ಆಕಾಶವಾಣಿ ಮಂಗಳೂರು. ಇಂದು ಮಂಗಳವಾರ, ರಾಷ್ಟ್ರೀಯ ಶಕವರ್ಷ 1948, ಜ್ಯೇಷ್ಠ ಮಾಸದ 26ನೆಯ ದಿನ, ಎಂದರೆ 2026ನೆಯ ಇಸವಿ ಜೂನ್ ತಿಂಗಳಿನ 16ನೇ ತಾರೀಕು. ಸಮಯ 5:58 ಹಾಗೂ 30 ಸೆಕೆಂಡ್ಗಳು. ತರಂಗಾಂತರ ಮೀಡಿಯಂ ವೇವ್ನ 275.5 meters, 1089 kHz, FM ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಬೆಳಗ್ಗಿನ ಈ ಪ್ರಸಾರಕ್ಕೆ ನಲ್ಮೆಯ ಸ್ವಾಗತ. ಸಾವಿತ್ರಿ ಮಾಡುವ ನಮಸ್ಕಾರಗಳು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದೇಶಭಕ್ತಿ ಗೀತೆ ವಿಶ್ವಜನೇಭ್ಯೋ ವಿತರತಿ ಸ್ನೇಹಂ, ವೃಂದಗಾನದಲ್ಲಿ ಹರೇರಾಮ್ ಆಚಾರ್ಯ ಅವರ ರಚನೆ.

0: ವಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:30:20. ಇದೀಗ ಕೇಳಿ ಚಿಂತನ ಸೀತಾರಾಮ ಕೇವಳ ಅವರಿಂದ.
1: ಜಪಾನ್, ಅಮೆರಿಕ, ಜರ್ಮನಿ ದೇಶಗಳಲ್ಲಿ ಜನರು ಅದೆಷ್ಟು ಸಭ್ಯರು! ಅವರು ನಿಯಮಗಳನ್ನು ಚಾಚೂ ತಪ್ಪದೇ ಪಾಲಿಸುತ್ತಾರೆ. ನಮ್ಮಲ್ಲಿ ಹೇಗಿದೆ ನೋಡಿ ಎಂಬ ಉದ್ಗಾರವನ್ನು ವಿದೇಶ ಪ್ರವಾಸಗೈದು ಅಂತಹ ದೇಶಗಳನ್ನು ನೋಡಿದವರು ಮತ್ತು ನೋಡದವರು ಪ್ರಸ್ತುತಪಡಿಸುವುದು ಸರ್ವೇ ಸಾಮಾನ್ಯ. ಮೇಲಿನ ಉದ್ಗಾರದ ದ್ವಿತೀಯಾರ್ಧ, ನಮ್ಮಲ್ಲಿ ಹೇಗಿದೆ ನೋಡಿ ಎಂಬುದರ ಕುರಿತು ಒಂದು ಜಿಜ್ಞಾಸೆ. ಸರ್ವಜ್ಞನ ತ್ರಿಪದಿಯೊಂದು ಹೀಗಿದೆ: ಅನ್ನವನು ಇಕ್ಕುವುದು ನನ್ನಿಯನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು. ಇಲ್ಲಿನ ಮಧ್ಯದ ಸಾಲು ಇತರರನ್ನು ತನ್ನಂತೆಯೇ ಎಂದು ಭಾವಿಸಿ ಉಪಚರಿಸುವುದು, ಅವರೊಡನೆ ಕಲೆಯುವುದು ನಡೆದಾಗ ಕೈಲಾಸ ಅರ್ಥಾತ್ ಮೋಕ್ಷ ತಾನಾಗಿಯೇ ಒಲಿಯುತ್ತದೆ. ಎಂತಹ ಛಂದೋಕ್ತಿಯಿದು ಅಲ್ಲವೇ! ಯಾಕೆ ಇದರ ಉಲ್ಲೇಖ ಇಲ್ಲಿ ಮುಖ್ಯವಾಗುತ್ತದೆ ಎಂಬುದು ಪ್ರಶ್ನೆ. ನಮ್ಮ ನಡುವಿನ ಅನೇಕರ ವರ್ತನೆಗಳನ್ನು ನೋಡಿದಾಗ ಮನೋಕ್ಲೇಶ ಉಂಟಾಗುತ್ತದೆ. ಈಗಷ್ಟೇ ನಾನು ಉಲ್ಲೇಖಿಸಿದ ಸರ್ವಜ್ಞನ ತ್ರಿಪದಿಯ ಮಧ್ಯದ ಸಾಲು ತನ್ನಂತೆ ಪರರ ಬಗೆದೊಡೆ ಎಂಬುದು ಇಲ್ಲಿ ಬಹುಮುಖ್ಯವಾದುದು. ಪರರ ಲೋಪಗಳನ್ನು ಸಂಭ್ರಮಿಸಿ ಹಂಚುವ ಜಾಯಮಾನದ ನಮ್ಮ ನಡುವಿನ ಅನೇಕರನ್ನು ಗಮನಿಸೋಣ. ಅವರ ಆಡು ಅಂದರೆ ಮಾತಾಡು ಮತ್ತು ಮಾಡು ಇವುಗಳ ನಡುವೆ ಸಾಮ್ಯತೆ ಎಷ್ಟಿರುತ್ತದೆ ಎಂಬುದನ್ನು ಗಮನಿಸೋಣ. ನುಡಿದಂತೆ ನಡೆಯುವ ಜಾಯಮಾನವು ಶಾಶ್ವತವಾದ ಗೌರವವನ್ನು ತಂದುಕೊಡುತ್ತದೆ. ವಕೀಲಿಕೆ ವೃತ್ತಿಯ ವ್ಯಕ್ತಿಯೊಬ್ಬರನ್ನು ನಾನು ಗಮನಿಸಿದ್ದೇನೆ. ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಎಂದು ಬೋಧಿಸುವ ಅವರು ನಿತ್ಯವೂ ರಾತ್ರಿ 9:30 ಮಲಗಿಕೊಳ್ಳುತ್ತಾರೆ, ಮುಂಜಾನೆ 4 ಎದ್ದೇಳುತ್ತಾರೆ. ಇಲ್ಲಿ ಅವರು ನುಡಿದಂತೆ ನಡೆಯುವುದು ಗೋಚರವಾಗುತ್ತದೆ. ಇದಕ್ಕೆ ತದ್ವಿರುದ್ಧವಾದ ಶಿಕ್ಷಣ ವೃತ್ತಿಯ ವ್ಯಕ್ತಿಯೊಬ್ಬರನ್ನು ನಾನು ಬಲ್ಲೆ. ಶಾಲೆಯಲ್ಲಿ ಸಮಾಜದಲ್ಲಿ ಹೇಗಿರಬೇಕು ಎಂದು ಬೋಧಿಸುವ ಅವರು ದಿನ ಬೆಳಗಾದರೆ ಏರು ಸ್ವರದಲ್ಲಿ ಮನೆಯವರೊಂದಿಗೆ ಕಲಹೋದ್ಯುಕ್ತರಾಗುವ, ಅತಿ ಕೆಟ್ಟದಾದ ಮತ್ತು ಹೇಸಿಗೆಯುಂಟು ಮಾಡುವ ಅನಾಗರಿಕ ಪದಗಳನ್ನು ಬಳಸುವ ಅವರು ಹೇಗೆ ತಾನೇ ವಿದ್ಯಾರ್ಥಿಗಳಿಗೆ ಬೋಧಿಸಲು ನೈತಿಕ ಅರ್ಹತೆಯನ್ನು ಗಳಿಸಿಕೊಳ್ಳಲು ಸಾಧ್ಯ? ಇರಲಿ, ಅಂತಹ ವ್ಯಕ್ತಿಗಳಿಂದಲೂ ನಾವು ಕಲಿಯುವುದು ಅನೇಕವಿದೆ. ಈ ವಿಚಾರಧಾರೆಯಲ್ಲಿ ನಾನು ಹೇಳ ಹೊರಟಿರುವುದು ನಿಯಮಗಳ ಪಾಲನೆಯ ಪ್ರಾಮುಖ್ಯತೆ. ನಮ್ಮಲ್ಲಿ ಹೇಗಿದೆ ನೋಡಿ ಎಂಬ ಉದ್ಗಾರದ ಉಲ್ಲೇಖ ಮಾಡಿದ್ದೆ. ನಾವು ಆಡುವ ನಿಯಮಗಳನ್ನು ಮಾಡುವ ನಿಯಮಗಳನ್ನಾಗಿಸಿಕೊಂಡರೆ ಈ ವಿಷಾದವನ್ನು 100%

0: ಕಲಿಸಲು ಸಾಧ್ಯವಿದೆ. ನಮ್ಮ ದೇಶದ ಸನಾತನ ಪರಂಪರೆಗಳನ್ನು ನೋಡೋಣ. ಪ್ರಕೃತಿಯ ಒಂದೊಂದು ಅಂಶಗಳಲ್ಲೂ ದೇವರನ್ನು ಕಂಡವರು ನಮ್ಮವರು. ನೀರನ್ನು ಮಲಿನಗೊಳಿಸದಿರುವುದು, ಸಾರ್ವಜನಿಕರು ಬಳಸುವ ಹಾದಿಯನ್ನು ಗಲೀಜಾಗಿಸದಿರುವುದು, ಸಮಯ ಸಂದರ್ಭಗಳಿಗನುಸಾರವಾಗಿ ಮೆಲುದನಿಯಲ್ಲಿ ಸಂಭಾಷಿಸುವುದು ಇತ್ಯಾದಿ ಅಂಶಗಳನ್ನು ದೇವರ ಹೆಸರಿನಲ್ಲಿ ಪಾಲಿಸಿದವರು ಅವರು. ಆದರೆ ಇಂದು ನಮಗೇನಾಗಿದೆ? ನಮ್ಮ ಮನೆಯ ಕಸ ನಮ್ಮ ಆವರಣ ದಾಟಿ ಹೊರಹೋಗಬೇಕು ಎಂಬ ಇರಾದೆಯಲ್ಲಿ ಅದು ಎಲ್ಲಿಗೆ ಹೋಗುತ್ತದೆ, ನಾವು ಎಲ್ಲಿ ಅದನ್ನು ವಿಲೇವಾರಿ ಮಾಡುತ್ತಿದ್ದೇವೆ ಎಂಬುದನ್ನು ಮರೆಯುವ ಅಥವಾ ಮರೆತಂತೆ ನಟಿಸುವ ಅನೇಕರು ನಮ್ಮ ನಡುವೆ ಇದ್ದಾರೆ. ಅವರ ಆಡು ಮತ್ತು ಮಾಡುಗಳಿಗೆ ಸಂಬಂಧವೇ ಇರುವುದಿಲ್ಲ. ಇದಕ್ಕಾಗಿಯೇ ನಮ್ಮಲ್ಲಿ ಹೇಗಿದೆ ನೋಡಿ ಎಂಬ ಉದ್ಗಾರ ತೆಗೆಯುವಾಗ ನಾನು ಹೇಗಿದ್ದೇನೆ ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಬೇಕಿದೆ. ಆ ಉತ್ತರ ನಿಸ್ಸಂಶಯವಾಗಿಯೂ ಧನಾತ್ಮಕವಾಗಿಯೇ ಇರಬೇಕಾಗಿದೆ. ಎಲ್ಲೋ ಓದಿದ್ದನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ. ಅಮೆರಿಕದ ಖ್ಯಾತ ಮನಃಶಾಸ್ತ್ರಜ್ಞನಾಗಿದ್ದ ಕಾರ್ಲೈಲ್ ಹೇಳಿದ್ದಾರೆ, ಯು ಕರೆಕ್ಟ್ ಯೋರ್ ಸೆಲ್ಫ್ ಫಸ್ಟ್ ಸೋ ದ್ಯಾಟ್ ಎ ಫೂಲ್ ಇಸ್ ಲೆಸನ್ಡ್ ಇನ್ ದಿಸ್ ವರ್ಲ್ಡ್ ಎಂದು. ಮೊದಲು ನಿಯಮಗಳನ್ನು ನಾವು ಪಾಲಿಸೋಣ. ನಮ್ಮ ದೇಶವನ್ನು ಜಪಾನ್, ಅಮೆರಿಕಾ, ಜರ್ಮನಿಗಳಿಗಿಂತ ಶ್ರೇಷ್ಠವಾಗಿಸೋಣ.
1: ಇದುವರೆಗೆ ಸೀತಾರಾಮ ಕೇವಳ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇನ್ನು 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರೀಶ್ ಕುಮಾರ್ ಕತ್ರಿಬೈಲು, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ, ಡಾಕ್ಟರ್ ವೀರಕುಮಾರ್ ಕೆ ಅವರೊಂದಿಗೆ ಆರ್ಥರೈಟಿಸ್ಗೆ ಕಾರಣಗಳು ಮತ್ತು ಪರಿಹಾರ ಕುರಿತು ಸಂದರ್ಶನ, 7:45 ರಾಗರಂಜನೆಯಲ್ಲಿ ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ, 10:30 ಹೃದಯರಾಗ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಶ್ರೋತೃಗಳೇ, ಇಂದಿನ ಈ ಹೃದಯರಾಗ ಕಾರ್ಯಕ್ರಮದಲ್ಲಿ ನೀವು ಮಳೆಯ ಜೊತೆಗೆ ಒಂದು ದಿನದ ಪಿಕ್ನಿಕ್ ಅಥವಾ ಒಂದು ದಿನದ ಕಿರುವಿಹಾರ ಮಾಡುವಿರಾದರೆ ಅದು ಯಾರ ಜೊತೆಗೆ ಮತ್ತು ಯಾವ ತಾಣಕ್ಕೆ ಎಂಬ ಕುರಿತಾಗಿ ನಮ್ಮಲ್ಲಿ ಹಂಚಿಕೊಳ್ಳಿ, ಹಾಗೂ ನಿಮ್ಮಿಷ್ಟದ ಚಿತ್ರಗೀತೆಗಳನ್ನು ಕೂಡ ಕೇಳಿ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರು ವಾದನದಲ್ಲಿ ರಾಗದೇಶ್ ಕೇಳುವಿರಿ, 12:05 ವನಿತಾ ವಿಹಾರ ಕವನಮಾಲೆ ಕವಿಯತ್ರಿಯರಿಂದ ಸ್ವರಚಿತ ಕವನ ವಾಚನ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ KMCRI ಮನೋರೋಗತಜ್ಞರಾಗಿರುವ ಡಾಕ್ಟರ್ ಶಿವಾನಂದ್ ಹಿರೇಮಠ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್, ಆ ಬಳಿಕ ಪಾರ್ಶ್ವವಾಯು ಎಂದರೇನು, ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಈ ಸರಣಿ ಕಾರ್ಯಕ್ರಮದಲ್ಲಿ PM ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:20 ಸ್ವರಮಾಧುರ್ಯ ಶಂಕರ್ ಶಾನುಭೋಗ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಭಜನ್ಗಳನ್ನು ಕೇಳುವಿರಿ.

ಈ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ, ಗುರುಗಳು ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳು ನಿಷ್ಕಲ್ ರಾವ್ ಮತ್ತು ಮೇಘನ, 5:45 ಕನ್ನಡ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು.

6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿ. ಖೇತ್ ಬಚಾವೋ ಕೃಷಿ ರಕ್ಷಿಸಿ ಅಭಿಯಾನದ ಅಂಗವಾಗಿ ದಕ್ಷಿಣ ಕನ್ನಡದ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಕುರಿತಾಗಿ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಚಿತ್ರಗೀತೆಗಳು. 8:00ಗೆ ಯುವವಾಣಿ. ಆತ್ರೇಯ ಕೃಷ್ಣ ಅವರಿಂದ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಆ ಬಳಿಕ ಆದಿತ್ಯ ಪಿ ಭಟ್ ಅವರಿಂದ ದೇವರ ನಾಮಗಳು ಪ್ರಸಾರವಾಗಲಿವೆ. 8:30ಕ್ಕೆ ಕಾವ್ಯಧಾರೆ, ಸುಮನ ಆರ್ ಹೇರಳೆ ಅವರಿಂದ ಸ್ವರಚಿತ ಕವನಗಳ ವಾಚನ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ದಿಂದ 100.3 ಆಕಾಶವಾಣಿ ಟೆಲಿ ಕಿಸ್ಸಿನ 5ನೆಯ ಸಂಚಿಕೆ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ಅಣ್ಣಪ್ಪ ಕಾಮತ್, ನಿರೂಪಕರು ಸ್ನೇಹ ಭಟ್, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:30ದಿಂದ ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಆರ್ಥಿಕ ವಿಕಾಸ ಕುರಿತು ಕಾರ್ಯಕ್ರಮ ಕೇಳುವಿರಿ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳಿದರೆ ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಪ್ರಿಯ ಕೇಳುಗರೆ, ಆಕಾಶವಾಣಿಯ ಮಂಗಳೂರು ಕೇಂದ್ರವು ಆರಂಭಿಸಿರುವ 100.3 ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಇವತ್ತು ಬೆಳಗ್ಗೆ 11:30ದಿಂದ 12:30ವರೆಗೆ ನೀವು ನಮಗೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. 100.3 ಟೆಲಿಕ್ವಿಜ್ಗಾಗಿ ಕರೆ ಮಾಡಬೇಕಾದ ಸಮಯ ಇಂದು ಬೆಳಗ್ಗೆ 11:30ದಿಂದ 12:30ವರೆಗೆ.

ಆಕಾಶವಾಣಿ ಮಂಗಳೂರು ಕೇಳಿ ತತ್ವಪದ. ಸಂತ ಶಿಶುನಾಳ ಶರೀಫರ ರಚನೆ. ಆಗದ ಅರವಿ ತಂದು ಹಿಗ್ಗಿ ಹೊಲಿಸಿದಿ ಅಂಗಿ. ಹಾಡಿದರೆ ಸಿ ಅಶ್ವಥ್ ಹಾಗೂ ಶಿವಮೊಗ್ಗ ಸುಬ್ಬಣ್ಣ.

0: ಸಿ ಅಶ್ವಥ್ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ತತ್ವ ಪದವನ್ನು ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಹಾರ ಮತ್ತು ವ್ಯಾಯಾಮ. ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು.
2: ಈ ನೀರು ಕುಡಿಯುವುದಲ್ಲಿ ಕೂಡ ಬಹಳಷ್ಟು ಉತ್ತಮವಾಗಿ ಒಂದು ವಿಚಾರವನ್ನು ಹೇಳಿದ್ದಾನೆ. ಊಟದ ಮೊದಲು ನೀರನ್ನು ಕುಡಿದ್ರೆ ದಪ್ಪ ಇದ್ದವ ಸಪುರಾಗ್ತಾನೆ. ಊಟದ ಮಧ್ಯದಲ್ಲ ನೀರನ್ನು ಕುಡಿದ್ರೆ ಅವನ ಶರೀರವನ್ನು ಅದೇ ರೀತಿ ಮೇಂಟೈನ್ ಮಾಡ್ತಾನೆ. ಊಟದ ಕೊನೆಯಲ್ಲಿ ನೀರನ್ನು ಕುಡಿದ್ರೆ ಕೃಷಿ ಇದ್ದ ವಸ್ತೂಲ ಆಗ್ತಾನೆ ಅಂತ ಹೇಳಿ. ಭೋಜನ ಅರ್ಧ ಅಂತ ಸಮ, ಆದ್ಯದಲ್ಲಿ ಅಂತ್ಯದಲ್ಲಿ ಮತ್ತು ಸಮವಾಗಿ ನೀರನ್ನು ಸೇವಿಸಿದ್ರೆ, ಸುಳುವಿಗೆ ಸೇರಿಸಿದ್ರೆ ಅವ ಕೃಷಿ ಆಗ್ತಾನೆ, ಕೊನೆಗೆ ಸೇರಿಸಿದ್ರೆ ಸ್ಥೂಲ ಆಗ್ತಾನೆ, ಮಧ್ಯದಲ್ಲಿ ಸೇರಿಸಿದ್ರೆ ಸಮಾನವಾಗಿರ್ತದೆ. ಅಷ್ಟು ಚೆನ್ನಾಗಿ ಹೇಳ್ತಾನೆ. ಮತ್ತೆ ನೀರನ್ನು ಹೇಳುವಾಗ ಅಜೀರ್ಣೆ ಭೇಷಜಂವಾರಿ, ಅಜೀರ್ಣ ಇದ್ದವನಿಗೆ ಈ ಬಿಸಿ ನೀರು ಔಷಧ. ಜೀರ್ಣೆ ವಾರಿ ಬಲಪ್ರದಂ, ಜೀರ್ಣ ಇದ್ದವನಿಗೆ ಅದು ಬಲವನ್ನು ಕೊಡ್ತದೆ ಅಂತ. ಇವತ್ತು ನಾವು ಓ ಆರ್ ಎಸ್ ಅಂತ ಹೇಳ್ಬೋದು, ಇದೆಲ್ಲ ಏನ್ ಮಾಡ್ತದೆ ಅಂದ್ರೆ ಶರೀರಕ್ಕೆ ಬಲವನ್ನು ಕೊಡ್ತದೆ. ನ್ಯಾಚುರೋಪತಿ ಅವರು ಹೇಳ್ತಾರೆ ವಾಟರ್ ಟ್ರೀಟ್ಮೆಂಟ್ ಅಂತ, ಅದು ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಅಷ್ಟಾಂಗ್ರದೆಯಲ್ಲಿ ಸೂತ್ರ ಸ್ಥಾನದಲ್ಲಿ ವಿವರಿಸಿದ್ದಾರೆ. ಅದನ್ನು ಮನುಷ್ಯ ದಿನಕ್ಕೆ ಸಾಧಾರಣವಾಗಿ 5 ಕಿಲೋಮೀಟರ್ ನಷ್ಟಾದ್ರೂ ನಡಿಬೇಕು. ಬರೇ ನಿಧಾನವಾಗಿ ನಡೆಯುವುದಲ್ಲ, ಓಡುವುದಲ್ಲ, 1-1.5 ಗಂಟೆ ಹೊತ್ತಿನಷ್ಟು ಸಮಯದಲ್ಲಿ 5-6 ಕಿಲೋಮೀಟರ್, ಗಂಟೆಗೆ 4 ಕಿಲೋಮೀಟರ್ ನಾವು ನಡೆದರೆ ಅದು ಉತ್ತಮ ವ್ಯಾಯಾಮ. ಮತ್ತು ವ್ಯಾಯಾಮದ ಬಗ್ಗೆ ನೀವು ಹೇಳುವಾಗ ಇನ್ನೊಂದು ವಿಚಾರ ವಾಗ್ಭಟಾಚಾರ್ಯರು ಹೇಳಿದ್ದನ್ನು ಹೇಳ್ತೇನೆ ನಾನು. ಅರ್ಧಶಕ್ತಿಯ ನಿಷೇಯ ವಸ್ತು ಬಲಿಬಿಹಿ ಸ್ನಿಗ್ಧ ಭೋಜಿ ಬಿಹಿ ಅಂತ ಹೇಳ್ತಾನೆ. ವ್ಯಾಯಾಮ ಎಷ್ಟು ಮಾಡಬೇಕು ಅಂದ್ರೆ ನಮ್ಮ ಶಕ್ತಿಯ ಅರ್ಧದಷ್ಟು ಮಾಡಬೇಕು. ಅರ್ಧಶಕ್ತಿಯ ನಿಷೇಯ ವಸ್ತು ಬಲಿಬಿಹಿ ಸ್ನಿಗ್ಧ ಭೋಜಿ ಬಿಹಿ, ಸ್ನಿಗ್ಧವಾದ ಆಹಾರವನ್ನು ಸೇವನೆ ಮಾಡಿ ಅವನ ಶಕ್ತಿಯ ಅರ್ಧದಷ್ಟು ಶಕ್ತಿಯಷ್ಟು ಮಾತ್ರ ವ್ಯಾಯಾಮ ಮಾಡಬೇಕು. ನಾನು ಹಾಗೆ ಆಗಬೇಕು, ಹೀಗೆ ಆಗಬೇಕು, ಅಥವಾ 3 ದಿವಸ ಎಲ್ಲ ಬೊಜ್ಜನ್ನು ಕರಗಿಸಬೇಕು, ಇದು ಯಾವತ್ತೂ ಮಾಡಬಾರ್ದು. ಇನ್ನು ಯೋಗಾಸನ ಅಂತ ಹೇಳಿದ್ರೆ ಇದು ಆಯುರ್ವೇದ ಮತ್ತು ಪತಂಜಲಿ ಯೋಗ ಸೂತ್ರದಲ್ಲಿ, ಅದೇ ರೀತಿ ಇವತ್ತಿನ ಈ ನ್ಯಾಚುರೋಪತಿ ಮತ್ತು ಯೋಗ ಸಿಸ್ಟಮ್ನಲ್ಲಿ ಕೂಡ ಈ ಯೋಗದ ಬಗ್ಗೆ ಹೇಳಿದ್ದಾರೆ. ಯೋಗವನ್ನು ಮಾಡುವಾಗ ಒಂದು ಬಹಳಷ್ಟು ತಪ್ಪು ಅಭಿಪ್ರಾಯ ಇದೆ ನಮ್ಮ ಜನರಲ್ಲಿ. ಯೋಗ ಒಂದು ವ್ಯಾಯಾಮ ಅಲ್ಲ. ಯೋಗ ಅಂದರೆ ಶರೀರ ಮತ್ತು ಮನಸ್ಸನ್ನು ಒಂದು ಕಡೆ ಯೋಜಿಸುವಂತಹ ಒಂದು ಪ್ರಕ್ರಿಯೆ. ಚಿತ್ತ ವೃತ್ತಿ ನಿರೋಧ ಯೋಗ, ಮನಸ್ಸಿನ ಬೇರೆ ಬೇರೆ ಆಲೋಚನೆಗಳನ್ನು ಬದಗಿಟ್ಟು ನಮ್ಮ ಅಂತರ್ಮುಖವಾಗಿ ಆಲೋಚನೆ ಮಾಡಿಕೊಂಡು ನಾವು ಕೆಲವು ಕ್ರಮಗಳನ್ನು ಮಾಡೋದು ಯೋಗ. ನಾವು ಯೋಗ ಅಂದರೆ ಇವತ್ತಿನ ಕಾಲದಲ್ಲಿ ಅಂದರೆ ಯೋಗಾಸನ ಮಾತ್ರ ಯೋಗ ಅಂತ ಕರೀತಿದ್ದಾರೆ, ಅಲ್ಲ. ಅದಕ್ಕಿಂತ ಮುದ್ದಿನದ್ದು ಎರಡಿದೆ, ಯಮ ನಿಯಮ, ತನ್ನದನ್ನು ತಾನು ತಿದ್ದಿಕೊಳ್ಳುವುದು, ನನ್ನ ಯಾವುದನ್ನು ಮಾಡಬಾರ್ದು ಅದನ್ನು ಮಾಡದೇ ಇರುವುದು. ಯೋಗಾಸನದಲ್ಲಿ ಯಾವುದೆಲ್ಲ ಮಾಡಬೇಕು, ಎಷ್ಟು ಹೊತ್ತಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ವಿವರಿಸಿದ್ದಾರೆ. ಕೆಲವು ಥರದ ಯೋಗಾಸನಗಳನ್ನು ಮಾಡುವಾಗ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿದರೆ ಉಸಿರನ್ನು ಒಳಕ್ಕೆ ತೆಕ್ಕೊಂಡೇ ಮಾಡಬೇಕು. ಉದಾಹರಣೆಗೆ ಒಂದು ಪ್ರಾಣಾಯಾಮದಲ್ಲಿ ಎಡಮೂಗಿನಿಂದ ಉಸಿರನ್ನು ತೆಕ್ಕೊಂಡ್ರೆ ಮತ್ತು ಬಲಮುಗಿಂದ ಉಸಿರನ್ನು ತೆಕ್ಕೊಂಡ್ರೆ ಅದರಲ್ಲಿ ಶರೀರದಲ್ಲಿ ಕಫ ಮತ್ತು ಪಿತ್ತ ಎರಡು ವೃದ್ಧಿಯಾಗುವಂತಹ ಲಕ್ಷಣಗಳಿವೆ. ತೆಕ್ಕೊಳ್ಳೋದು ಬಿಡುದು, ಎಡಮುಗಿಂದ ಕಫ

0: ಬಲಬಗೆಯಿಂದಾದ್ರೆ ಪಿತ್ತ. ಹೀಗೆ ಅದಕ್ಕೆ ಬೇರೆ ಬೇರೆ ಕ್ರಮ ಇದೆ. ಇದನ್ನೆಲ್ಲ ಗುರುಗಳ ಮುಖಕ್ಕೇನೆ ಕಲಿತು ಯೋಗಾಸನ ಮಾಡಬೇಕು. ಕೇವಲ ಅವರಷ್ಟಕ್ಕೆ ಯಾರು ಯೋಗಾಸನ ಮಾಡಲಿಕ್ಕೆ ಹೋಗಬೇಡಿ. ಸರಿಯಾಗಿ ಒಬ್ಬ ಅದರ ಬಗ್ಗೆ ಅನುಭವ ಇದ್ದಂಥ ವ್ಯಕ್ತಿಯಿಂದ ಕೇಳಿ ಮಾಡಿಕೊಂಡು ಹೋಗಬೇಕು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಹಾರ ಮತ್ತು ವ್ಯಾಯಾಮ. ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಆಕಾಶವಾಣಿ ಮಂಗಳೂರು, ಸಮಯ 6:50. ಕೇಳಿ ರೈತರಿಗೆ ಸಲಹೆ.
2: ಕಾಂಡದ ತುತ್ತ ತುದಿಯನ್ನು ಕತ್ತರಿಸುವಂತಹ ಒಂದು ವಿಧಾನಕ್ಕೆ ಸವರುವಿಕೆ ಎಂದು ಹೇಳುತ್ತಾರೆ. ಇದರಿಂದ ಆಕ್ಸಿನ್ ಹಾರ್ಮೋನಿನ ಸ್ರವಿಸುವಿಕೆ ಕಡಿಮೆಯಾಗಿ ಮರದ ಸುತ್ತಲಿನ ರೆಂಬೆ ಕೊಂಬೆಗಳಲ್ಲಿ ಹೊಸ ಚಿಗುರುಗಳು ಮೂಡಿ ಮೊಗ್ಗುಗಳು ಗಣನೀಯವಾಗಿ ಹೆಚ್ಚುತ್ತವೆ. ಹೂಗಳ ಪ್ರಮಾಣದ ಜೊತೆ ಹಣ್ಣಿಗೆ ಉತ್ತಮ ಆಕಾರ, ಬಣ್ಣ ಇವುಗಳನ್ನು ನೀಡಿ ಅಧಿಕ ಇಳುವರಿಯನ್ನು ಗಿಡ ಕೊಡುತ್ತದೆ. ತುತ್ತ ತುದಿಯ ಜೊತೆಗೆ ಕಾಯಿಲೆ ಬಿದ್ದ, ಹುಳ ಹತ್ತಿದ, ಒಣಗಿ ಹಾನಿಯಾದ ರೆಂಬೆಗಳನ್ನು ಕೂಡ ನಿಯಮಿತವಾಗಿ ಕತ್ತರಿಸುವುದರಿಂದ ಬೇರು ಇನ್ನಷ್ಟು ಭೂಮಿಯ ಆಳಕ್ಕೆ ಗಟ್ಟಿಯಾಗಿ ಬೇರೂರಿ ಸತ್ವಯುತವಾದಂತಹ ಫಲ ಮರದಲ್ಲಿ ಸಿಗುತ್ತದೆ. ಪ್ರತಿ ಗಿಡಕಂಟಿ, ಮರ ಬೇರು, ಕಾಂಡ ಮರದ ಸುತ್ತಲೂ ಬೆಳೆಯುವುದರಿಂದ ಪ್ರತಿ ಗಿಡಗಂಟಿ, ಮರಗಳ ಬೇರು, ಕಾಂಡದ ತುದಿ, ಪಾರ್ಶ್ವಗಳಲ್ಲಿ ಬೆಳವಣಿಗೆಗೆಂದೇ ಬೇರೆ ಬೇರೆ ರೀತಿಯ ಜೀವಕೋಶಗಳು ಇರುತ್ತವೆ. ಗಿಡಗಳ ತುದಿಯಲ್ಲಿರುವಂಥ ಆ ಜೀವಕೋಶಗಳಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಸ್ರವಿಸುತ್ತಿರುತ್ತದೆ. ಇದು ಗಿಡವನ್ನು ಎತ್ತರಕ್ಕೆ ಬೆಳೆಸಿ ಸೂರ್ಯನ ಕಿರಣವನ್ನು ಹೀರಿ ಹೆಚ್ಚಿನ ರೀತಿಯಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಸಹಕಾರಿಯಾಗುತ್ತದೆ. ಆದರೆ ಈ ಆಕ್ಸಿನ್ ಹಾರ್ಮೋನು ಕೆಳಮಟ್ಟದಲ್ಲಿ ಸಂಚರಿಸಿ ಅವುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ, ಜೊತೆಗೆ ಮೊಗ್ಗು ಬಿಡುವುದನ್ನು ಗಣನೀಯ ಪ್ರಮಾಣದಲ್ಲಿ ತಗ್ಗಿಸುತ್ತದೆ. ಗಿಡದಲ್ಲಿ ಹೂವುಗಳು ಹೆಚ್ಚಿದಷ್ಟು ಕಾಯಿ ಹಣ್ಣುಗಳು ಕೂಡ ಹೆಚ್ಚಾಗುತ್ತವೆ ಎಂದು ನಮಗೆ ಗೊತ್ತಿದೆ. ತೋಟಗಾರಿಕಾ ಬೆಳೆಗಳಲ್ಲಿ ಹೀಗೆ ಎತ್ತರ ಬೆಳೆಯುವ ಗಿಡಗಳಿಗಿಂತ ಗಿಡ್ಡವಾಗಿ ಇರುವಂತಹ ಗಿಡಗಳಲ್ಲಿ ಮೊಗ್ಗುಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ಇದರಿಂದಾಗಿಯೇ ಅಧಿಕ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಇದಕ್ಕಾಗಿಯೇ ಗಿಡಗಳನ್ನು ಕತ್ತರಿಸುವ ಈ ಸವರುಕೆ ಎನ್ನುವಂಥ ಪದ್ಧತಿ ಜಾರಿಗೆ ಬಂದಿದೆ. ಇದು ಫಸಲಿನಲ್ಲಿ ಗಣನೀಯ ಪ್ರಮಾಣದ ಹೆಚ್ಚಳವನ್ನು ಮಾಡಿ ಗಿಡದಲ್ಲಿ ಹೆಚ್ಚಿನ ಹಣ್ಣು ಸಿಗುವಂತೆ ಮಾಡುತ್ತದೆ. ಸಾಮಾನ್ಯವಾಗಿ ಸವರುವಾಗ ಹೆಚ್ಚಾಗಿ ಅಥವಾ ಪದೇ ಪದೇ ಕತ್ತರಿಸಬಾರದು. ಗಿಡದ ಬೇಡದ ಭಾಗಗಳನ್ನು ಮಾತ್ರ ಕತ್ತರಿಸಬೇಕು. ಗಿಡ ಸೂಕ್ತ ಸ್ಥಿತಿಯಲ್ಲಿರುವಾಗ ಕತ್ತರಿಸಬೇಕು. ಚಳಿಗಾಲದ ತೋಟಗಾರಿಕೆಯ ಬೆಳೆಗಳನ್ನು ಜುಲೈ ತಿಂಗಳ ಮೊದಲ ವಾರದಲ್ಲೇ ಕತ್ತರಿಸುವುದು ಒಳ್ಳೆಯದು. ಬೇಸಿಗೆಯಲ್ಲಿ ಫಲ ಕೊಡುವ ಮರಗಳನ್ನು, ಅಂದರೆ ದಿಡ್ಡಿಯಾಗಿ ಬೆಳೆದ ಮರಗಳನ್ನು ಚಳಿಗಾಲದ ಪ್ರಾರಂಭದಲ್ಲಿಯೇ ಸವರಬೇಕು. ಕತ್ತರಿಸಲು ಉಪಯೋಗಿಸುವ ಕತ್ತಿಗಳು ಹರಿತವಾಗಿದ್ದು ತುಕ್ಕು ಹಾಗೂ ಸೋಂಕು ರಹಿತವಾಗಿರಬೇಕು. ಇದರಿಂದಾಗಿ ತೋಟಗಾರಿಕೆಯಲ್ಲಿ ಹೆಚ್ಚಿನ ಫಸಲು ಸಿಗುವಂತೆ ಮಾಡಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಈ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಕೃಷಿ ರಕ್ಷಿಸಿ ಅಭಿಯಾನದ ಅಂಗವಾಗಿ ದಕ್ಷಿಣ ಕನ್ನಡದ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಕುರಿತಾಗಿ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ, ಆ ಬಳಿಕ ಕೃಷಿ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.
3: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11:00.
4: ಆ ಸತ್ಯ ಕಂಬದಲ್ಲಿ ನಿಲ್ಲಿಸಿ ಮಾನಹಾನಿಗೈದ ಆ ಜಾಗವನ್ನು ಮತ್ತೊಮ್ಮೆ ನೋಡಿ.

0: ಬಿಡಬೇಕು. ಬದುಕನ್ನು ಪೂರೈಸಿದ್ದೇನೆ ಎನ್ನುವ ರುಜುವಾತಿಗಾಗಿ ವೀಕ್ಷಿಸಲೇಬೇಕು. ಬಂಗಾರವನ್ನ ಹೇರಿಕೊಂಡ ಪಟೇಲರ ಹೆಂಡತಿ ಧಿಮಾಕಿನ ಮಾತಿಗೆ ಉತ್ತರಿಸಬೇಕು. ಕಿವಿಗೆ ಮುತ್ತಿನ ಬುಗುಡಿ ಏರಿಸಿಕೊಂಡು ತುತ್ತಿನ ಕೂಳಿಗೂ ಗತಿಯಿಲ್ಲದ ತೊತ್ತೆ ಎಂದು ಅಂಗಳಕ್ಕೆ ಎಳೆದು ತಂದ ಆಕೆ ಎದುರು ನಿಲ್ಲಬೇಕೆಂದು ಹೊತ್ತ ಹಠ. ತಪ್ಪು ಮಾಡದವರಾರು?
1: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.
2: ಆತ್ಮೀಯ ಶ್ರೋತೃಗಳೇ, ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಮಳೆಯ ಜೊತೆಗೆ ಒಂದು ದಿನದ ಕಿರುಪ್ರವಾಸ ಅಥವಾ ಪಿಕ್ನಿಕ್ ಕೈಗೊಳ್ಳುವಿರಾದರೆ ನೀವು ಆಯ್ದುಕೊಳ್ಳುವ ತಾಣ ಯಾವುದು ಮತ್ತು ಯಾರನ್ನು ಜೊತೆ ಸೇರಿಸಿಕೊಳ್ಳುವಿರಿ ಎಂಬ ಬಗ್ಗೆ ನಮ್ಮೊಡನೆ ಹಂಚಿಕೊಳ್ಳಿ ಮತ್ತು ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ. ಕಾರ್ಯಕ್ರಮ ಬೆಳಗ್ಗೆ 10:30 11:30 ಆಕಾಶವಾಣಿ ಮಂಗಳೂರು. ಸಮಯ 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಭಾರತ ಸ್ಲೋವಾಕಿಯಾ ದೇಶಯೋಃ ಸಂಬಂಧಃ ಸಮಗ್ರ ಸಹಭಾಗಿತ್ವೇನ ಸಂವರ್ಧಿತಃ ಅಸ್ತಿ. ಬ್ರಾತಿಸ್ಲಾವಾ ನಗರೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ತಸ್ಯ ಸ್ಲೋವಾಕಿಯಾ ಸಮಕಕ್ಷೀಯೇಣ ರಾಬರ್ಟ್ ಫಿಕೋ ಇತ್ಯನೇನ ಸಹ ವಾರ್ತಾಲಾಪಸ್ಯಾನಂತರಂ ಶ್ರಮ, ಪ್ರವಾಸ, ಡಿಜಿಟಲ್, ತಂತ್ರಜ್ಞಾನ, ರಕ್ಷಾದಿಷು ಪ್ರಮುಖೇಸು ಕ್ಷೇತ್ರೇಸು ಸಹಕಾರಂ ವರ್ಧಯಿತುಂ ಉಭೌ ಪಕ್ಷೌ ಸಮಗ್ರ ಏಕಾದಶ ಸಂಧಿಪತ್ರೇಷು ಹಸ್ತಾಕ್ಷರಿತವಂತೌ. ಪಶ್ಚಾತ್ ಸಂಯುಕ್ತ ವಾರ್ತಾಹರ ಸಮ್ಮೇಳನಂ ಸಂಬೋಧಯನ್ ಶ್ರೀ ಮೋದಿ ಅವದತ್ ಯತ್ ಸಂಬಂಧಾನಾಂ ಉನ್ನತಿಃ ಸಹ ವಿಶ್ವಾಸಾನಾಂ ಪ್ರಾಥಮಿಕತಾನಾಂ ಭವಿಷ್ಯಸ್ಯ ಚ ಪ್ರತೀಕಃ ಅಸ್ತಿ. ಕಸ್ಯಾಪಿ ಭಾರತೀಯ ಪ್ರಧಾನಮಂತ್ರಿಣಃ ಯುರೋಪಿಯ ರಾಷ್ಟ್ರಸ್ಯ ಪ್ರಥಮಾಯಾಂ ಯಾತ್ರಾಯಾಂ ಶ್ರೀಮೋದೀ ಅವದತ್ ಯತ್ ಉಭೌ ದೇಶೌ ರಕ್ಷಾಕ್ಷೇತ್ರೇ ಸಂಧಿಪತ್ರೆ ಹಸ್ತಾಕ್ಷರಂ ಕೃತವಂತೌ.
4: ಎಐ ಕಾ ಭವಿಷ್ಯ ಕೇವಲ ಇನ್ನೋವೇಶನ್ ಸೆ ನಹೀ ಬಲ್ಕಿ ಟ್ರಸ್ಟ್, ರಿಸ್ಪಾನ್ಸಿಬಿಲಿಟಿ ಆರ್ ಹ್ಯೂಮನ್ ಡಿಗ್ನಿಟಿ ಪರ್ ಆಧಾರಿತ ಹೋನಾ ಚಾಹಿಯೆ. ರಕ್ಷಾ ಸಹಯೋಗ ಹಮಾರೆ ಗೆಹರೆ ಅಪರಿಸಿ ವಿಶ್ವಾಸ ಆರ್ ಸ್ಟ್ರಾಟೆಜಿಕ್ ಕನ್ವರ್ಜೆನ್ಸ್ ಕಾ ಪ್ರಮಾಣ ಹೈ. ಇಸ್ ಮಹತ್ವಪೂರ್ಣ ಕ್ಷೇತ್ರ ಮೇ ಹಮ್ನೆ ಲೇಟರ್ ಆಫ್ ಇಂಟೆಂಟ್ ಸೈನ್ ಕಿಯಾ. ಇಸ್ಸೆ ಜಾಯಿಂಟ್ ಡೆವಲಪ್ಮೆಂಟ್, ಜಾಯಿಂಟ್ ಪ್ರೊಡಕ್ಷನ್ ಆರ್ ಡಿಫೆನ್ಸ್ ಇಂಡಸ್ಟ್ರೀಸ್ ಕೆ ಬೀಚ್ ಸಹಯೋಗ ಕೋ ನಯಿ ಗತಿ ಮಿಲೇಗಿ.
3: ಸ್ಲೋವಾಕಿಯಾ ದೇಶಸ್ಯ ರಾಷ್ಟ್ರಪತಿನಾ ಪೀಟರ್ ಪೆಲೆಗ್ರೇನಿ ಇತ್ಯನೇನ ಸ್ಲೋವಾಕಿಯಾ ದೇಶಸ್ಯ ಸರ್ವೋಚ್ಚಂ ಪ್ರಶಾಸಕೀಯ ಸಮ್ಮಾನಂ ದ ಆರ್ಡರ್ ಆಫ್ ದ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಇತಿ ಪ್ರಧಾನಮಂತ್ರಿಣಂ ಶ್ರೀಮೋದಿನಂ ಪ್ರದತ್ತಂ. ಶ್ರೀಮೋದಿ ಸ್ಲೋವಾಕಿಯಾ ದೇಶಸ್ಯ ರಾಷ್ಟ್ರಪತ್ಯೇ ಸರ್ವಕಾರಾಯ ನಾಗರಿಕೇಭ್ಯಶ್ಚ ವಿಶಿಷ್ಟ ಸಮ್ಮಾನಾಯ ಕೃತಜ್ಞತಾಂ ಪ್ರಕಟಿತವಾನ್. ದ್ವಯೋಃ ರಾಷ್ಟ್ರಯೋಃ ಯಾತ್ರಾಯಾಃ ತೃತೀಯೇ ಚರಣೆ G7 ಶಿಖರ ಸಮ್ಮೇಳನೆ ಭಾಗಗ್ರಹಣಾಯ ಪ್ರಧಾನಮಂತ್ರಿ ಶ್ರೀಮೋದಿ ಅದ್ಯ ಫ್ರಾನ್ಸ್ ದೇಶಸ್ಯ ಏವಿಯನ್ ನಗರಂ ಸಂಪ್ರಾಪ್ಸ್ಯತಿ. ತಸ್ಯ ಆಗಮನಾವಧೌ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನಾ ಇಮ್ಯಾನುವಲ್ ಮ್ಯಾಕ್ರೋ ಇತ್ಯನೇನ ಔಪಚಾರಿಕ ರೂಪೇಣ ತಸ್ಯ ಸ್ವಾಗತಂ ಕ್ರಿಯತೆ. ದ್ವಿಪಂಚಾಶತ್ತಮಂ G7 ಶಿಖರ ಸಮ್ಮೇಳನಂ ಹ್ಯಃ ಏವಿಯನ್ ನಗರೆ ಸಮಾರಬ್ಧಂ ಯತ್ರ ವಿಶ್ವಸ್ಯ ಪ್ರಮುಖಾನಾಂ ಅರ್ಥವ್ಯವಸ್ಥಾನಾಂ ನೇತಾರಃ ಪ್ರಮುಖೇಷು ವೈಶ್ವಿಕ ಸಮಾಹ್ವಾನೇಷು ವಿಚಾರ ವಿನಿಮಯಂ ಕುರುವಂತಿ. ರಾಷ್ಟ್ರಪತಿ ಮ್ಯಾಕ್ರೋ ವರ್ಯಃ ಪ್ರಮುಖ ಅಂತಾರಾಷ್ಟ್ರೀಯ ಸಮಾಹ್ವಾನಾನ್ ನಿವಾರಣಾಯ ಸಂಯುಕ್ತ ರೂಪೇಣ ಕಾರ್ಯಾಚರಣಸ್ಯ ವಿಷಯೆ ಕಾರ್ಯರಾತ್ರಿಭೋಜಸ್ಯ ಆಯೋಜನಂ ಅಕರೋತ್. ತತಃ ಪೂರ್ವಂ ಸಹ ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿನಾ ಡೊನಾಲ್ಡ್ ಟ್ರಂಪ್, ಯುಕೆ ದೇಶಸ್ಯ ಪ್ರಧಾನಮಂತ್ರಿ ಕೀರ್ ಸ್ಟಾರ್ಮರ್ ಇತ್ಯಾದಿಭಿಃ ನೇತೃಭಿಃ ಸಹ G7 ದೇಶಾನಾಂ ನೇತೃಣಾಂ ಔಪಚಾರಿಕ ರೂಪೇಣ ಸ್ವಾಗತಂ ವಿಹಿತವಾನ್. ಯುರೋಪೀಯ ಆಯೋಗಸ್ಯ ಅಧ್ಯಕ್ಷ ಉರ್ಸುಲಾ ಫೋನ್ ಡೇರ್ ಲೇಯೆನ್, ಯುರೋಪೀಯ ಪರಿಷದಃ ಅಧ್ಯಕ್ಷ ಎಂಟೋನಿಯೊ ಕೋಸ್ಟಾ ಚ ಶಿಖರ ಸಮ್ಮೇಳನೆ ಭಾಗಂ ಭಜಂತಿ. ಕೇಂದ್ರೀಯ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಹ್ಯಃ ಫ್ರಾನ್ಸ್ ದೇಶೆ ಮೊನಾಕೋ ದೇಶಸ್ಯ ರಾಜ್ಯ ಮಂತ್ರಿಣ ಕ್ರಿಸ್ಟೋಫ್ ಮಿರ್ಮ್ಯಾಂಡ್, ವಿದೇಶ ಕಾರ್ಯ ಸಹಕಾರ ಮಂತ್ರಿ.

0: ಅಧ್ಯಕ್ಷೆಯಾಗಿದ್ದ ಇಸಾಬೆಲ್ ಬೇರೋ ಅಮಾದೇಯ್, ವಿತ್ತ ಅರ್ಥವ್ಯವಸ್ಥಾ ಮಂತ್ರಿಣ ಫೆಡ್ರಿಕ್ ಕೋಟಾಲೋಡಾ ಇತ್ಯೇತೈಃ ಸಹ ಮೇಲನಂ ಕೃತವಾನ್. ಸಾಮಾಜಿಕಾಂತರ್ಜಾಲೀಯ ಪಟಲೆ ಶ್ರೀಗೋಯಲ ಅವದತ್ ಯತ್ ದ್ವೈಪಾಕ್ಷಿಕ ವ್ಯಾಪಾರಂ ಸುದೃಢಂ ಕರ್ತುಂ ನೂತನಾನ್ ನಿವೇಶಾವಸರಾನ್ ಅನ್ವೇಷ್ಟುಂ ಭಾರತ ಮೊನಾಕೋ ದೇಶಯೋಃ ಮಧ್ಯೆ ಉಪವೇಶನಂ ಆರ್ಥಿಕ ಸಹಕಾರಂ ಸುದೃಢಂ ಕರ್ತುಂ ಚ ಕೇಂದ್ರಿತಂ ಆಸೀತ್. ಸಂಘಲೋಕ ಸೇವಾ ಆಯೋಗೇನ UPSC ಇತ್ಯನೇನ ಅಸ್ಯ ವರ್ಷಸ್ಯ ಲೋಕಸೇವಾ ಪ್ರಾಥಮಿಕ ಪರೀಕ್ಷಾಯಾಃ ಪರಿಣಾಮಾಃ ಘೋಷಿತಾಃ. UPSC ಹ್ಯಃ ಸೂಚಿತವಾನ್ ಯತ್ ಅಸ್ಮಿನ್ ವರ್ಷೆ 1,000 ರಿಕ್ತಸ್ಥಾನೇಷು ಲೋಕಸೇವಾ ಮುಖ್ಯ ಪರೀಕ್ಷಾಯಾಃ ಕೃತೆ ಆಹತ್ಯ 13,000 ಅಭ್ಯರ್ಥಿನಃ ಚಿತಾಃ ಸಂತಿ. ಪರೀಕ್ಷಾರ್ಥಿನಃ UPSC ಇತ್ಯಸ್ಯ ಆಧಿಕಾರಿಕ ವೆಬ್ ಫಲಕೆ upsc.gov.in ಇತ್ಯತ್ರ ಪ್ರಾಥಮಿಕ ಪರೀಕ್ಷಾ ಫಲಂ ದ್ರಷ್ಟುಂ ಶಕ್ನುವಂತಿ. ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಂತೋಷ್ ಪೈ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಕೇಳುಗರೆ, ಈ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ ಪ್ರಸಾರವಾಗಲಿದೆ. 10:30 ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರು ವಾದನದಲ್ಲಿ ರಾಗ್ ದೇಶ್ ಕೇಳುವಿರಿ. 12:05 ವನಿತಾ ವಿಹಾರದಲ್ಲಿ ಕವನ ಮಾಲೆ, ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ. 12:35 ಆರೋಗ್ಯ ಸಂಚಿಕೆ. ಆಕಾಶವಾಣಿ ಮಂಗಳೂರು. ಸಮಯ 7:02. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ ನೋಡಿ,

0: ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ. ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ GRB 152 ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವ ಸಿದ್ದತೆ, ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಕೂಡ ಸನ್ನದ್ದರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು July 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಇಂದಿನಿಂದ 20 ತಾರೀಖಿನವರೆಗೆ ಆಯೋಜಿತವಾಗಿದೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ.
1: ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ.

0: ಕಾದಂಬರಿಗಳು ಬರೆದಿದ್ದಾರೆ. ನಮ್ಮ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ಇತರದ ಒಂದು ದೊಡ್ಡ ಪಟ್ಟಿನೇ ಇದೆ. ಪುಟ್ಟಣ್ಣ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕು ಹೇಗಿರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ.
1: ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕಾಯಿ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12ನೇ ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸಾ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಹಾಗೂ ತಡೆಗಟ್ಟುವ ಕ್ರಮಗಳು ಕುರಿತ ಶಿಕ್ಷಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಕ್ರೀಡೆ ಅಂಗಸೌಷ್ಠವ ಸಾಧನೆಯ ಮಲ್ಲಕಂಬಕ್ಕೆ ಕೇಂದ್ರ ಕ್ರೀಡೆ ಹಾಗೂ ಯುವಜನ ಸಚಿವಾಲಯ ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಅಂತಾರಾಷ್ಟೀಯ ಮಲ್ಲಕಂಬ ದಿನಾಚರಣೆ ಪ್ರತಿ ವರ್ಷ June 15 ಆಚರಿಸಲಾಗುತ್ತದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರಲಾಪುರದ ಜಾನಪದ ಕ್ರೀಡಾ ರಂಗಕುಟೀರ ಮಲ್ಲಕಂಬ ತರಬೇತಿಯ ಹೆಸರಾಂತ ಕೇಂದ್ರ. 1993 ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಮಲ್ಕಂಬ ರೋಮಾಂಚನಕಾರಿ ಕ್ರೀಡೆಯಾಗಿ ಪ್ರೇಕ್ಷಕರನ್ನು ಆಕರ್ಷಣೆ ಮಾಡತಕ್ಕಂತ ಒಂದು ಕ್ರೀಡೆ ಆಗಿತ್ತು. ಇತ್ತೀಚೆಗೆ ಅದನ್ನು ಖೇಲೋ ಇಂಡಿಯಾದಲ್ಲಿ ಸೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮೋದಿ ಅವರು ಕೂಡ ಮಲ್ಕಂಬ ಆಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದು ಶಾಲಾ ಮಕ್ಕಳಿಗೂ ಕೂಡ ಸ್ಪರ್ಧೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರು ಕೂಡ ಈಗ ಮಲ್ಕಂಬವನ್ನ ಆಡ್ತಾ ಇದ್ದಾರೆ. June 15 ಇದು ಮಲ್ಕಂಬ ಡೇ ಮಾಡಿದ್ದಾರೆ. ನಾನು 93 ಆರಂಭ ಮಾಡಿ 24 ಮಕ್ಕಳನ್ನ ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರಿಗೊಂದಿಷ್ಟು ಪಗಾರ ಕೊಟ್ಟು ಊಟ ಕೊಟ್ಟು ಅವ್ರಿಗಲ್ಲೇ ಶಾಶ್ವತವಾಗಿರ್ತಕ್ಕಂತ ಒಂದು ನೌಕರಿಯನ್ನು ಕೊಡ್ತಕ್ಕಂತ ಕೆಲಸ ಆಗಿದೆ ನಮ್ಮೂರಿಂದ. ಅದರ ಜೊತೆಗೆ ಆ ಮೂಡುಬಿದಿರೆ ಆಳ್ವಾದಲ್ಲಿ ಕೂಡ ನಮ್ಮ ಮಕ್ಕಳು ಅಲ್ಲಿ ತರಬೇತಿ ಕೊಡ್ತವರಿದ್ದಾರೆ. ಈ ಮಲ್ಕಂಬನ ನಮ್ಮೂರಲ್ಲಿ ನಾವು 93 ನಮ್ಮ ಬಂಜಾಡ್ ಈಶಣ್ಣವ್ರು ಒಂದು ಕಂಬ ಕೊಟ್ಟರು. ಅವಾಗ್ಲಿಂದ ಆರಂಭ ಮಾಡಿ ಇವತ್ತು ನಮ್ಮೂರಿನ ಮನೆ ಮನೆಯಲ್ಲಿ ಕೂಡ ಮಲ್ಕಂಬ ಯೂನಿವರ್ಸಿಟಿ ಬ್ಲೂ ಇದಾರೆ, ನ್ಯಾಷನಲ್ ಆಡಿದವರು ಇದಾರೆ. ಮೈಲಾರಿ ಸೂರ್ಣಿ ಅಂತಕ್ಕಂತ ಒಬ್ಬ ಹುಡುಗ ವಿಯೆಟ್ನಾಂಗ್ ಹೋಗಿ ಯೋಗ ಮಲ್ಕಂಬ ಕಲಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನು ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಹಾವೇರಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ.
1: ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 45 crore ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥ್

0: ಮ್ಯಾರಥಾನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ, ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
2: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಝಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
1: ಇಂದಿನ ಝಂಡು ಆಯುರ್ಸಿಂಚನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಕಾಯ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರಕುಮಾರ್ ಕೆ ಅವರೊಂದಿಗೆ ಸಂಧಿವಾತ ಮತ್ತು ಪರಿಹಾರ ಈ ವಿಷಯದ ಕುರಿತು ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಕಾಯಚಿಕಿತ್ಸೆ ಆಯುರ್ವೇದದ ಒಂದು ವಿಭಾಗವಾಗಿದ್ದು ದೇಹದ ವಿವಿಧ ರೋಗಗಳಾದ ಜ್ವರ, ಅತಿಸಾರ, ಗಂಟುವಾತ, ಸಂಧ್ಯಸ್ಥಿವಾತ, ರಕ್ತಹೀನತೆ ಅಲ್ಲದೆ ಅನ್ನವಹ, ರಕ್ತವಹ, ಮಾಂಸವಹ ಮುಂತಾದ ಧಾತುಗಳಿಗೆ ಸಂಬಂಧಪಟ್ಟ ಅನೇಕ ರೋಗಗಳಿಗೆ ಸಮರ್ಪಕ ಚಿಕಿತ್ಸೆ ನೀಡುವಲ್ಲಿ ಸಮರ್ಥವಾಗಿದೆ. ಜೀವನ ಶೈಲಿಯ ಅಸಮರ್ಪಕತೆಯ ಕಾರಣಕ್ಕೆ ಉಂಟಾಗುವ ಸಿಹಿಮೂತ್ರ, ರಕ್ತಚಾಪ ವೃದ್ಧಿ, ವಾತರಕ್ತ ಇತ್ಯಾದಿ ವ್ಯಾಧಿಗಳ ಮೂಲ ಕಾರಣಕ್ಕೆ ಪರಿಹಾರ ನೀಡಿ ಸುಖ ಮತ್ತು ಹಿತವಾದ ಜೀವನಕ್ಕೆ ಉಪಯುಕ್ತವಾದ ಶಾಖೆ ಕಾಯ ಚಿಕಿತ್ಸಾ ವಿಭಾಗ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉಡುಪಿ.
3: ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆ ಹಾಗೂ ಕಾಲೇಜಿನ ಕಾಯ ಚಿಕಿತ್ಸಾ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವೀರಕುಮಾರ್ ಕೆ ಅವರು. ನಮಸ್ಕಾರ ಸರ್.
4: ನಮಸ್ಕಾರ
3: ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಒಂದು ಕಾಲು ನೋವು, ಕಾಲು ನೋವು, ಗಂಟು ನೋವು ಅಂತೆಲ್ಲ ಹೇಳ್ತಾರೆ. ಸಂಧಿವಾತ ಅಂತಲೂ ಕೂಡ ಹೇಳ್ತಾರೆ. ಈ ಸಂಧಿವಾತ ಅನ್ನುವಂಥದ್ದು ಕಾಲಿನದ್ದೇ ನೋವು ಹೇಗೆ ಸರ್? ಇದು
4: ಸಂಧಿ ಎಂಬ ಶಬ್ದ ಸಾಧಾರಣವಾಗಿ ಎರಡು ಅಥವಾ ಹೆಚ್ಚು ಎಲುಬುಗಳು ಸೇರುವಂಥ ಜಾಗಕ್ಕೆ ಹೇಳುವಂಥದ್ದು. ಇನ್ನು ಬೇರೆ ಜಾಗಕ್ಕೂ ಕೂಡ ಸಂಧಿ ಅಂತ ಹೇಳ್ತೇವೆ, ಆದರೆ ಸಾಮಾನ್ಯ ಭಾಷೆಯಲ್ಲಿ ಸಂಧಿ ಅಂತ ಹೇಳಿದ ಕೂಡಲೇ ಎಲುಬಿನ ಸಂಧಿಗಳನ್ನು ಹೇಳುವಂಥದ್ದು. ಇದರಲ್ಲಿ ಬರುವ ವಿವಿಧ ಕಾಯಿಲೆಗಳಲ್ಲಿ ಸಂಧಿವಾತ ಕೂಡ ಒಂದು. ಇದರಲ್ಲಿ ವಿಶೇಷತೆ ಏನಂತ ಹೇಳಿದರೆ ಇದು ಒಂದು ಗಂಟಿಗೆ ಮಾತ್ರ ಬರಬಹುದು, ಅಂದರೆ ಒಂದು ಭಾಗದ ಸಂಧಿಗೆ ಮಾತ್ರ ಬರಬಹುದು ಅಥವಾ ಮುಂದೆ ಅನೇಕ ಸಂಧಿಗಳಲ್ಲಿ ಕಾಣಿಸಿಕೊಳ್ಳಬಹುದು. ಮುಖ್ಯವಾಗಿ ಶರೀರದ ಭಾರವನ್ನು ಹೊರುವಂತಹ ಗಂಟುಗಳಲ್ಲಿ, ಅಂದರೆ ನೀ ಜಾಯಿಂಟ್ ಇರ್ಬೋದು ಅಥವಾ ಆ್ಯಂಕಲ್ ಜಾಯಿಂಟ್ ಇರ್ಬೋದು, ಇಂಥದ್ದಲ್ಲಿ ಜಾಸ್ತಿ ಕಾಣ್ತೇವೆ. ಇದು ಸಾಧಾರಣವಾಗಿ ವಯಸ್ಸಾದವರಲ್ಲಿ ಜಾಸ್ತಿ ಕಂಡುಬರ್ತದೆ. ಇನ್ನು ಬೇರೆ ಕಾರಣಗಳಿಂದ ಕೂಡ ಈ ಕಾಯಿಲೆಗಳು ಬರಬಹುದು.
3: ನೀವು ಹೇಳಿದ್ರೆ

0: ಸಾಮಾನ್ಯವಾಗಿ ಇದು ಭಾರ ಇರುವಂತಹ ಒಂದು ಗಂಟುಗಳಲ್ಲಿ ಕಂಡುಬರುವಂಥದ್ದು ಜಾಸ್ತಿ ಅಂತ ಹೇಳಿ. ಇದಕ್ಕೇನಾದರೂ ಕಾರಣಗಳು ಅಂತ ಉಂಟು?
1: ವಯಸ್ಸಾದವರಲ್ಲಿ ಅಥವಾ ತುಂಬ ಕೆಲಸ ಮಾಡಿದವರಲ್ಲಿ ಆ ಗಂಟಿನಲ್ಲಿ ಯಾವ ಗಂಟಿನಲ್ಲಿ ಹೆಚ್ಚು ಅದಕ್ಕೆ ಶೋಷಣೆ ಆಗಿರ್ತದ, ಅಂದರೆ ಅದನ್ನು ಹೆಚ್ಚು ಉಪಯೋಗ ಮಾಡಿರ್ತೇವೋ ಆ ಗಂಟುಗಳ ಸವೆತ ಬಂದು ನೋವುಗಳು ಬರಬಹುದು. ಅಲ್ಲದೆ ಹೋದರೆ ಕೆಲವು ಪೋಷಕಾಂಶಗಳ ಕೊರತೆಯಿಂದ ಕೂಡ ಅದು ಬರಬಹುದು. ಹೆಚ್ಚಾಗಿ 60 ವರ್ಷಕ್ಕಿಂತ ಮೇಲೆ, ಅಂದರೆ ವಯಸ್ಸಾದವರಲ್ಲಿ ಬರುವಂತಹ ಸಂಧಿವಾತದ ಬಗ್ಗೆ ಹೇಳುವುದಾದರೆ, ಅದು ಮುಖ್ಯವಾಗಿ ನಮ್ಮ ಆಯುರ್ವೇದ ಸಿದ್ಧಾಂತ ಪ್ರಕಾರ ವಾತ ಪ್ರಧಾನವಾಗಿರುತ್ತದೆ. ವಾತ ಕಾಯಿಲೆ ಪ್ರಧಾನ ಕಾಯಿಲೆ, ವಾತವೇ ಪ್ರಧಾನವಾಗಿರುವಂಥ ಒಂದು ಕಾಯಿಲೆ ಇದಾಗಿರುತ್ತದೆ. ಅನೇಕ ವಿಧದ ವಾತದ ಕಾಯಿಲೆಗಳಿದ್ದಾವೆ, ಅದರಲ್ಲಿ ಒಂದು ವೆರೈಟಿ ಸಂಧಿವಾತ ಎಂಬುದು. ಇದನ್ನು ಸಾಧಾರಣವಾಗಿ ನಾವು ವೃದ್ಧಾಪ್ಯ ಅಥವಾ ಹಿರಿಯ ನಾಗರಿಕರಲ್ಲಿ ಸಿಗುವಂಥ ಸಮಸ್ಯೆಗಳು. ನೀವು ಹೇಳಿದ ಹಾಗೆ ಶರೀರದ ಭಾರ ಹೊರುವಂತಹ ಗಂಟುಗಳಲ್ಲಿ ಇದು ಅಧಿಕವಾಗಿ ಕಂಡುಬರ್ತದೆ. ಇನ್ನಿತರ ಗಂಟುಗಳಲ್ಲಿ ಕೂಡ ಇದು ಕಾಣಿಸಿದರೆ ಆಶ್ಚರ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಆಘಾತಗಳು ಅಥವಾ ಅಭಿಘಾತ ಹೇಳ್ತೇವೆ ನಾವು, ಆಕ್ಸಿಡೆಂಟ್ ಅಥವಾ ಬೇರೆ ಯಾವುದೋ ಕಾರಣದಿಂದ ಅದಕ್ಕೆ ಇಂಜುರಿ ಆದರೆ, ಅಲ್ಲಿ ಮುಂದೆ ಇಂಜುರಿ ಆದ ಕೂಡಲೇ ಆಗಬೇಕಾಗಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಅದು ಪರಿಣಾಮವಾಗಿ ಸಂಧಿವಾತವಾಗಿ ಮಾರ್ಪಡಬಹುದು.
0: ಈ ಸಂಧಿವಾತದ ಮುಖ್ಯ ಲಕ್ಷಣಗಳು ಏನು ಸರ್?
1: ಸಾಧಾರಣವಾಗಿ ಈ ಕಾಯಿಲೆಯನ್ನು ಆಸ್ಪತ್ರೆಗಳಿಗೆ ಬರುವಾಗ ಪ್ರಥಮವಾಗಿ ಅವರ ಹತ್ರ ಹಿಸ್ಟ್ರಿ ಕೇಳ್ತೇವೆ. ಅವರ ಜೀವನದಲ್ಲಿ ವಿವಿಧ ಹಂತಗಳಲ್ಲಿ ಆದ ಎಲ್ಲ ಸಮಸ್ಯೆಗಳನ್ನು ಅಥವಾ ಅವರ ವೃತ್ತಿಯನ್ನು ಅಥವಾ ಯಾವುದಾದರೂ ಅಪಘಾತಗಳಾಗಿದ್ದರೆ ಅಥವಾ ಸಣ್ಣ ಪುಟ್ಟ ಉಳುಕು ಇತ್ಯಾದಿಗಳು ಬಂದಿದ್ದರೆ ಅದನ್ನೆಲ್ಲ ನಾವು ಸಂಗ್ರಹಿಸ್ತಾ ಹೋಗ್ತೇವೆ. ಆಮೇಲೆ ಅವರ ಲಕ್ಷಣಗಳನ್ನು ಕೇಳ್ತೇವೆ. ಆ ಲಕ್ಷಣಗಳಲ್ಲಿ ಮುಖ್ಯವಾಗಿ ನೋವು, ಸಂಧಿಗಳಲ್ಲಿ ನೋವು ಕಾಣಿಸಿಕೊಳ್ತದೆ. ಹೆಚ್ಚಿನ ಸಂಧಿ ನೋವುಗಳು ಕೂಡ ಅಲ್ಪ ಮಟ್ಟಿಗೆ ಅಥವಾ ದೊಡ್ಡ ಮಟ್ಟಿಗೆ ಕ್ಷೋತ ಅಥವಾ ಸ್ವೆಲ್ಲಿಂಗ್ ಇರ್ತದೆ. ಆಮೇಲೆ ಆ ಕಾಲುಗಳನ್ನು ಅಥವಾ ಯಾವ ಗಂಟಿನಲ್ಲಿ ಸಂಧಿವಾತ ಬಂದಿದೋ ಅದನ್ನು ಬಿಡಿಸ್ಲಿಕ್ಕೆ, ಅಂದರೆ ಅದನ್ನು ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸ್ಟಿಫ್ನೆಸ್ ಹೇಳ್ತೇವೆ, ಆ ಸ್ಟಿಫ್ನೆಸ್ ಎಂಬುದು ಕೂಡ ಅದರಲ್ಲಿ ಜಾಸ್ತಿ ಬರ್ಬೋದು. ಇನ್ನು ಕೆಲವರಿಗೆ ಗಂಟನ್ನು ಬಿಡಿಸುವಾಗ ಶಬ್ದ ಬರ್ತದೆ, ಕ್ರಿಪಿಟಸ್ ಹೇಳ್ತೇವೆ ನಾವು, ಕ್ರಿಪಿಟಸ್ ಕೂಡ ಕಂಡುಬರಬಹುದು. ಇದು ಸಾಧಾರಣವಾಗಿ ಕಂಡುಬರುವಂತಹ ಸಾಮಾನ್ಯ ಲಕ್ಷಣಗಳಾದ ಸಂಧಿವಾತಗಳು.
0: ಇದಕ್ಕೆ ಇಂಥದ್ದೇ ಕಾರಣ ಸಂಧಿವಾತದ ಸ್ಥಿತಿಗೆ ಅಂತ ಹೇಳಿ ಏನಾದರೂ ಉಂಟಾ ಸರ್?
1: ಅದನ್ನು ಸುಮಾರು ವಿಭಾಗಗಳಾಗಿ ಮಾಡಬಹುದು. ಕೇವಲ ವಯಸ್ಸಿಂದ ಮಾತ್ರ ಬಂದಂತಹದ್ದು, ಅಂದರೆ ಈಗ ಹೇಳಿದಾಗೆ ವೃದ್ಧಾಪ್ಯದಲ್ಲಿ ಬರುವಂತಹದ್ದು. ಆಯುರ್ವೇದ ಪ್ರಕಾರ ವಾತ, ಪಿತ್ತ, ಕಫ ಎಂಬ ಮೂರು ದೋಷಗಳು ಮನುಷ್ಯನ ವಯಸ್ಸಿನ ಗುಣಮಟ್ಟಕ್ಕೆ ಅನುಸಾರವಾಗಿ, ಅಂದರೆ ವಯಸ್ಸಿನ ವಿವಿಧ ಹಂತಗಳಿಗೆ ಸರಿಯಾಗಿ ಪ್ರಾಬಲ್ಯವನ್ನು ಹೊಂದುತ್ತವೆ. ಉದಾಹರಣೆಗಾಗಿ ಕಫ ಸಂಬಂಧ ವ್ಯಾಧಿಗಳು ಅಥವಾ ರೋಗಗಳು ಸಣ್ಣ ವಯಸ್ಸಿನಲ್ಲಿ, ಮಕ್ಕಳಲ್ಲಿ ಅಥವಾ ಅಡಾಲಸೆಂಟ್ ಹೇಳ್ತೇವೆ ನಾವು, ಮಧ್ಯವಯಸ್ಕರಲ್ಲಿವರೆಗೂ ಬರಬಹುದು. ಮುಂದೆ ಪಿತ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಈ ಕಾಯಿಲೆ ಕೂಡ ಅಲ್ಲಿ ಪಿತ್ತಕ್ಕೆ ಸಂಬಂಧಿಸಿದಂಥ ವಿಶೇಷತ ಕಾಯಿಲೆಗಳು ಅಲ್ಲಿ ಕಾಣಿಸಿಕೊಳ್ತವೆ. ವೃದ್ಧಾಪ್ಯ ಅಥವಾ ಹಿರಿಯ ನಾಗರಿಕರಲ್ಲಿ ಕಂಡುಬರುವಂಥದ್ದು ವಾತ ಪ್ರಧಾನವಾದಂಥ ವ್ಯಾಧಿಗಳು. ಹಾಗಾಗಿ ಹೆಚ್ಚು ಸಂಧಿವಾತಗಳು ಅಲ್ಲಿ ಉಂಟಾಗ್ತದೆ. ಹೆಂಗಸರು ಋತುಸ್ರಾವ ನಿಲ್ಲುವ ಸಮಯಕ್ಕೆ ಕೂಡ ಇದು ಕಂಡುಬರಬಹುದು. ಸಾಮಾನ್ಯವಾಗಿ 40-50 ವರ್ಷದೊಳಗಿನ ಮಹಿಳೆಯರಲ್ಲಿ ಈ ಸಮಸ್ಯೆ ಕಂಡುಬರ್ತದೆ. ಪೋಷಕಾಂಶಗಳ ಕೊರತೆಗಳಿಂದ ಕೂಡ ಅದು ಸಣ್ಣ ವಯಸ್ಸಲ್ಲಿ ಕೂಡ ಕಂಡುಬರಬಹುದು. ಅಂದರೆ ಮಧ್ಯವಯಸ್ಕ ಇರುವಾಗಲೇ ಕೆಲವು ಸಾರಿ ಕಂಡುಬರುವಂಥದ್ದು. ಅವರಲ್ಲಿ ಸಾಕಷ್ಟು ಪೋಷಕಾಂಶಗಳು ಸಿಕ್ಕದೆ, ಮುಖ್ಯವಾಗಿ ಕ್ಯಾಲ್ಸಿಯಂ ಅಂಶಗಳೆಲ್ಲ ಕಡಿಮೆಯಾಗಿ ಕೂಡ ಸಂಧಿವಾತದ ಚಿಹ್ನೆಗಳು ಕಂಡುಬರಬಹುದು. ಈಗಾಗಲೇ ನಾನು ಹೇಳಿದಾಗೆ ಅಪಘಾತ ಅಥವಾ ಅಭಿಘಾತಗಳಿಂದ ಕೂಡ ಸಣ್ಣ ವಯಸ್ಸಿನಲ್ಲಿ ಕೂಡ ವೃದ್ಧಾಪ್ಯ ಅಥವಾ ಹಿರಿಯ ನಾಗರಿಕರಲ್ಲದವರಿಗೂ ಕೂಡ ಇದು ಕಂಡುಬರಬಹುದು. ಇನ್ನು ಸಾಮಾನ್ಯವಾಗಿ ಬೇರೆ ಬೇರೆ ಕಾರಣಗಳಿಂದ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೇಳ್ತೇವೆ, ಅದರಿಂದ ಕೂಡ ಕಂಡುಬರಬಹುದು. ಹೀಗೆ ಹಲವು ವಿಧದ ಸಮಸ್ಯೆಗಳಿಂದ ಒಂದು ಕಾಯಿಲೆ ಬರ್ತದೆ. ಸಾಮಾನ್ಯವಾಗಿ ಇದನ್ನು ಕಾಯಿಲೆಯಲ್ಲಿ ಸಂಧಿವಾತ ಎಂಬ ಹೆಸರನ್ನು ಕೊಡ್ತೇವೆ, ಆದರೆ ಆ ಕಾರಣಕ್ಕೆ ಸರಿಯಾಗಿ ಚಿಕಿತ್ಸೆಗಳನ್ನು ಕೂಡ ಕೊಡಬೇಕಾಗತ್ತೆ.
0: ಇತ್ತೀಚಿನ ದಿನಗಳಲ್ಲಿ ಇದು ಕಡಿಮೆ ಕಡಿಮೆ ವಯಸ್ಸಿನಲ್ಲೂ ಕೂಡ ಇದೇ ರೀತಿಯ ಸಂಧಿವಾತಗಳು ಉಂಟಾಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ 40 ವರ್ಷದಲ್ಲಿ 45 ವರ್ಷದಲ್ಲಿ ಇದಕ್ಕೇನಾದರೂ ಕಾರಣಗಳುಂಟಾ ಸರ್?
1: ಗಂಟುಗಳಿಗೆ ಅಥವಾ ಎಲುಬುಗಳಿಗೆ ತೊಂದರೆ ಆಗಿದ್ದರೆ, ಪೋಷಕಾಂಶಗಳು ಕಡಿಮೆ ಆಗಿದ್ದರೆ, ಇವೆರಡು ಮುಖ್ಯ ಕಾರಣಗಳಿಂದ ಅದು ಕಂಡುಬರಬಹುದು. ಅಥವಾ ಬೇರೆ ಔಷಧಿಗಳ ಅಡ್ಡ ಪರಿಣಾಮವಾಗಿ ಕೂಡ ಕಂಡುಬಂದರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಕಾಯಿಲೆ ಬರುವ ಲಕ್ಷಣಗಳು ಕಂಡುಬಂದ ಕೂಡಲೇ ಇದನ್ನು ಪೋಷಕಾಂಶಗಳ ನ್ಯೂನತೆ ಆಗಿದ್ದರೆ ಕೂಡಲೇ ಸರಿಪಡಿಸಲಿಕ್ಕಾಗತ್ತೆ, ಅಥವಾ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಮಾಡಲಿಕ್ಕಾಗತ್ತೆ. ಹೀಗೆ ವಿವಿಧ ಹಂತಗಳಲ್ಲಿ ಕಂಡುಬರುವ ವಿವಿಧ ರೀತಿಯ ರೋಗಗಳಿಗೆ ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆಗಳನ್ನು ಮಾಡಲಿಕ್ಕಾಗ್ತದೆ.
0: ಈ ಸಮಸ್ಯೆ ಪ್ರಾರಂಭ ಆದಾಗ ಬಂದು ಏನು ಮಾಡಬೇಕು ಅನ್ನುವಂಥದ್ದು,
1: ರೋಗಿ ಹತ್ರ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ತಗೊಳ್ಬೇಕು. ಈ ಹಿಂದೆ ಮಾಡಿದಂಥ ದಾಖಲೆಗಳನ್ನು ಕೊಡ್ಬೋದು, ಅಥವಾ ಮಾಡಿದಂಥ ದಾಖಲೆಗಳು ಸರಿ ಇದ್ದರೆ ಅದನ್ನು ಕೂಡ ಪರಿಶೀಲಿಸಿ ಮಾಡಬಹುದು. ಇಲ್ಲಾಂತಾದರೆ ಬೇಕಾದಂತಹ ಪರೀಕ್ಷೆಗಳನ್ನು ಮಾಡಬೇಕು. ಮುಖ್ಯವಾಗಿ ಹೆಚ್ಚಿನ ಸಂದರ್ಭಗಳಲ್ಲಿ ಇದರಲ್ಲಿ ಎಕ್ಸ್ರೇಗಳು ಬೇಕಾಗ್ತದೆ. ಎಕ್ಸ್ರೇ

0: ಮಾಡಿ ನಾವು ನಿರ್ಣಯ ಮಾಡಬಹುದು. ಇಲ್ಲ, ಅಲ್ಪ ಲಕ್ಷಣಗಳಿದ್ದರೆ ಅದನ್ನು ಎಕ್ಸ್ರೇ ಮಾಡದೆ ಕೂಡ ನಾವು ಚಿಕಿತ್ಸೆ ಮಾಡಬಹುದು, ಯಾಕೆಂದರೆ ಸಾಕಷ್ಟು ಅದಕ್ಕೆ ತೊಂದರೆಗಳು ಆಗಿರುವುದಿಲ್ಲ, ಅದನ್ನು ಸರಿಪಡಿಸಬಹುದಂತ ಹಂತದಲ್ಲಿ ಇರ್ತದೆ. ಸಣ್ಣ ಮಟ್ಟಿನ ಚಿಕಿತ್ಸೆ ಕೂಡ ಅದಕ್ಕೆ ಫಲಕಾರಿಯಾಗ್ತದೆ. ಲಕ್ಷಣಗಳಲ್ಲಿ ಮೊದಲನೆಯದಾಗಿ ಕಂಡು ಬರುವಂಥದ್ದು ನೋವುಗಳು. ನೋವುಗಳು ಕಂಡ ತಕ್ಷಣ ಅವರು ವೈದ್ಯರನ್ನು ಸಂಪರ್ಕಿಸಿದರೆ ಅದಕ್ಕೆ ಸಾಧ್ಯತೆ ಇದ್ದರೆ ಸಂಧಿವಾತಕ್ಕೆ ಸಂಬಂಧಿಸಿದ ಅಥವಾ ಕೇವಲ ಸ್ಪ್ರೈನ್ ಹೇಳ್ತೇವೆ ಉಳುಕ ಎಂಬುದನ್ನು ನಿರ್ಣಯಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಮಾಡಬಹುದು. ಸಂಧಿವಾತದ ಅಲ್ಪ ಲಕ್ಷಣಗಳು ಅಂದರೆ ಹೆಚ್ಚಿನ ಲಕ್ಷಣಗಳು ಬರದೇ ಇರುವಾಗ ಚಿಕಿತ್ಸೆ ಮಾಡಿದಲ್ಲಿ ತುಂಬ ಲಾಭ ಆಗ್ತದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಅದರ ಫಲಿತಾಂಶವನ್ನು ಕಾಣಬಹುದು. ಈ ಕಾಯಿಲೆ ಮುಂದುವರಿದಷ್ಟು ಲಕ್ಷಣಗಳು ಹೆಚ್ಚಾಗ್ತವೆ ಮತ್ತು ಅಸ್ಥಿ ಸವೆತ ಜಾಸ್ತಿ ಆಗ್ತದೆ, ಹಾಗೆ ಕಡೆಗೆ ಅವರಿಗೆ ಚಿಕಿತ್ಸೆ ಹೆಚ್ಚು ಫಲಕಾರಿಯಾಗದಿರಬಹುದು. ನೋವಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು, ಊತ ಹೋಗ್ಬೋದು, ಆದರೆ ಅಸ್ಥಿ ಕ್ಷಯ ಮಾತ್ರ ಹಾಗೆ ಉಳಿತದೆ. ಅಸ್ಥಿ ಕ್ಷಯವನ್ನು ರಿವರ್ಸಿಬಲ್ ಆಗಿ ಮಾಡಲಿಕ್ಕೆ ಆಗುವುದಿಲ್ಲ. ಸಾಮಾನ್ಯವಾಗಿ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಅಸ್ಥಿ ಮತ್ತು ವಾತ ತುಂಬ ಸಂಬಂಧ ಹೊಂದಿರುವಂತಹ ವಿಷಯಗಳು. ವಾತ ಒಂದು ದೋಷ, ಅಸ್ಥಿ ಅಥವಾ ಎಲುಬುಗಳು ಧಾತುಗಳು ಹೇಳ್ತೇವೆ ನಾವು, ಟಿಶ್ಯೂ ಆಗಿರ್ತದೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಇನ್ನೊಂದನ್ನು ಸಂಬಂಧಿಸಿರ್ತದೆ. ವಾತ ಮತ್ತು ಅಸ್ಥಿಗಳಿಗೆ ಸಂಬಂಧ ಏನು ಅಂತ ಹೇಳಿದ್ರೆ ಅಸ್ಥಿ ಕ್ಷಯ ಆದಾಗ ವಾತ ಜಾಸ್ತಿ ಆಗ್ತದೆ, ವಾತ ಜಾಸ್ತಿ ಆದಾಗ ಅಸ್ಥಿ ಕ್ಷಯ ಆಗ್ತದೆ, ಇನ್ನು ಪುನಃ ವಾತ ಕಡಿಮೆ ಆದಾಗ ಅಸ್ಥಿ ಕ್ಷೀಣ ಕಡಿಮೆ ಆಗ್ತದೆ. ಆದರೆ ಒಂದ್ಸರಿ ಕ್ಷೀಣಿಸಿದ್ದು ಮತ್ತೆ ಪುನಃ ರಿಕವರಿ ಆಗುವುದಿಲ್ಲ. ಅದು ಅಲ್ಪ ಪ್ರಮಾಣದಲ್ಲಿ ಆಗಿದರೆ ಅಥವಾ ಆರಂಭ ಹಂತದಲ್ಲಿ ಆಗಿದರೆ ಸರಿಪಡಿಸಬಹುದಂತಹ ವ್ಯವಸ್ಥೆಗಳು ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಜಾಸ್ತಿ ಬಂದಾಗ ಇಂಥ ಕಾಯಿಲೆಗಳಿಗೆ ಒಳ್ಳೆ ರೀತಿಯ ಚಿಕಿತ್ಸೆಗಳನ್ನು ನೀಡಿ ಪೂರ್ಣ ಫಲಿತಾಂಶ ಕೊಟ್ಟದ್ದು ಕೂಡ ಸಾಕಷ್ಟು ಇದೆ.
1: ಎಷ್ಟರ ಮಟ್ಟಿಗೆ ಅದನ್ನ ಹೋಗಲಾಡಿಸಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಆಗ್ತದೆ?
0: ಅವಸ್ಥೆಗೆ ಅನುಸಾರವಾಗಿ, ಅಂದರೆ ತುಂಬಾ ಮೈಲ್ಡ್ ಆಗಿ ಇದ್ರೆ ಅದನ್ನು ಬಹಳ ಸುಲಭವಾಗಿ ಗುಣಪಡಿಸಿ ಸಂಪೂರ್ಣ ಫಲಿತಾಂಶವನ್ನು ಪಡಿಬಹುದು. ಇನ್ನು ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿದ್ದರೆ ರಿಸಲ್ಟ್ ಕೂಡ ಮಧ್ಯಮ ಪ್ರಮಾಣದಲ್ಲೇ ಬರಬಹುದು. ಆದರೆ ತುಂಬ ಹಳತಾದ ಕಾಯಿಲೆಗಳು ಅಥವಾ ತುಂಬ ಡ್ಯಾಮೇಜ್ ಆದ ಕಾಯಿಲೆಗಳು 100ಕ್ಕೆ 100 ಫಲಿತಾಂಶ ಕೊಡದಿದ್ದರೂ ಕೂಡ ಊತ ಇರಲಿ ಅಥವಾ ಉರಿಯೂತ ಇರಲಿ ಅಥವಾ ನೋವುಗಳು ಎಲ್ಲವೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಿಯಂತ್ರಣಕ್ಕೆ ತರಬಹುದು. ಸುಮಾರು 80-90% ವರೆಗೂ ಕೂಡ ಅದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ನಾವು ಫಲಕಾರಿಯಾಗಿದ್ದೇವೆ, ಅದರಲ್ಲಿ ನಾವು ಯಶಸ್ಸನ್ನು ಕೂಡ ಕಂಡಿದ್ದೇವೆ. ಮುಖ್ಯವಾಗಿ ಈ ಕಾಯಿಲೆಗೆ ಚಿಕಿತ್ಸೆ ಜೊತೆಯಲ್ಲಿ ಸ್ವಲ್ಪ ಪಥ್ಯಗಳನ್ನು ನಾವು ಹೇಳಬೇಕಾಗ್ತದೆ. ಆಹಾರ ತಿನ್ನುವ ವಿಷಯದಲ್ಲಿ ಇರಬಹುದು, ಅವರು ಮಾಡುವ ಕೆಲಸದ ವಿಷಯದಲ್ಲಿ ಇರಬಹುದು, ಅವರು ಅವರ ವ್ಯವಸಾಯಕ್ಕೆ ಅನುಸಾರವಾಗಿ ಕೆಲಸಗಳನ್ನು ಮಾಡಬಾರದು. ಉದಾಹರಣೆಗಾಗಿ ತುಂಬ ಹೊತ್ತು ನಿಲ್ಲುವುದು, ಏರು ತಗ್ಗು ಪ್ರದೇಶದಲ್ಲಿ ಪ್ರಯಾಣ ಮಾಡುವುದು, ಆಮೇಲೆ ಸತತವಾಗಿ ಓಡುವುದು, ನಡೆಯುವುದು ಅಥವಾ ಯಾವುದೇ ರೀತಿಯ ಮುಂದೆ ಕೂಡ ಅದಕ್ಕೆ ಆಘಾತ ಅಥವಾ ಅಭಿಘಾತಗಳು ಆಗದಾಗ ನೋಡಿಕೊಳ್ಳೋದು, ಮತ್ತು ಪೋಷಣಾಂಶಯುಕ್ತ ಆಹಾರಗಳನ್ನು ತಗೊಳ್ಳುವಂಥದ್ದು, ಮುಖ್ಯವಾಗಿ ಹಾಲು, ಮೊಟ್ಟೆ, ತರಕಾರಿಗಳು, ಹಣ್ಣುಗಳು ಎಲ್ಲ ಇದನ್ನು ಪೋಷಿಸಲಿಕ್ಕೆ ತುಂಬ ಉಪಕಾರ ಆಗ್ತದೆ. ಹಾಗೆ ಅದರ ಜೊತೆಗೆ ಚಿಕಿತ್ಸೆ ಕೂಡ ಅಗತ್ಯ. ಚಿಕಿತ್ಸೆಯನ್ನು ಮಹತ್ವವಾಗಿ ಮಾಡಬೇಕಾಗ್ತದೆ. ಎಲ್ಲಿವರೆಗೆ ನೋವು ಕಡಿಮೆ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ತಕ್ಕೊಂಡ್ರೆ, ಒಂದು ಸಲ ನೋವಿನ ತೀವ್ರತೆ ಕಡಿಮೆ ಆಯಿತು ಅಂತಾದರೆ ಮತ್ತೆ ಸ್ವಲ್ಪ ಸಮಯ ಆಹಾರ ಮತ್ತು ಪಥ್ಯಗಳಲ್ಲಿ ಮುಂದುವರಿಸಲಿಕ್ಕಾಗ್ತದೆ. ಮುಖ್ಯವಾಗಿ ನಮ್ಮ ಚಿಕಿತ್ಸೆ ವಿವಿಧ ಹಂತದಲ್ಲಿರ್ತದೆ, ಅದಕ್ಕೋಸ್ಕರ ನಾವು ರೋಗಿಗಳನ್ನು ಅಗತ್ಯ ಸಂದರ್ಭಗಳಲ್ಲಿ ಅಂತರ್ರೋಗಿ ವಿಭಾಗ ಅಥವಾ ಇನ್ಪೇಷೆಂಟ್ ಆಗಿ ಅಡ್ಮಿಟ್ ಮಾಡ್ತೇವೆ. ಅಡ್ಮಿಟ್ ಮಾಡಿ ಅವರಿಗೆ ಯಾವ ಸಮಸ್ಯೆ ಉಂಟು ಅದಕ್ಕೆ ಅನುಸಾರವಾಗಿ ವಿವಿಧ ಚಿಕಿತ್ಸೆಗಳನ್ನು, ಅಂದರೆ ನಮ್ಮಲ್ಲಿ ಪಂಚಕರ್ಮದ ಚಿಕಿತ್ಸೆ ಇದೆ, ಹಾಗೆ ಅದಕ್ಕೆ ಸಂಬಂಧಿಸಿದ ಉಪಕರ್ಮಗಳಿದ್ದಾವೆ, ಅವುಗಳನ್ನೆಲ್ಲ ಮಾಡಿ ಎಲುಬು ಮತ್ತು ಸಂಧಿಗಳನ್ನು ಬಲಿಷ್ಠಗೊಳಿಸುವಂಥ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಇದರಿಂದಾಗಿ ತುಂಬ ಒಳ್ಳೆಯ ಪರಿಣಾಮಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅದು ಅಲ್ಲದೆ ಆ ರೋಗಿ ತುಂಬ ಅದರ ವಿಷಯದಲ್ಲಿ ಗಮನ ವಹಿಸಿ ಜಾಗ್ರತೆ ವಹಿಸಿ ಮಾಡಿದರೆ ಅವರಿಗೆ ತುಂಬ ಪ್ರಯೋಜನ. 100ಕ್ಕೆ 100 ಕೂಡ ಫಲಿತಾಂಶ ಬಂದರೆ ಆಶ್ಚರ್ಯ ಇಲ್ಲ. ಆದರೆ ಇದು ಹೆಚ್ಚಾಗಿ ಪೇಷೆಂಟ್ಗಳು ಏನು ಮಾಡ್ತಾರೆ ಅಂದರೆ ಕಾಯಿಲೆ ಬಂದಾಗ ಅದಕ್ಕೆ ಬೇಕಾದ ಜಾಗ್ರತೆ ಕೊಡ್ತಾರೆ, ಮತ್ತು ಔಷಧಿಯನ್ನು ಬಿಡ್ತಾರೆ, ಪಥ್ಯವನ್ನು ಮಾಡಲ್ಲ, ಮೊದಲನೇ ಹಾಗೆ ಕೆಲಸ ಮಾಡ್ತಾರೆ. ಆದರೆ ಅದರಿಂದಾಗಿ ಇನ್ನಷ್ಟು ಸಮೇತಗಳು ಅಥವಾ ನೋವುಗಳು ಜಾಸ್ತಿಯಾಗಿ ಸಮಸ್ಯೆಗಳು ಎಂಡ್ಲೆಸ್ ಆಗಿರ್ತದೆ. ಅದರಿಂದ ಪೇಷೆಂಟ್ಗಳು ಯಾರೇ ಆದರೂ ಕೂಡ ಆರಂಭ ಹಂತದಲ್ಲಿ ಅದನ್ನು ಪತ್ತೆ ಹಚ್ಚುವಂಥ ಹಂತಕ್ಕೆ ಹೋಗಬೇಕು. ಎರಡನೆಯದಾಗಿ ಪತ್ತೆ ಹಚ್ಚಿದ ಮೇಲೆ ಮಾಡುವಂಥ ಟ್ರೀಟ್ಮೆಂಟ್ಗಳನ್ನು ವಿಶ್ರಾಂತಿಯ ಸಹಿತ, ಅಂದರೆ ವಾರ್ಡ್ಗಳಲ್ಲಿ ಅಡ್ಮಿಟ್ ಆಗಿ ಅದಕ್ಕೆ ಬೇಕಾದ ಸೌಕರ್ಯಗಳನ್ನು ಟ್ರೀಟ್ಮೆಂಟ್ಗಳನ್ನು ತಕ್ಕೊಂಡು ಮತ್ತೆ ಔಷಧಿಗಳನ್ನು ಫಾಲೋಅಪ್ ಮಾಡಿದರೆ ತುಂಬ ಪರಿಣಾಮ ಆಗ್ಬೋದು. ಸಾಮಾನ್ಯವಾಗಿ ವಾತ ಕಾಯಿಲೆಗಳಿಗೆ ನಾವು ಎಣ್ಣೆ ಅಥವಾ ಔಷಧಿಯುಕ್ತ ತೈಲಗಳನ್ನು ವಿವಿಧ ರೀತಿಯಲ್ಲಿ ಉಪಯೋಗ ಮಾಡ್ತೇವೆ. ಅದು ಬಸ್ತಿ ಆಗಿರ್ಬೋದು ಅಥವಾ ಅಲ್ಲಿಗೆ ಅಭ್ಯಂಗ ಆಗಿರ್ಬೋದು, ಅಥವಾ ಅದನ್ನು ಅಭ್ಯಂಗ ಮಾಡಿ ಬೇರೆ ಬೇರೆ ಚಿಕಿತ್ಸೆಗಳು, ನಾಡಿ ಸೇದ ಇರ್ಬೋದು ಅಥವಾ ಪತ್ರಪಿಂಡ ಸ್ವೇದಗಳಿರ್ಬೋದು, ಹೀಗೆಲ್ಲ ಬೇರೆ

0: ಬೇರೆ ವಿವಿಧ ಚಿಕಿತ್ಸೆಗಳನ್ನು ಮಾಡಿ ನೋವನ್ನು ಕಡಿಮೆ ಮಾಡ್ತೇವೆ, ಊತ ಕಡಿಮೆ ಆಗ್ತದೆ. ಅದರ ಜೊತೆಯಲ್ಲಿ ಅಸ್ಥಿ ಧಾತುಗಳು ಅಥವಾ ಸಂಧಿಗಳು ಹೆಚ್ಚು ದೃಢವಾಗಿ ಭದ್ರವಾಗುವಂತೆ ಅವಕಾಶಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ತುಂಬ ನೋವು ಇರುವಾಗ ಅಥವಾ ತುಂಬ ನಡೆಯುವ ಅವಶ್ಯಕತೆ ಇದ್ದಾಗ ಕಾಲಿಗೆ ರಕ್ಷಣಾತ್ಮಕವಾದ ಚೀಲ ಕವಚಗಳನ್ನು ಕೂಡ ನೀ ಕ್ಯಾಪ್ ಹೇಳ್ತಾರೆ, ಅದನ್ನು ಅಥವಾ ಯಾವ ಗಂಟೆಗೆ ತೊಂದರೆ ಆಗಿದೆ ಅಲ್ಲಿಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಆದರೆ ದೀರ್ಘಕಾಲ ಇದನ್ನು ಮಾಡಿದರೆ ತೊಂದರೆಗಳು ಬರ್ತವೆ, ಗಂಟುಗಳು ಸ್ವಲ್ಪ ಸ್ಟಿಫ್ನೆಸ್ ಜಾಸ್ತಿ ಆಗ್ತದೆ. ಆದ್ದರಿಂದ ಅಗತ್ಯ ಇದ್ದಾಗ ಮಾತ್ರ ಇದನ್ನು ಮಾಡಬೇಕು. ಆದಷ್ಟು ಕೆಲಸಗಳನ್ನು ಕಡಿಮೆ ಮಾಡಿ ವಿಶ್ರಾಂತಿ ಕೊಟ್ಟು ಅದನ್ನು ಸುಧಾರಿಸಲಿಕ್ಕೆ ಅವಕಾಶ ಕೊಡಬೇಕು. ವ್ಯವಸ್ಥೆಗಳು ಇರುವವರು ಅವರಿಗೆ ಅನುಸಾರವಾಗಿ ಬೇಕಾದಂತಹ ಸೌಕರ್ಯಗಳನ್ನು ತಗೊಳ್ಳಿಕ್ಕೆ ಕೂಡ ನಮ್ಮಲ್ಲಿ ಅವಕಾಶ ಉಂಟು. ಜನರಲ್ ವಾರ್ಡಿಂದ ಹಿಡಿದು ಡಿಲಕ್ಸ್ ವಾರ್ಡ್ವರೆಗೂ ನಮ್ಮಲ್ಲಿ ಸೌಕರ್ಯಗಳಿದ್ದಾವೆ. ಅದನ್ನು ಅವರವರ ಬಜೆಟ್ಗೆ ಅನುಸಾರವಾಗಿ ತಕ್ಕೊಂಡ್ರೆ ಅವರಿಗೆ ಸೌಕರ್ಯಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತವೆ.
1: ಒಳ್ಳೆಯದು ಡಾಕ್ಟರ್ ವೀರಕುಮಾರ್ ಅವರೇ, ಮುಖ್ಯವಾಗಿ ಈ ಸಂಧಿವಾತದಲ್ಲಿ ಯಾವ ರೀತಿಯಲ್ಲಿ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಅನ್ನುವ ಮಾಹಿತಿಯನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇಂದಿನ ಝಂಡು ಆಯುರ್ಸಿಂಚನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಉಡುಪಿ ಕುತ್ಪಾಡಿಯ SDM ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಕಾಯ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರಕುಮಾರ್ ಕೆ ಅವರೊಂದಿಗೆ ಸಂಧಿವಾತ ಮತ್ತು ಪರಿಹಾರ ಈ ವಿಷಯದ ಕುರಿತು ಸೂರ್ಯನಾರಾಯಣ ಭಟ್ PS ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಝಂಡು.
3: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಝಂಡು ಸೋನಪ್ರಾಶನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
4: ಆಕಾಶವಾಣಿ ಮಂಗಳೂರು.
5: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
6: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
7: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್.
6: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
7: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
6: ದ್ವಿತೀಯ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
7: ವೆಬ್ ವಿಳಾಸ www.vips.puttur.org.
6: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್ ಪುತ್ತೂರು.
8: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
4: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಂಗಳೂರು ಕೇಂದ್ರವು ಆರಂಭಿಸಿರುವ 100.3 ಟೆಲಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಇವತ್ತು ಬೆಳಗ್ಗೆ 11:30 12:30 ನೀವು ನಮಗೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆಗಳು ಇಂತಿವೆ: 2211999, 2222611, STD ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. 100.3 ಟೆಲಿಕ್ವಿಜ್ಗೆ ಕರೆ ಮಾಡಬೇಕಾದ ಸಮಯ ಇಂದು ಬೆಳಗ್ಗೆ 11:30 12:30. ಆತ್ಮೀಯ ಶ್ರೋತೃಗಳೇ, ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 12:30. ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಮಳೆಯ ಜೊತೆಗೆ ಒಂದು ದಿನದ ಪಿಕ್ನಿಕ್ ಅಥವಾ ಕಿರು ವಿಹಾರ ಕೈಗೊಳ್ಳುವಿರಾದರೆ ಅದು ಎಲ್ಲಿಗೆ ಮತ್ತು ಯಾರ ಜೊತೆಗೆ ಹೋಗಲು ಇಷ್ಟಪಡುವಿರಿ, ಈ ಬಗ್ಗೆ ನಮ್ಮಲ್ಲಿ ಮಾತನಾಡಿ ಹಾಗೂ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 ನಿಮಿಷದಿಂದ 11:30 ನಿಮಿಷದವರೆಗೆ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಮುಂದೆ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ವಾರ್ತೆಗಳ ವಿವರ: ಫ್ರಾನ್ಸ್ನ ಏವಿಯಾನ್ನಲ್ಲಿ 52ನೇ G7 ಶೃಂಗಸಭೆಯು ನಿನ್ನೆ ಅಧಿಕೃತವಾಗಿ ಆರಂಭವಾಗಿದ್ದು, ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟ್ರಗಳ ನಾಯಕರು ಜಾಗತಿಕ ಮಟ್ಟದ ಪ್ರಮುಖ ಸವಾಲುಗಳ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಶೃಂಗಸಭೆಯ ಮೊದಲ ದಿನವಾದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಮುಖ ಅಂತಾರಾಷ್ಟೀಯ ಸವಾಲುಗಳನ್ನು ಎದುರಿಸಲು ಒಟ್ಟಾಗಿ ಶ್ರಮಿಸುವುದು ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಿದ್ದ ವಿಶೇಷ ಭೋಜನಕೂಟದಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಅಧ್ಯಕ್ಷ ಮ್ಯಾಕ್ರಾನ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೇರಿದಂತೆ G7 ದೇಶಗಳ ನಾಯಕರನ್ನು ಅಧಿಕೃತವಾಗಿ ಸ್ವಾಗತಿಸಿದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಸಹ ಉಪಸ್ಥಿತರಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಅಸಮತೋಲನವನ್ನು ಕಡಿಮೆ ಮಾಡುವುದು, ಪ್ರಮುಖ ಬಿಕ್ಕಟ್ಟುಗಳನ್ನು ಪರಿಹರಿಸುವುದು, ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಸಂಘಟಿತ ಅಪರಾಧಗಳು ಹಾಗೂ ಅಕ್ರಮ ಹಣಕಾಸು ಹರಿವಿನ ವಿರುದ್ಧದ ಹೋರಾಟವನ್ನು ಬಲಪಡಿಸುವ ಕುರಿತು ನಾಯಕರು ಸುದೀರ್ಘ ಸಮಾಲೋಚನೆ ನಡೆಸಲಿದ್ದಾರೆ. G7 ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ ಮತ್ತು ಅಮೆರಿಕ ದೇಶಗಳನ್ನೊಳಗೊಂಡ ಸದಸ್ಯ ರಾಷ್ಟಗಳ ವಾರ್ಷಿಕ ಅತ್ಯುನ್ನತ ಅಂತಾರಾಷ್ಟೀಯ ವೇದಿಕೆಯಾಗಿದೆ. ಸ್ಲೊವಾಕಿಯಾ ಗಣರಾಜ್ಯದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಗೌರವವನ್ನು ಪ್ರದಾನ ಮಾಡಿದ್ದಾರೆ. ಈ ಪ್ರತಿಷ್ಠಿತ ಮತ್ತು ವಿಶಿಷ್ಟ ಗೌರವಕ್ಕಾಗಿ ಪ್ರಧಾನಿ, ಸ್ಲೊವಾಕಿಯಾದ ಅಧ್ಯಕ್ಷರು, ಸರ್ಕಾರ ಮತ್ತು ಅಲ್ಲಿನ ಜನತೆಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಅತ್ಯುನ್ನತ ಗೌರವ ಭಾರತದ 140 ಕೋಟಿ ಜನತೆಗೆ ಸಂದ ಗೌರವವಾಗಿದೆ ಹಾಗೂ ಇದು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ನಡುವಿನ ದೀರ್ಘಕಾಲೀನ ಸ್ನೇಹ ಸಂಬಂಧಕ್ಕೆ ಸಂದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರಶಸ್ತಿಯು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ಜನರ ನಡುವಿನ ಪರಸ್ಪರ ವಿಶ್ವಾಸ, ಆತ್ಮೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಎಂದು ಬಣ್ಣಿಸಿದ ಪ್ರಧಾನಿ, ಉಭಯ ದೇಶಗಳ ಮುಂಬರುವ ಪೀಳಿಗೆಗೆ ತಮ್ಮ ನಡುವಿನ ವಿಶೇಷ ಸ್ನೇಹ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಪೋಷಿಸಲು ಈ ಗೌರವ ನಿರಂತರ ಪ್ರೇರಣೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟ್ರಮಟ್ಟದ

0: ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ, ನೀತಿ ಚರ್ಚೆಗಳು ಮತ್ತು ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ನೀಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯವಾಹಿನಿಗೆ ತರುವ ಒಂದು ಚಳವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಾಗೂ ಅಮೂಲ್ಯ ವಸ್ತುಗಳ ದುರ್ಬಳಕೆ ಆರೋಪಗಳ ಕುರಿತು ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನಿಖೆಯನ್ನು ಆರಂಭಿಸಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಈ ಎಸ್ಐಟಿಯಲ್ಲಿ ಪೊಲೀಸ್ ಮಹಾನಿರೀಕ್ಷಕ ಕಿರಣ್ ಎಸ್ ಹಾಗೂ ಹಣಕಾಸು ಇಲಾಖೆಯ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಸದಸ್ಯರಾಗಿದ್ದಾರೆ. ಎಸ್ಐಟಿ ಸದಸ್ಯರು ಅಯೋಧ್ಯೆಗೆ ಆಗಮಿಸಿ ತನಿಖೆ ಆರಂಭಿಸಿದ್ದು, ನಿನ್ನೆ ಅಯೋಧ್ಯೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ರಾಮಮಂದಿರ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಎಸ್ಐಟಿಗೆ 7 ದಿನಗಳೊಳಗೆ ಪ್ರಾಥಮಿಕ ವರದಿ ಹಾಗೂ 15 ದಿನದೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲೆ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಹೊಸ ಆದೇಶದ ಪ್ರಕಾರ ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 13.05 ರೂಪಾಯಿಯಿಂದ 14 ರೂಪಾಯಿ ಹಾಗೂ ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 9.05 ರೂಪಾಯಿಯಿಂದ 12.05 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪೆಟ್ರೋಲ್ ರಫ್ತು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಪ್ರತಿ ಲೀಟರ್ಗೆ 1.05 ರೂಪಾಯಿ ಉಳಿಸಿಕೊಳ್ಳಲಾಗಿದೆ. ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕದ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದೇಶೀಯ ಮಾರುಕಟ್ಟೆಗೆ ಆದ್ಯತೆ ನೀಡಲು ಮತ್ತು ದೇಶೀಯ ರಫ್ತುಗಳನ್ನು ನಿಯಂತ್ರಿಸಲು ಸರ್ಕಾರ ಮಾರ್ಚ್ 27ರಿಂದ ಈ ರಫ್ತು ಸುಂಕದ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟ್ರಮಟ್ಟದಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ. ಕಳೆದ ವರ್ಷ May 6 ಮತ್ತು 7ರ ಮಧ್ಯರಾತ್ರಿ ನಡೆಸಲಾದ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ರವಾನಿಸಿತು. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 9 ಪ್ರಮುಖ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಲಾಯಿತು. 100ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದರು. ಇದೇ ವೇಳೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರ ವೇಗ ನೀಡಿದೆ. ಗಡಿ ಭದ್ರತೆ, ಭಯೋತ್ಪಾದನೆ ನಿಗ್ರಹ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಭಯೋತ್ಪಾದನೆ ವಿರುದ್ದ ಯಾವುದೇ ರಾಜಿ ಇಲ್ಲ ಎಂಬ ನಿಲುವಿನೊಂದಿಗೆ ಎನ್ಡಿಎ ಸರ್ಕಾರ ತನ್ನ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಮುಂದುವರೆಸಿದೆ. ಕೇಂದ್ರ ಲೋಕಸೇವಾ ಆಯೋಗ UPSC ಈ ವರ್ಷದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದೆ. 1000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗಾಗಿ ನಡೆದ ಪರೀಕ್ಷೆಯಲ್ಲಿ 13,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಾಗರಿಕ ಸೇವೆಗಳ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂದು ಯುಪಿಎಸ್ಸಿ ತಿಳಿಸಿದೆ. ಅಂಕಗಳು ಹಾಗೂ ಉತ್ತರ ಕೀಲಿಯನ್ನು ಅಂತಿಮ ಫಲಿತಾಂಶ ಪ್ರಕಟವಾದ ಬಳಿಕ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಫಲಿತಾಂಶವನ್ನು ಯುಪಿಎಸ್ಸಿಯ ಅಧಿಕೃತ ಜಾಲತಾಣ upsc.gov.in ವೀಕ್ಷಿಸಬಹುದು. ಕಳೆದ 4 ತಿಂಗಳುಗಳಿಂದ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿದ್ದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಮಹತ್ವದ ಚೌಕಟ್ಟು ಒಪ್ಪಂದವನ್ನು ಘೋಷಿಸಿವೆ. ಉಭಯ ದೇಶಗಳ ನಡುವೆ ಈಗಾಗಲೇ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದ್ದು, ಶುಕ್ರವಾರದಂದು ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ಅಧಿಕೃತ ಸಹಿ ಹಾಕುವ ಕಾರ್ಯಕ್ರಮ ನಡೆಯಲಿದೆ. ಈ ಒಪ್ಪಂದದ ಅನ್ವಯ ಜಗತ್ತಿನ ಅತ್ಯಂತ

ನಿರ್ಣಾಯಕ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮರುಚಾಲನೆಗೊಳಿಸಲು ಹಾದಿ ಸುಗಮವಾಗಲಿದ್ದು, ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು 60 ದಿನಗಳ ಕಾಲಾವಕಾಶದ ಮಾತುಕತೆಗಳು ಆರಂಭವಾಗಲಿವೆ. ಈ ಸಕಾರಾತ್ಮಕ ಬೆಳವಣಿಗೆಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಕೆ ಕಂಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಗಿಶ್ಚಿಯಾನ್ ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದು, ಯುದ್ದ ಕೊನೆಗೊಳಿಸುವ ನಿಟ್ಟಿನಲ್ಲಿ ಇದನ್ನು ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ನಿರ್ಬಂಧಗಳ ಸಡಿಲಿಕೆ, ಜಲಮಾರ್ಗದ ಸುಂಕ ಮತ್ತು ಇಸ್ರೇಲ್ ಲೆಬನಾನ್ ಗಡಿ ಸಂಘರ್ಷದಂತಹ ಪ್ರಮುಖ ವಿಷಯಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳು ಮುಂದುವರೆದಿವೆ. ಈ ಒಪ್ಪಂದ ಆ ವಲಯದ ಸುದೀರ್ಘ ಶಾಂತಿಗೆ ದಾರಿಯಾಗಲಿದೆಯೇ ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಫಿಫಾ ವಿಶ್ವಕಪ್ 2026ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ಪುಟ್ಟ ರಾಷ್ಟ ಕಾಬೋ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು ಗೋಲುರಹಿತ ಡ್ರಾಗೆ ತಡೆದು ಅಚ್ಚರಿ ಮೂಡಿಸಿದೆ. 40 ವರ್ಷದ ಗೋಲ್ ಕೀಪರ್ ಒಜಿನ್ಹಾ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಕಾಬೋ ವರ್ಡೆ 0-0

0: ವಿಶ್ವಕಪ್ 2026ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ಪುಟ್ಟ ರಾಷ್ಟ ಕಾಬೋ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು ಗೋಲು ರಹಿತ ಡ್ರಾಗೆ ತಡೆದು ಅಚ್ಚರಿ ಮೂಡಿಸಿದೆ. 40 ವರ್ಷದ ಗೋಲ್ ಕೀಪರ್ ಒಜಿನ್ಹಾ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಕಾಬೋ ವರ್ಡೆ 0-0 ಅಂತರದಲ್ಲಿ ಪಂದ್ಯವನ್ನು ಸಮಬಲದಲ್ಲಿ ಅಂತ್ಯಗೊಳಿಸಿತು. ಇದುವರೆಗೆ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಫಲಿತಾಂಶವೆಂದು ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮಂಗಳೂರು, ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜಿನಿ ಕೇಳುವಿರಿ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ರಾಗರಂಜನಿ ಚಿತ್ರಗೀತೆಗಳು. ಮೊದಲಿಗೆ ಎಸ್ ಜಾನಕಿ ಹಾಡಿರುವ ಶ್ರೀದೇವಿ ಚಿತ್ರದ ಗೀತೆ, ವಿಎಲ್ ಆಚಾರ್ಯ ಅವರ ರಚನೆಗೆ ಸಂಗೀತ ಎಂ ರಂಗರಾವ್.

0: ಆಶೆ ಮರೆಯದಿರು.
1: ಕಾರ್ಯಕ್ರಮದ ಕೊನೆಯ ಗೀತೆ ವರದ ನಾಯಕ ಚಿತ್ರದಿಂದ ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಪ್ರಿಯಾ ಹಿಮೇಶ್. ರಚನೆ ಎ ಪಿ ಅರ್ಜುನ್, ಸಂಗೀತ ಅರ್ಜುನ್ ಜನ್ಯ.

ರಾಗರಂಜಿನಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ 8:30 ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು. ಹಾಗೆ ಕೇಳುಗರೆ, ಇಂದು 10:30 ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವಿಂದು ಮಳೆಯ ಜೊತೆಗೆ ಒಂದು ದಿನದ ಪಿಕ್ನಿಕ್ ಕೈಗೊಳ್ಳುವಿರಾದರೆ ಅದು ಎಲ್ಲಿಗೆ ಮತ್ತು ಯಾರ ಜೊತೆಗೆ ಎನ್ನುವ ಬಗ್ಗೆ ನಮ್ಮಲ್ಲಿ ಮಾತನಾಡಿ ಹಾಗೂ ನಿಮ್ಮಿಷ್ಟದ ಗೀತೆಗಳನ್ನು ಕೂಡ ಕೇಳಿ. ಕೇಳಿದರೆ, ಆಕಾಶವಾಣಿಯ ಮಂಗಳೂರು ಕೇಂದ್ರವು ಆರಂಭಿಸಿರುವ 100.3 ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ

0: Bulletin, the headlines once again. Slovakia confers its highest honor, Order of the White Double Cross First Class, on Prime Minister Narendra Modi. Prime Minister Modi to participate in G7 summit in Avignon, France today to hold bilateral meetings with Prime Ministers of Canada and UK and UAE President. And in football, Cape Verde stunned Spain in scoreless draw at FIFA World Cup. Belgium also settled for 1-1 draw with Egypt. And with that, we end the morning news. Have a nice day.
1: ತರಂಗಾಂತರ ಮೀಡಿಯಂ ವೇವ್ನ 275.5 meters 1089 kHz FM ಕಂಪನಾಂಕ 100.3 MHz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8:30 ಹಾಗೂ 20 ಸೆಕೆಂಡ್ಗಳು. ಕೇಳಿದರೆ ಇದೀಗ ಕನ್ನಡ ಚಿತ್ರಗೀತೆಗಳು. ಮೊದಲ ಗೀತೆ ಮಿಡಿದ ಶ್ರುತಿ ಚಿತ್ರಕ್ಕಾಗಿ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ರಚನೆ ಗೀತಪ್ರಿಯ ಅವರದು. ಸಂಗೀತ ಉಪೇಂದ್ರ ಕುಮಾರ್.

0: ಸೋನು ನಿಗಮ್ ಹಾಗೂ ಸುನೀತಾ ಗೋಪರಾಜು ಹಾಡಿದ ಚೆಲುವೆಯೇ ನಿನ್ನ ನೋಡಲು ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ನಾರಾಯಣವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು.
1: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಆ ಸತ್ಯಕಂಬದಲ್ಲಿ ನಿಲ್ಲಿಸಿ ಮಾನಹಾನಿಗೈದ ಆ ಜಾಗವನ್ನು ಮತ್ತೊಮ್ಮೆ ನೋಡಬೇಕು. ಬದುಕನ್ನು ಪೂರೈಸಿದ್ದೇನೆ ಎನ್ನುವ ರುಜುವಾತಿಗಾಗಿ ವೀಕ್ಷಿಸಲೇಬೇಕು. ಬಂಗಾರವನ್ನ ಹೇರಿಕೊಂಡ ಪಟೇಲರ ಹೆಂಡತಿ ಧಿಮಾಕಿನ ಮಾತಿಗೆ ಉತ್ತರಿಸಬೇಕು. ಕಿವಿಗೆ ಮುತ್ತಿನ ಬುಗುಡಿ ಏರಿಸಿಕೊಂಡು ತುತ್ತಿನ ಕೂಳಿಗೂ ಗತಿಯಿಲ್ಲದ ತೊತ್ತೇ ಎಂದು ಅಂಗಳಕ್ಕೆ ಎಳೆದು ತಂದ ಆಕೆ ಎದುರು ನಿಲ್ಲಬೇಕೆಂದು ಹೊತ್ತ ಹಠ ತಪ್ಪು ಮಾಡದವರಾರು?
2: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.
0: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಂಗಳೂರು ಕೇಂದ್ರವು ಆರಂಭಿಸಿರುವ 100.3 ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಇವತ್ತು ಬೆಳಗ್ಗೆ 11:30 12:30 ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 08244. ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ 100.3 ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಪ್ರಿಯ ಶ್ರೋತೃಗಳೇ, ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 to 11:30. ಈ ಕಾರ್ಯಕ್ರಮದಲ್ಲಿ ನೀವಿಂದು ಮಳೆಯ ಜೊತೆಗೆ ಒಂದು ದಿನದ ಪಿಕ್ನಿಕ್ ಅಥವಾ ಕಿರುವಿಹಾರ ಕೈಗೊಳ್ಳುವಿರಾದರೆ ನೀವು ಎಲ್ಲಿಗೆ ಹೋಗುವಿರಿ ಮತ್ತು ಯಾರ ಜೊತೆಗೆ ಹೋಗಲು ಇಷ್ಟಪಡುವಿರಿ? ಈ ಬಗ್ಗೆ ನಮ್ಮಲ್ಲಿ ಮಾತನಾಡಿ ಹಾಗೂ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 08244. ನಮ್ಮ ಮೊಬೈಲ್ ಸಂಖ್ಯೆ 8277038000. ಇದೀಗ ಕೇಳಿ ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಪ್ರೇಮಲೋಕ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಜೋಶ್ವಾ ಶ್ರೀಧರ್ ಹಾಗೂ ಸಯನೋರ ಅವರ ಧ್ವನಿಯಲ್ಲಿ ಗಾನ ಭಜನ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿತ್ತು. ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 9:20.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
0: ಇದೀಗ ಭಾವಗೀತೆಗಳು. ಮೊದಲಿಗೆ ಸಂಗೀತ ಕಟ್ಟಿಹಾಡಿರುವ ಅಂಬಿಕಾ ತನಯ್ಯ ದತ್ತ ಅವರ ರಚನೆ ಆವು ಇವಿನಾ.

ಸಂಗೀತ ಕಟ್ಟಿಯವರು ಹಾಡಿದ ಅಂಬಿಕಾ ತನಯದತ್ತ ಅವರ ರಚನೆಯನ್ನು ಕೇಳಿದರೆ, ಇದೀಗ ವೆಂಕಟೇಶ್ ಗೋಡ್ಖಿಂಡಿ ಹಾಡಿರುವ ವಸಂತಿ ಕದ್ರಿ ಅವರ ರಚನೆ ಭಾವಗಾನದ ಸುಧೆಯ ಹರಿಸುತ್ತಾ.

ಕಾರ್ಯಕ್ರಮದ ಕೊನೆಯ ಗೀತೆ ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್, ವೀಮಾ ಜಗದೀಶ್ ಅವರ ರಚನೆ ಇದು. ಎಲ್ಲಿ ಕಲಿತೆ ಮುರಳೀಕೃಷ್ಣ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಈ ಹೊತ್ತಿನ ಸುಗಮ ಸಂಗೀತ ಇಲ್ಲಿಗೆ ಮುಗಿಯಿತು.
1: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಂತೋಷ್ ಪೈ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
0: ಇದೀಗ ಹಿಂದಿ ಚಿತ್ರಗೀತೆಗಳು.

ಆದಿತ್ಯ ರಿಖಾರಿ ಹಾಗೂ ಶ್ರೇಯ ಘೋಷಾಲ್ ಹಾಡಿದ ಪತಿ ಪತ್ನಿ ಓರ್ ಓ ದೋ ಈ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆ ರಚನೆ ಕುಮಾರ್ ಅವರದು, ಸಂಗೀತ ರೋಚಕ್ ಕೊಹ್ಲಿ.

ಲತಾ ಮಂಗೇಶ್ಕರ್ ಹಾಗೂ ಎಂ ಜಿ ಶ್ರೀಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ ದಿಲ್ ಸೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗುಲ್ಜಾರ್ ಅವರ ರಚನೆಗೆ ಎ ಆರ್ ರೆಹಮಾನ್ ಅವರ ಸಂಗೀತವಿತ್ತು. ಇದೀಗ ಎ ಆರ್ ರೆಹಮಾನ್ ಅವರದೇ ಸಂಗೀತದಲ್ಲಿ ಪ್ರಸೂನ್ ಜೋಶಿ ಅವರ ರಚನೆ, ಚಿತ್ರ ಡೆಲ್ಲಿ ಸಿಕ್ಸ್, ಹಾಡಿದ್ದಾರೆ ಜಾವೇದ್ ಅಲಿ ಹಾಗೂ ಕೈಲಾಶ್ ಖೇರ್.

ಆತ್ಮೀಯರೇ, ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 to 10:30 ಪ್ರಸಾರವಾಗುತ್ತಿರುವ ಟೆಲಿ ಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗದೇ ಇದ್ದರೆ

ಸದರಿ, ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಸ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮ್ಮ 9449926560 ಇನ್ನೊಮ್ಮೆ 9449926560 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೆಸೇಜ್ ಕಳುಹಿಸಿ. ಪ್ರತಿ ಮಂಗಳವಾರ ಬೆಳಗ್ಗೆ 11:30 ರಿಂದ 12:30 ವರೆಗೆ ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡ್ತೇವೆ. ಈ ರೀತಿ ನಮ್ಮ ಟೆಲಿಕ್ವಿಜ್ನಲ್ಲಿ ಪಾಲ್ಗೊಳ್ಳಿ, ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ.

ಪ್ರಿಯ ಶ್ರೋತೃಗಳೇ, ಟೆಲಿಕ್ವಿಸ್ ಬಗ್ಗೆ ಇನ್ನೊಂದು ಪ್ರಕಟಣೆ. ಆಕಾಶವಾಣಿಯ ಮಂಗಳೂರು ಕೇಂದ್ರವು ಆರಂಭಿಸಿರುವ 100.3 ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಇವತ್ತು ಬೆಳಗ್ಗೆ 11:30 ದಿಂದ 12:30 ವರೆಗೆ

ಪ್ರಿಯ ಶ್ರೋತೃಗಳೇ, ಟೆಲಿಕ್ವಿಜ್ ಬಗ್ಗೆ ಇನ್ನೊಂದು ಪ್ರಕಟಣೆ. ಆಕಾಶವಾಣಿಯ ಮಂಗಳೂರು ಕೇಂದ್ರವು ಆರಂಭಿಸಿರುವ 100.3 ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಇವತ್ತು ಬೆಳಗ್ಗೆ 11:30 12:30 ನೀವು ನಮಗೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. 100.3 ಟೆಲಿಕ್ವಿಸ್ಗೆ ಕರೆ ಮಾಡಬೇಕಾದ ಸಮಯ ಇಂದು ಬೆಳಗ್ಗೆ 11:30 12:30.

ಕೊನೆಯಲ್ಲಿ ಕೇಳಿ, ಜಬ್ ಪ್ಯಾರ್ ಕೈಸಿ ಸೇ ಹೋತಾ ಹೇ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫಿ, ರಚನೆ ಹಜರತ್ ಜೈಪುರಿ, ಸಂಗೀತ ಶಂಕರ್ ಜೈಕಿಶನ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳಿದರೆ ಹೃದಯ ರಾಗ ನಿಮ್ಮದೇ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಪ್ರಸಾರವಾಗಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಮಳೆಯ ಜೊತೆಗೆ ಒಂದು ದಿನದ ಪಿಕ್ನಿಕ್ ಅಥವಾ ಕಿರುವಿಹಾರ ಕೈಗೊಳ್ಳುವಿರಾದರೆ ಎಲ್ಲಿಗೆ ಹೋಗುವಿರಿ, ಯಾವ ತಾಣವನ್ನು ಇಷ್ಟಪಡುವಿರಿ ಮತ್ತು ಯಾರ ಜೊತೆಗೆ ಹೋಗುವಿರಿ, ಈ ಬಗ್ಗೆ ನಮ್ಮಲ್ಲಿ ಮಾತಾಡಿ ಹಾಗೂ ನಿಮ್ಮ ಇಷ್ಟದ ಗೀತೆಗಳನ್ನು ಕೂಡ ಕೇಳಿ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000.

ಆಕಾಶವಾಣಿಯ ಮಂಗಳೂರು ಕೇಂದ್ರವು ಆರಂಭಿಸಿರುವ 100.3 ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಇಂದು ಬೆಳಗ್ಗೆ 11:30 12:30 ನೀವು ನಮಗೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000 ಕರೆ ಮಾಡಿ ಇಂದು ಬೆಳಗ್ಗೆ 11:30 12:30 ಹಾಗೆಯೇ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆಯ ಲೈನ್ ಸಿಗದವರು 9449926500 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೆಸೇಜ್ ಕಳಿಸಬಹುದು. ನಿಮ್ಮ ಊರು, ಹೆಸರು ಹಾಗೂ ಟೆಲಿಕ್ವಿಸ್ಗಾಗಿ ಎಂದು ಸ್ಪಷ್ಟವಾಗಿ ನಮೂದಿಸಿ ಬೆಳಗ್ಗೆ 11:30 12:30 ಒಳಗೆ ಕಳುಹಿಸಿ. ನಿಮಗೆ ನಾವೇ ಇಲ್ಲಿಂದ ಕರೆ ಮಾಡ್ತೇವೆ. ಆಕಾಶವಾಣಿ ಮಂಗಳೂರು ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ.

ಪ್ರಿಯ ಶ್ರೋತೃಗಳೇ ನಮಸ್ಕಾರ. ಹೃದಯ ರಾಗ ನಿಮ್ಮ ಇಷ್ಟದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಹೇಳಿ ಕೇಳಿ ಮಳೆಗಾಲ. ಒಂದು ದಿನದ ಮಳೆಯ ದಿನ, ಒಂದು ದಿನ ಸುರಿಯುವ ಮಳೆಯ ಜೊತೆಗೆ ಒಂದು ದಿನದ ವಿಹಾರ ಅಥವಾ ಒಂದು ದಿನದ ಪಿಕ್ನಿಕ್ ಪ್ರವಾಸ ಮಾಡುವ ಅವಕಾಶ ಸಿಕ್ಕರೆ ನೀವು ಎಲ್ಲಿಗೆ ಹೋಗಲು ಇಷ್ಟಪಡ್ತೀರಿ ಮತ್ತು ಯಾರ ಜೊತೆ ಹೋಗಲು ಇಷ್ಟಪಡ್ತೀರಿ? ನಿಸರ್ಗ ರಮ್ಯ ತಾಣಗಳು, ದೇಗುಲ ಪರಿಸರಗಳು, ಹೀಗೆ ಯಾವ ತಾಣ ನಿಮ್ಮ ಆಯ್ಕೆ ಎಂಬ ಕುರಿತಾಗಿ ನಮ್ಮೊಡನೆ ಮಾತನಾಡಿ, ಜೊತೆಗೆ ನಿಮ್ಮ ಇಷ್ಟದ ಚಿತ್ರಗೀತೆಯೊಂದನ್ನು ಕೂಡ ಸೂಚಿಸಿ ಆಲಿಸಿ ಕಾರ್ಯಕ್ರಮವನ್ನು ಆನಂದಿಸಿ ನಿಮ್ಮ ಜೊತೆಗಿರ್ತೇವೆ. ನಾನು ಸಾವಿತ್ರಿ ಹಾಗೂ ನಶ್ಮಿತಾ.

0: ಹೃದಯರಾಗ ಕಾರ್ಯಕ್ರಮದ ಮೊದಲ ಕರೆಯತ್ತ ಹೋಗ್ತಾ ಇದ್ದೇವೆ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದೆ ಮೇಡಮ್.
0: ಪರಿಚಯದ ಸ್ವರಗಳು, ಸ್ವರ.
1: ಹೌದು ಮೇಡಮ್, ನಿಮ್ಮೆಲ್ಲರದ್ದು ಪರಿಚಯದ ಸ್ವರ ನನಗೆ ಸಿಗ್ತದೆ ಮೇಡಮ್.
0: ಒಳ್ಳೇದಲ್ಲ, ಹೇಗಿದ್ದೀರಿ?
1: ಹೇಗೆ ಕೇಳುವಾಗ ನಿಮ್ಮ ವಯಸ್ಸು ಕೇಳುವಾಗ ಇಂಥವರು ಅಂತೆಲ್ಲ
0: ಗುರುತಿಸ್ತೀರಿ,
1: ನನಗೆ ಗೊತ್ತಾಗ್ತದೆ ಮೇಡಮ್.
0: ಇದು ಮಳೆ ಬರ್ತಾ ಉಂಟಾ ಪುತ್ತೂರಲ್ಲಿ?
1: ಮಳೆ ಬೆಳಿಗ್ಗೆ ಇತ್ತು ಸ್ವಲ್ಪ, ಈಗ ಬಿಸಿಲು ಉಂಟು ಮೇಡಮ್. ಈಗ ಟ್ರಾಫಿಕ್ ಸಹ ಒಳ್ಳೇದು ಉಂಟು. ಮಳೆಯಲ್ಲಿ ಒಂದು ದಿವಸ ನೆನೆದು ಯಾರ ಜೊತೆಯಲ್ಲಿ ಹೋಗ್ತೀರಿ ಅಂತ ಹೇಳಿದೀರಿ, ಆದ್ರೆ ನನಗೆ ಫ್ರೆಂಡ್ಸ್ನವರೊಟ್ಟಿಗೆ ಹೋಗುದಂದ್ರೆ ತುಂಬಾ ಖುಷಿ.
0: ಫ್ರೆಂಡ್ಸ್ನೊಟ್ಟಿಗೆ ಹೋಗ್ತೀರಿ, ಎಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ ಪಡ್ತೀರಿ?
1: ನಾವು ಹೋಗುವಾಗ ಒಂದು ದಿವಸ ಹೋಗುವಾಗ ಮೇಡಮ್, ಹೋಗುವಾಗ ಮನೆ ಇರ್ಲಿಲ್ಲ ಮೇಡಮ್. ಬರುವಾಗ ನಾವು ಫ್ರೆಂಡ್ಸ್ನವರೆಲ್ಲ ಬರುವಾಗ ಸಂಜೆ ಆಗಿ ಬಂದಿದ್ದೇವೆ ಮೇಡಮ್ ದೇವಸ್ಥಾನದಿಂದ.
0: ಬಾರಿ ಗಮ್ಮತ್ತಲ್ಲ ಮಳೆಗೆ ಪಿಕ್ನಿಕ್ ಹೋಗೋದು?
1: ಮನೆಗೆ ಬರುವಾಗ ಆಯ್ತು ಮೇಡಮ್, ದೇವಸ್ಥಾನಕ್ಕೆ ಹೋಗುವಾಗ ಆದ್ರೆ ತುಂಬಾ ಇದು ಆಗ್ತದಲ್ಲ ಮೇಡಮ್.
0: ಅಲ್ಲ, ಈಗ ಒಂದು ದಿನದ
1: ಮಳೆ ಆಯ್ತು ಮೇಡಮ್, ದೊಡ್ಡ ಮಳೆ ಆದ್ರೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮೇಡಮ್.
0: ಅಲ್ಲ, ಈಗ ಹೋಗೋದು ಅಂತ ಇದ್ರೆ ಬೆಳಿಗ್ಗೆ ಹೋಗಿ ಕತ್ತಲೆಗೆ ಬರೋದು, ಸಂಜೆ ಆಗುವಾಗ ಬರೋದು ಅಂತಿದ್ರೆ ಎಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ ಪಡ್ತೀರಿ? ಒಂದು ಜಾಗ ಏನು ಗುರುತಿಸಿ ಅಂತ ಎಲ್ಲಿಗೆ?
1: ಅಂದ್ರೆ ಅದು ಎಲ್ಲಿ ಆದ್ರೆ ನಾವು ನೆಂಟರ ಮನೆಗೆ ಹೋಗಿ ಮರು ದಿವಸ ಬರುವುದಂದ್ರೆ ಆಗ್ಬಹುದು ಮೇಡಮ್. ಅಲ್ಲಿ ಹೋಗುವಾಗ ಒದ್ದಾಗಿಕೊಂಡು ಹೋಗುವಾಗ ಅವ್ರು ಹೇಳ್ತಾರೆ ನಿಮ್ಗೆ ಕೊಡಿಲ್ಲ ಅಂತ ಕೇಳಿದ್ರೆ ನಮಗೆ ಅದೊಂದು ಕಷ್ಟ.
0: ಅದು ಪಿಕ್ನಿಕ್ ಅಲ್ಲಲ್ಲ, ನಾನು ಹೇಳಿದ್ದು ಪಿಕ್ನಿಕ್, ಒಂದು ಸಣ್ಣ ಪ್ರಯಾಣ ಅಥವಾ ಪ್ರವಾಸ.
1: ಪ್ರವಾಸ ಅಂದ್ರೆ ಒಂದು ನಾವು ಎಲ್ಲಿಗೆ ಆದ್ರೂ ಪ್ರವಾಸ ಹೋಗ್ತೇವಲ್ಲ ಮೇಡಮ್, ಒಂದು ಬೀಚಿಗೆ ಆಗ್ಲಿ, ಒಂದು ದೇವಸ್ಥಾನಕ್ಕೆ ಆಗ್ಲಿ, ಎಲ್ಲಿಯಾದ್ರೂ ಹೋಗ್ತೇವೆ ನಾವು. ಹೋಗುವಾಗ ನಾವು ಒದ್ದೆಯಾಗಿಕೊಂಡು ಹೋಗುವಾಗ ಒದ್ದೆಯಾಗಿಕೊಂಡು ಹೋದ್ರೆ ಕಷ್ಟ ಆಗ್ತದೆ, ಬೇರೆ ಡ್ರೆಸ್ ಅನ್ನು ತೆಗೆದುಕೊಂಡು ಹೋಗ್ಬೇಕಷ್ಟೇ, ಇಲ್ಲದಿದ್ರೆ ಕಷ್ಟ ಮೇಡಮ್. ಬರುವಾಗಾದ್ರೆ ಪರವಿಲ್ಲ ಮೇಡಮ್, ಮೇಡಮ್ ಅವರ ಫ್ರೆಂಡ್ಸ್ನವರ ಮನೆಗೆ ಸಹ ಹೋಗ್ಬೋದು ನಮಗೆ.
0: ಸರಿ ಸರಸ್ವತಿ ಅವರೇ, ಈಗ ಒಂದು ದಿನದ ಪ್ರವಾಸದ ಬಗ್ಗೆ ಮಾತಾಡಿದ್ರಿ, ಸರಿ. ನಿಮಗೆ ನಿಮ್ಮ ಇಷ್ಟದ ಹಾಡು ಯಾವುದು?
1: ನನಗೆ ಅರಸಿನ ಕುಂಕುಮ ಚಿತ್ರದಿಂದ ಮೇಡಮ್ ಇಳಿದು ಬಾ ತಾಯಿ ಇಳಿದು ಬಾ ಅಂತ.
0: ಸರಿ ಸರಿ ಸರಿ ಸರಿ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದು, ಅಂಬಿಕಾ ತನಯ ಅವರ ರಚನೆ ಇದು, ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ದಾರೆ, ಪ್ರಸಾರ ಮಾಡ್ತೇವೆ.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.

ಮಳೆ ಇಲ್ಲದ ಈ ಸಂದರ್ಭದಲ್ಲಿ ಮಳೆಯನ್ನು ಭೂಮಿಗೆ ಇಳಿದು ಬಾ ಎಂದು ಕರೆಯುವ ಅರ್ಥಪೂರ್ಣ ಹಾಡನ್ನು ಕೇಳಿದ್ದಕ್ಕಾಗಿ ಸರಸ್ವತಿಯವರಿಗೆ ಧನ್ಯವಾದಗಳು. ನಮ್ಮ ಮುಂದಿನ ಕರೆ

0: ಹಲೋ.
1: ಹಲೋ,
0: ಹಾಂ, ಯಾರು ಮಾತಾಡೋದು?
1: ಹಲೋ,
0: ಹಲೋ, ಮಾತಾಡಿ ಮೇಡಮ್.
1: ನಾನು ಕೈಯೂರಿನಿಂದ ಕಮಲಾಕ್ಷಿ ಅಂತ.
0: ಕಮಲಾಕ್ಷಿ, ಎಲ್ಲಿಂದ ಮಾತಾಡೋದು?
1: ದೇಲಂತ ಬೆಟ್ಟು ಗ್ರಾಮ ಕೈಯೂರು.
0: ಕೈಯೂರು ದೇಲಂತ ಬೆಟ್ಟಿನಿಂದ. ಸರಿ.
1: ಹೌದು ಹೌದು ಮೇಡಮ್.
0: ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅವರೇ, ಕಮಲಾಕ್ಷಿ ಅವರೇ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಈಗ ಯಾವ ಹಾಡು ಬೇಕು ನಿಮಗೆ?
1: ನಾನು ಅದು ಸ್ವಾತಿ ಮುತ್ತಿನ ಮಳೆ ಹನಿ,
0: ಬಣ್ಣದ ಗೆಜ್ಜೆ ಚಿತ್ರದ್ದು ಅಲ್ವಾ?
1: ಅದು ಚಿತ್ರ ಬಣ್ಣದ ಗೆಜ್ಜೆ ನನ್ಗೆ ಒಂದು ಮೇಡಮ್. ಆ ಚಿತ್ರ ಸಿನಿಮಾದ ಚಿತ್ರದ ಹೆಸರು ನನ್ನ ಹಿಡಿಯುವುದಿಲ್ಲ. ನಾನು ಮತ್ತು ಪುಸ್ತಕ ಓದುತ್ತೇನಲ್ಲ, ಅದ್ರದ್ದು ಕವಿಯ ಹೆಸರು, ಕವಿ ಅದು ಬರೆದವರ ಹೆಸರು ನೆನಪು ಇಡುವುದು ತುಂಬಾ ಕಡಿಮೆ. ಅಂದ್ರೆ
0: ಸರಿ, ಈಗ ನಿಮ್ಮ ಹಾಡು ನಿಮ್ಮ ಹಾಡು ಇದೆ ಇಲ್ಲಿ ಪ್ರಸಾದ ಮಾಡ್ತೇವೆ.
1: ಬರೆದವರ ಹೆಸರು ನೆನಪು ಇಡುವುದು ತುಂಬಾ ಕಡಿಮೆ, ಆದ್ರಿಂದ ನನ್ಗೆ ಚಿತ್ರದ ಹೆಸರು ಸಹ ಮರೆತು ಹೋಗಿತ್ತು.
0: ಈಗ ಸಿಕ್ಕಿದೆ ಹಾಡು, ಸಂತೋಷ ಪಡಿ, ಪ್ರಸಾರ ಮಾಡ್ತೇವೆ. ಈಗ ಇವತ್ತು ನೀವು ನಮ್ಮ ಜೊತೆಗೆ ಹಂಚಿಕೊಳ್ಬೇಕಾದಂತ ವಿಷಯ ಗೊತ್ತುಂಟಲ್ಲ?
1: ಗೊತ್ತುಂಟು ಮೇಡಮ್. ಎಂತ ಅಂದ್ರೆ
0: ಮಳೆ ಅಲ್ಲ, ಮಳೆಯಲ್ಲಿ ಒಂದು ದಿನ ಪಿಕ್ನಿಕ್ ಹೋಗೋದಾದ್ರೆ, ಅಥವಾ ಮೊದಲು ಶಾಲೆಯಲ್ಲಿಗೆಲ್ಲ ಹೋಗುವಾಗ ಪಿಕ್ನಿಕ್ ಅಂತ ಹೋಗ್ತಿದ್ದೇವಲ್ಲ ಒಂದು ದಿನ ಬೆಳಿಗ್ಗೆ ಎದ್ದು ಸಂಜೆವರೆಗೆ, ಹಾಗೆ ಹೋಗುದಾಗಿದ್ರೆ ಯಾವ ಜಾಗ ನಿಮಗೆ ಇಷ್ಟ ಅಂತ ಹೇಳಿ.
1: ಹೌದೌದು, ಗೊತ್ತಾಯ್ತು ಟಾಪಿಕ್. ನಮ್ಗೆ ನಾವು ಶಾಲೆಗೆ ಹೋಗುವಾಗ ನಾವು ಗ್ರಾಮೀಣ ಪ್ರದೇಶದವರಲ್ವಾ, ಶಾಲೆಗೆ ಹೋಗುವ ಹೊತ್ತಿಗೆ ಈ ಮಳೆಯಲ್ಲಿ ಕಾಡು ಮೇಡು ಎಲ್ಲ ಅಲೆದು ಸಿಕ್ಕಿದೆಲ್ಲ ಹಣ್ಣು ಇದು ಕುಂಟಲ ಹಣ್ಣು ಅದೆಲ್ಲ ತಿಂದ್ಕೊಂಡು ತುಂಬಾ ಖುಷಿಯಾಗಿ ಹೋಗ್ತಿದ್ದೆವು ಶಾಲೆಗೆ.
0: ಸರಿ, ಅದು ದಿನಾಲು ಒಂದು ಸಣ್ಣ ಪಿಕ್ನಿಕ್ ಆಗ್ತಿತ್ತು. ಈಗ ನಿಮಗೆ ಒಂದು ದಿನ ಹೋಗಿ ಬನ್ನಿ ಅಂತ ಕಳಿಸಿದ್ರೆ ಎಲ್ಲಿಗೆ ಹೋಗ್ತೀರಿ? ಒಂದು ಜಾಗ ಹೆಸರೇಳಿ ನೋಡುವ.
1: ನನ್ಗೆ ಅದೇ ಇಷ್ಟ ಮೇಡಮ್. ಈಗ ವಯಸ್ಸಾದ್ರೂ ನನ್ಗೆ ನನ್ನ ಸುತ್ತಮುತ್ತ ಕಾಡು ಮೇಡು, ಅದು ಕಾಡು ಮೇಡಿನ ಸುತ್ತ ಮಳೆ ಬರುವ ಹೊತ್ತಿಗೆ ಹೋಗುದೇ ಒಂದು ಖುಷಿ. ಮತ್ತೆ ಹೊರಗಡೆ ದೂರದ ಪ್ರದೇಶ ಅಥವಾ ದೇವಸ್ಥಾನ ಅಂತರ ಹೋಗುವಂತದ್ದು ಏನು ಅಷ್ಟು ಇಷ್ಟ ಇಲ್ಲ.
0: ಸರಿ, ನಿಮಗೆ ಸರಿ, ನಿಮಗೆ ಪ್ರಕೃತಿ ರಮ್ಯ ತಾಣಗಳು, ಚಂದದ ಜಾಗಗಳು ಇಷ್ಟ ಪ್ರಕೃತಿ? ಸರಿ, ಈಗ ಕಮಲಾಕ್ಷಿ ಅವರ ಇನ್ನೊಂದು ಪ್ರಶ್ನೆ, ಯಾರನ್ನೊಟ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀರಿ? ಯಾರ ಜೊತೆಗೆ ಹೋಗ್ತೀರಿ ನೀವು?
1: ನನ್ಗೆ ಒಬ್ಬಂಟಿಯಾಗಿ ತಿರುಗುದು ಅಂದ್ರೆ ತುಂಬಾ ಇಷ್ಟ. ಯಾರೂಡಿಸಿ ಹೋಗುವ ಅಭ್ಯಾಸ ಅಂದ್ರೆ ಹೋಗ್ತೇನೆ, ಹೋಗುದಿಲ್ಲ ಅಂತ. ಆದ್ರೆ ನನ್ಗೆ ಒಬ್ಬಂಟಿಯಾಗಿ ನಮ್ಮಷ್ಟಕ್ಕೆ ನಾವು ನಮ್ಮ ಮನಸ್ಸಲ್ಲಿ ನಮ್ಮದೇ ಯೋಚನೆ, ನಮ್ಮದೇ ನಡೆ, ನಮ್ಮದೇ ದಾರಿ, ಹಾಗೆ ಹೋಗುದು ತುಂಬಾ ಇಷ್ಟ. ಎಲ್ಲ ಅಲೆಯ ನೆನಪು, ನಮ್ಮ ಮನಸ್ಸಿನಲ್ಲಿರುವ ಕಷ್ಟ ದುಃಖ ದುಮ್ಮಾನ ಎಲ್ಲ ಹೊರ ಹಾಕ್ಲಿಕ್ಕೆ ಒಂಟಿಯಾಗಿ ತಿರುಗುದೇ ತುಂಬಾ ಇಷ್ಟ.
0: ಒಮ್ಮೊಮ್ಮೆ ಏಕಾಂತ ತುಂಬಾ ಒಳ್ಳೇದಾಗ್ತದೆ ಅಲ್ವಾ ಕಮಲಾಕ್ಷಿ ಅವರೇ?
1: ಹೌದೌದೌದು, 10 ಜನರ ಒಟ್ಟಿಗೆ ಸೇರಿದರೆ 10 ಜನರ ವಿಷಯ ಬೇರೆ ಬೇರೆ ಬರ್ತದೆ, ಆಗ ನಮ್ಗೆ ಅದು ಕಿರಿಕಿರಿ ಆಗ್ತದೆ.
0: ಇದು ನಮ್ಮದೇ ಗುಂಗಲ್ಲಿ ಹೋಗ್ಬಹುದಲ್ಲ? ಅದು ಕರೆಕ್ಟ್ ನೀವು ಹೇಳಿದ್ದು.
1: ಹೌದೌದು, ನಾವು ನಮ್ಮಷ್ಟಕ್ಕೆ ನಾವಾಗಿ ತಿರುಗುದು ತುಂಬಾ ಇಷ್ಟ. ಅಂದ್ರೆ ನಮ್ಮ ಸುತ್ತಮುತ್ತ ಇರುವುದೆಲ್ಲ ಕಾಡು, ದೊಡ್ಡ ದೊಡ್ಡ ಮರ, ಹಾಗೆ ನಮ್ಮ ತುಂಬಾ ತೀರ ಅಲ್ಲಿ ಅಂದ್ರೆ ಇನ್ನು ಕರೆಂಟ್ ಒಂದು ಉಂಟು, ಮತ್ತೆ ಅಷ್ಟು ಎಂತ ಸುಧಾರಿತ ಗ್ರಾಮ ಅಲ್ಲ ಇದು, ದಾರಿ ಎಲ್ಲ ಸರಿಯಾಗಿ.
0: ಒಂದು ಕೆಲಸ ಮಾಡುವ, ನಾವು ಅಲ್ಲಿಗೆ ಒಂದ್ಸಲ ಪಿಕ್ನಿಕ್ ಬರ್ತೇವೆ, ನೀವು ನಾವು ಒಟ್ಟಿಗೆ ಸೇರಿ ಹೋಗುವ.
1: ದೊಡ್ಡ ದೊಡ್ಡ ಕೃಷಿಕರೆಲ್ಲ ಇದ್ದಾರೆ ಮೇಡಮ್, ತುಂಬಾ ತುಂಬಾ ತುಂಬಾ ಮಿಶ್ರ ಬೆಳೆ ಬೆಳೀತಾರಲ್ಲ, ತೆಂಗು ಅಡಿಕೆ ಭತ್ತ ಆತರ ಅಡಿಕೆ ಆತರ ಕೃಷಿ ಮಾಡುವವರು ಸಹ ತುಂಬಾ ಜನ ನಮ್ಮಗೆ ಮನೆಯಿಂದ ಸ್ವಲ್ಪ ಆಚೆ ಕಡೆ ತುಂಬಾ ಜನ.
0: ಸರಿ ಸರಿ ಕಮಲಾಕ್ಷಿ ಅವರೇ, ಖುಷಿ ಆಯ್ತು ನಿಮ್ಮಲ್ಲಿ ಮಾತಾಡಿ, ಆಯ್ತಾ? ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡುದು ಹಾಗಿದ್ರೆ, ಸ್ವಾತಿ ಮುತ್ತಿನ ಮಳೆ ಹನಿ, ಮಳೆಗಾಲದ ಒಂದು ಹಾಡು, ಬಣ್ಣದ ಗೆಜ್ಜೆ ಚಿತ್ರದ್ದು, ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಪ್ರಸಾರ ಮಾಡ್ತೇವೆ, ಆಯ್ತಾ?
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.

0: ಇಳಿಯಲಿ ಎಂಬ ಆಶಯದೊಂದಿಗೆ ಮುಂದಿನ ಕರೆ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಸುಳ್ಯದಿಂದ ಶ್ರೀಧರ್ ಅಂತ ಮಾತಾಡುದು.
0: ಹಾ, ಸುಳ್ಯದಿಂದ ಶ್ರೀಧರ್. ಅಲ್ಲಿ ಆದ್ರೂ ಮಳೆ ಬರ್ತಾ ಉಂಟಾ ಶ್ರೀಧರ್ ಅವರೇ?
1: ಇಲ್ಲಿಗ ತುಂತುರು ಮಳೆ ಬರ್ತಾ ಉಂಟು.
0: ಹಾ, ಅಷ್ಟಾದ್ರೂ ಬರ್ತಾ ಇದೆ ಅಲ್ವಾ? ನಮ್ಮ ಈಚೆಗಿನ ಸುಡು ಬಿಸಿಲಿನ ಹಾಗೆ ಸುಡು ಬಿಸಿಲಿಲ್ಲ ಬಹುಶಃ.
1: ಇಲ್ಲ ಇಲ್ಲ, ಇವತ್ತು ಇಷ್ಟರ ಇತ್ತು, ಈಗ ತುಂತುರು ಮಳೆ ಸ್ಟಾರ್ಟ್ ಆಗಿದೆ.
0: ಏನಾದ್ರೂ ಚೆನ್ನಾಗಿ ಬರ್ಲಿ ಅಲ್ವಾ?
1: ಹೌದು,
0: ಮುಂಗಾರು
1: ಮಳೆ ಬಹಳ ಕಮ್ಮಿ ಕಾಣ್ತಾ ಉಂಟು.
0: ಹೌದು,
1: ವರ್ಷಂ ಪ್ರತಿಗೆ ಹೋಲಿಸಿದ್ರೆ
0: ಏನಾದ್ರೂ ಬರ್ಲಿ ಅಂತ ಒಂದು.
1: ಈಗ ಈಗ ನೀರು ಇಲ್ಲಾದ್ರೂ ಪರವಾಗಿಲ್ಲ, ಬೇಸಿಗೆ ನೀರಾದ್ರೂ ಬೇಕಲ್ಲ. ಅಲ್ವಾ?
0: ಸರಿ, ಹೌದು, ಕರೆಕ್ಟ್.
1: ಹೌದು ಮೇಡಮ್,
0: ಈಗ ಮಳೆ ಬರ್ತಾ ಉಂಟಲ್ಲ, ಹಾಗೆ ಒಂದು ದಿನದ ಒಂದು ಪ್ರವಾಸ ಕೈಗೊಳ್ಳುವ ಅಂತ ಇದ್ರೆ ನೀವು ಎಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ? ನಾವು ಅಂದ್ರೆ ಈ ಟಾಪಿಕ್ ಅನ್ನು ಯಾಕೆ ಇಟ್ಟೇವೆ ಅಂದ್ರೆ ಒಂದಷ್ಟು ಸ್ಥಳದ ಪರಿಚಯ ಆಗ್ಲಿ, ತಾಣಗಳು. ಹಾಗೆ ನಿಮ್ಮ ಬಾಯಿಂದ ಯಾವ ತಾಣದ
1: ಸಿಕ್ಕಿ ನನಗೆ ಅವಕಾಶ ಸಿಕ್ಕಿದೆ, ನಾನು ನನ್ನ ಮನೆಯವರು ಮಕ್ಕಳು ಮೊಮ್ಮಕ್ಕಳು ಸೇರಿಕೊಂಡು ಒಂದು ದಕ್ಷಿಣದ ಕಾಶ್ಮೀರ ಅಂತ ಹೇಳುವ ಮಡಿಕೇರಿಗೆ ಹೋಗ್ಬೇಕು ಅಂತ ಒಂದು ಆಸೆ.
0: ಮಡಿಕೇರಿಗೆ ಒಂದು ದಿನದ ಪಿಕ್ನಿಕ್ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ ಅಲ್ವಾ? ಮಡಿಕೇರಿ ತುಂಬಾ
1: ತಪ್ಪಿದ್ರೆ ಅತ್ಯಂತ ಹೆಚ್ಚು ಆಗುಂಬೆ, ಆಗುಂಬೆಯಲ್ಲಿ ಮಳೆ ಬೀಳೋದು ಜಾಸ್ತಿ ಹೇಳ್ತಾ ಇದ್ದಾರೆ.
0: ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ?
1: ಕೂಡ ಹೋಗ್ಬೋದು ಮೇಡಮ್.
0: ನಿಮ್ಮ ಕುಟುಂಬ ಸಮೇತ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ?
1: ಕುಟುಂಬ ಸಮೇತ ಹೋಗುದ್ರಲ್ಲಿ ನಾವು ಸಂತೋಷ ಪಡ್ತೇವೆ ಅದನ್ನು.
0: ನಾವು ಇವತ್ತು ಕೇಳಿದಂತಹ ಒಂದು ವಿಷಯಕ್ಕೆ ಸರಿಯಾದ ಉತ್ತರ ಕೊಟ್ರಿ ಶ್ರೀಧರ್ ಅವರೇ, ಖುಷಿ ಆಯ್ತು ನಮಗೆ.
1: ಹಾಗೆ ಹಾಗೆ ಮೇಡಮ್, ಮಳೆ ಬರುವಾಗ ನಮಗೆ ಹೋಗ್ಲಿಕ್ಕೆ ಅವಕಾಶ ಸಿಗುವುದಿಲ್ಲ.
0: ಆದ್ರೂ ಒಂದು ದಿನ ಅವಕಾಶ ಸಿಕ್ಕರೆ
1: ಹೋಗ್ಲಿಕ್ಕೆ ಸಿಗುವ ಅವಕಾಶ ಕಮ್ಮಿ, ಆದ್ರೂ ಹೋಗುದಿದ್ರೆ ಇಂಥ ಪ್ಲೇಸ್ಗಳಿಗೆ ಹೋಗಿ ನಾವು ಸ್ವಲ್ಪ
0: ನಿಮಗೆ ಮತ್ತೆ
1: ಮಕ್ಕಳಿಗೆ ಒಂದು ಮನೋರಂಜನೆ.
0: ಸುಳ್ಳದಿಂದ
1: ಜಾಗಕ್ಕೆ ಹೋಗ್ಬೇಕು ಮೇಡಮ್.
0: ಸುಳ್ಳದಿಂದ ಮಡಿಕೇರಿಗೆ ಹತ್ತಿರ ಕೂಡ ಅಲ್ಲ, ಒಂದು ದಿನ ಹೋಗಿ ಬರಬಹುದು. ಅಲ್ವಾ?
1: ಹೌದು ಮೇಡಮ್.
0: ಬೆಳಿಗ್ಗೆ ಹೋದ್ರೆ ಸಂಜೆಗೆ ಬರಬಹುದು.
1: ಸಂಜೆಗೆ ಬರಬಹುದು, ಹೌದು.
0: ಆಗ್ಲಿ, ಹೋಗುವಾಗ ಆಗ್ಲಿ ಈ ಸಲ ನಿಮಗೆ ಶ್ರೀಧರ್ ಅವರೇ. ಆಗ್ಲಿ, ಖುಷಿ ಪಡಿ, ಒಟ್ಟು ಕುಟುಂಬ ಸಮೇತ ಹೋಗಿ ಬನ್ನಿ. ನಾವು ಸಹ ಒಂದು ಟ್ರೈ ಮಾಡ್ತೇವೆ ಹೋಗಿ ಬರ್ಲಿಕ್ಕೆ, ಆಯ್ತಾ?
1: ಆಯ್ತು ಮೇಡಮ್.
0: ಸರಿ, ನೀವು ಕೇಳಿರುವ ಗೀತೆ ಅಮೃತ ವರ್ಷಿಣಿ ಚಿತ್ರದ.
1: ಅಮೃತ ವರ್ಷಿಣಿಯಲ್ಲಿ ಇವತ್ತಿನ ತುಂತುರು ಮಳೆಗೆ ಅದೇ ತುಂತುರು ಅಲ್ಲಿ ನೀರ ಹಾಡು ಅಂತ ಹೇಳಿ.
0: ಸರಿ, ಒಳ್ಳೆ ಹಾಡು ಕೂಡ. ನಿಮ್ಮಲ್ಲಿ ತುಂತುರು ಮಳೆ ಬರ್ತಾ ಇದೆ, ಅದೇ ಮೂಡಲ್ಲಿ ಈ ಹಾಡನ್ನು ಕೇಳಿ ಮತ್ತೆ ಆನಂದಿಸಿ.
1: ಕೇಳ್ತಾ ಇದ್ದೀನಿ.
0: ಸರಿ ಸರಿ ಶ್ರೀಧರ್ ಅವರೇ, ಧನ್ಯವಾದಗಳು ಆಯ್ತಾ ಕರೆಗೆ.
1: ಸರಿ ಸರಿ.

0: ಹೃದಯರಾಗ ಕೇಳುಗರ ನೆಚ್ಚಿನ ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಾನು ನಶ್ಮಿತಾ ಡಿ ನಾರಾಯಣ್. ಮಳೆ ಅಂದ್ರೇನೆ ಹುಚ್ಚೆದ್ದು ಕುಣಿಯುವ ಜನ ಸಮೂಹದ ನಡುವೆ, ಮಳೆ ನಡುವೆ ಪಿಕ್ನಿಕ್ ಹೊರಡುವ ಸಮೂಹ ಇನ್ನೊಂದೆಡೆ. ನೀವು ಅಂಥವರಲ್ಲಿ ಒಬ್ಬರಾಗಿದ್ರೆ ಯಾವ ಕಡೆ ಪಿಕ್ನಿಕ್ ಹೊರಡೋಕೆ ಇಷ್ಟಪಡ್ತೀರಿ, ಯಾರ ಜೊತೆ ಹೊರಡ್ತೀರಿ ಅನ್ನೋದರ ಕುರಿತು ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿ. ನಮ್ಮ ದೂರವಾಣಿ ಸಂಖ್ಯೆ 2221611 2211999 8270700. ಮೊದಲ ನಮ್ಮ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ಹಲೋ, ನಾನು ಕಕ್ಕೆಪದವಿಂದ ಕುಸುಮ ಜಿಕೆ ಭಟ್ ಮೇಡಮ್.
0: ಕುಸುಮ ಜಿಕೆ ಭಟ್ ಅವರು ಕಕ್ಕೆಪದವಿಂದ. ಕಕ್ಕೆಪದವಲ್ಲಿ ಮಳೆ ಬರ್ತಾ ಇದೆ. ನಮಸ್ತೆ, ಕಕ್ಕೆಪದ ಹತ್ರ ಮಳೆ ಬರ್ತಾ ಇದೆಯಾ?
1: ಇಲ್ಲ ಮೇಡಮ್, ಇಲ್ಲಿ ಬಿಸಿಲು ಉಂಟು ಮೇಡಮ್.
0: ತುಂಬಾ ಬಿಸಿಲ? ಮತ್ತೆ ನಾವು ಮಳೆಗೆ ಹೇಗೆ ಈಗ ಪಿಕ್ನಿಕ್ ಹೊರಡುದು?
1: ತುಂಬಾ ಬಿಸಿಲು ಉಂಟು ಮೇಡಮ್.
0: ನಮ್ಮ ವಿಷಯ ಇರೋದು ಮಳೆಗೆ ಹೇಗೆ, ಮಳೆಯ ನಡುವೆ ಪಿಕ್ನಿಕ್ ಹೊರಡುವ ಕುರಿತಲ್ವಾ? ಈಗ ಮಳೆಗೆ ಹೇಗೆ ಪಿಕ್ನಿಕ್ ಹೊರಡುದು ಬಿಸಿಲಿನ ಮಧ್ಯೆ?
1: ಬಿಸಿಲು ಉಂಟು ಮಾತ್ರ
0: ಅಲ್ವಾ. ಸರಿ, ಕುಸುಮ ಅವರಿಗೆ ಇವತ್ತು ಯಾವ ಹಾಡು ಪ್ರಸಾರ ಮಾಡಬೇಕು?
1: ನಾನು ಪ್ರಯತ್ನ ಮಾಡಿದ್ವಿ ಮೇಡಮ್, ಮಲ್ಲಿಗೆ ಹೂ ಕರ್ತಾ ಇದ್ದೇವೆ ಮೇಡಮ್.
0: ಹಾ,
1: ಮಲ್ಲಿಗೆ ಹೂ ಕರ್ತಾ ಇದೆ, ಆದ್ರೆ ಎಡೆಯಲ್ಲಿ ನಾನು ನೋಡಿದ್ದು ಮೇಡಮ್, ಸಿಗ್ತದೆ ಅಲ್ಲಿ.
0: ಹಾ, ಸಿಕ್ಕಿತ್ತು ನೋಡಿ ಲೈನ್. ಈಗ ನೀವು ಹೇಳಬೇಕು ನೀವು
1: ಮೇಡಮ್
0: ಅಲ್ವಾ, ಅದೇ ಖುಷಿಯಲ್ಲಿ ನೀವು ಹೇಳಬೇಕು ನಮಗೆ ಯಾವ ಹಾಡು.
1: ಮಲ್ಲಿಗೆ ಹೂ.
0: ಹಾ, ಗೊತ್ತಾಯ್ತು ಗೊತ್ತಾಯ್ತು. ಅದೇ ಅದೇ ಖುಷಿಯಲ್ಲಿ ನೀವು ಹೇಳಬೇಕು ಈಗ.
1: ಹೌದು,
0: ನೀವು ಯಾವ ಹಾಡು ಕೇಳಲಿಕ್ಕೆ ಇಷ್ಟಪಡ್ತೀರಿ ಹೇಳಬೇಕು. ಯಾವ ಹಾಡು ಕೇಳಲಿಕ್ಕೆ ಇಷ್ಟಪಡ್ತೀರಿ ಇವತ್ತು?
1: ನಾನು ಬೆಂಕಿ ಬಿರುಗಾಳಿ ಚಿತ್ರದಿಂದ ಮರೆಯದ ನೆನಪಲಿ
0: ಅನುರಾಗ ಗೀತೆಯಲ್ಲಿ ಅಲ್ವಾ?
1: ಮೇಡಮ್,
0: ಖಂಡಿತ ಖಂಡಿತ ನಿಮ್ಗಾಗಿ ಪ್ರಸಾರ ಮಾಡ್ತೇವೆ. ಈಗ ಇವತ್ತಿನ ವಿಷಯಕ್ಕೆ ಬರುವ, ನೀವು ಹೇಗೆ ಇವಾಗ ಬಿಸಿಲಿದೆ ಮುಂದೆ ಮಳೆ ಬರ್ತದೆ ಅನ್ನುವಂತಹ ಆತ್ಮವಿಶ್ವಾಸದಿಂದ ನಾವು ಕೇಳ್ತಾ ಇರುವಂತದ್ದು. ಮಳೆಗೆ ಪಿಕ್ನಿಕ್ ಹೊರಡೋದಾದ್ರೆ ನೀವು ಯಾವ ಕಡೆ ಹೊರಡ್ತೀರಿ, ಯಾರ ಜೊತೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ?

0: ಹೋಗ್ತೀರಿ ಅಂತ?
1: ಯಾರು ನಮ್ಮ ಸಂಬಂಧಿಕರೊಟ್ಟಿಗೆ ಹೋಗುದು ಮೇಡಮ್. ಸಂಬಂಧಿಕರು ಯಾರು ಅಣ್ಣನ ಮಕ್ಕಳು, ಅಣ್ಣನ ಮತ್ತೆ ಮನೆಯವರು, ಮಗನ ಯಾರು ಕರ್ಕೊಂಡು ಹೋದ್ರೆ ಎಲ್ಲ ತಿರುಗಾಡ್ಲಿಕ್ಕೆ ಆಸೆ ಉಂಟು ಮೇಡಮ್ ತುಂಬಾ.
0: ಅಲ್ವಾ, ಯಾವ ಕಡೆ ಹೋಗ್ಲಿಕ್ಕೆ ಆಸೆ ಉಂಟಂತೆ ಕುಸುಮಾ ಅವರಿಗೆ?
1: ಹೌದು. ಹಲೋ,
0: ಯಾವ ಕಡೆ ಹೊರಡ್ಲಿಕ್ಕೆ ಆಸೆ ಉಂಟಂತೆ ಕುಸುಮ ಅವರಿಗೆ?
1: ಆಸೆ ಇಲ್ಲ ಕಡೆ ಏನಂತ ಮನೆಗೆ, ಇಲ್ಲಾದ್ರೆ ಎಲ್ಲಾರು ಇದು ಸಮುದ್ರ ಬದಿ ಹೀಗೆ ನೋಡ್ಲಿಕ್ಕೆ ಎಲ್ಲ ವಾತಾವರಣ, ಅಲ್ಲಿ ವಾತಾವರಣ ಎಲ್ಲ ನೋಡ್ಲಿಕ್ಕೆ ಎಲ್ಲ ಇಷ್ಟ ಪಡ್ತೇನೆ ಮೇಡಮ್.
0: ಯಾವ್ದಾದ್ರು ಪರ್ಟಿಕ್ಯುಲರ್ ಜಾಗ ಉಂಟಾ? ಈಗ ಸಮುದ್ರ ಬದಿ ಹೇಳಿದ್ರಿ, ಸರಿ ಮಂಗಳೂರಿಗೆ ಪಣಂಬೂರು ಬೀಚ್ಗೆ ಹೋಗುವ, ಇಲ್ಲ ತಣ್ಣೀರ್ಬಾವಿ ಹಾಗೆ
1: ಉಂಟು ಮೇಡಮ್.
0: ಒಟ್ಟಾಗಿ ನಿಮ್ಗೆ ಎಲ್ಲಾ ಕಡೆ ನೋಡ್ಬೇಕು.
1: ಎಲ್ಲ ಕಡೆ ನೋಡಿ ಒಂದು ಇಷ್ಟ ಆದ್ರೆ ಹೋಗ್ಲಿಕ್ಕೆ ಸಹ ಅಮ್ಮ ಕೆಲಸ, ಮೊಮ್ಮಕ್ಕಳೆಲ್ಲ ಕೆಲಸ ಎಲ್ಲ ಇದ್ದಾರೆ ಮೇಡಮ್, ಅವರಿಗೆಲ್ಲ ರಜೆ ಬೇಕಲ್ಲ ಕರ್ಕೊಂಡು ಹೋಗ್ಲಿಕ್ಕೆ.
0: ಅಲ್ವಾ, ನೋಡ ನೀವು ಹೇಗೂ ಮಲ್ಲಿಗೆ ಕಟ್ತಾ ಇದ್ದೀರಿ, ಮಲ್ಲಿಗೆ ಕಟ್ಟಿ ಪೂರ್ತಿ ಕಟ್ಟಿ ಆದ ನಂತರ ಚಂದ ಆಗುವಷ್ಟೊತ್ತಿಗೆ ಮಳೆ ಬರ್ತದೆ ಅನ್ಕೊಳ್ವ. ಮಳೆ ಬಂದಾಗ ನಿಮ್ಮ ಮನೆಯವರನ್ನ ಸಂಬಂಧಿಕರನ್ನ ಯಾರಾದ್ರೂ ಕರ್ಕೊಂಡು ಹಾಗೆ ಒಂದು ಪಿಕ್ನಿಕ್ ಹೊರಟು ಹೋಗಿ ಬನ್ನಿ. ಆಗ್ಲಿಕ್ಕಿಲ್ವಾ?
1: ಬಂದೆ ಮೇಡಮ್, ನಾನು ನನ್ನ ಅಣ್ಣನ ಮಗನೊಟ್ಟಿಗೆ ಹೋಗಿ ಬಂದೆ.
0: ಹೋಗಿ ಬಂದ್ರಿ ನೀವು?
1: ಬಂದು ಬಿಟ್ಟಿದ್ದು ಇಲ್ಲ, ನನ್ನ ಅಜ್ಜನ ಮನೆಗೆ ಹೋಗಿ ಬಂದದ್ದು ಮೇಡಮ್.
0: ಸಂಬಂಧಿಕರ ಮನೆಗೆ ಹೋಗಿ ಬಂದ್ರ? ಯಾವ್ದಾದ್ರು ಪ್ರವಾಸಿ ತಾಣಕ್ಕೆ ಅಂತ ಹೋಗಿ ಬರ್ಲಿ?
1: ಹೋಗಿ ಬಂದದ್ದು ಮೇಡಮ್, ಅವನು ಇಲ್ಲಿ ಕುಂಬ್ರದಲ್ಲಿ ಕೆಇಬಿಯಲ್ಲಿ ಎಇ ಆಗಿದ್ದಾನೆ. ಅವರ ಅಜ್ಜ ಇತ್ತಲ್ಲ ಮೊನ್ನೆ ಭಾನುವಾರ.
0: ಹೌದ್ ಹೌದ್ ಹೌದು.
1: ಹಾಗೆ ಬರ್ತೀರಾ ಅಂತ ಕೇಳಿದ, ಅದನ್ನ ಅಜ್ಜನ ಮನೆಗೆ ನನ್ನ ಅಜ್ಜನ ಮನೆಗೆ ಕರ್ಕೊಂಡೋಗಿ ಬಂದ.
0: ಓ,
1: ಮಗಳ ಮನೆಗೆಲ್ಲ ಹೋಗಿ ಬಂದೆ ಮೇಡಮ್.
0: ಮುಂದೆ ಕೂಡ ಇನ್ನಷ್ಟು ಪ್ರವಾಸವನ್ನ ಹೊರಡಿ, ಮಳೆಯಲ್ಲಿ ಕೂಡ ನಿಮ್ಮ ಆಸೆ ಕೂಡ ಈಡೇರ್ಲಿ. ಮಳೆಯಲ್ಲಿ ಹೋಗುವಂತ ಒಂದು ಆಸೆ ಏನಿದೆ ಅಲ್ವಾ? ಸರಿ, ನಿಮ್ಮ ನೆಚ್ಚಿನ ಹಾಡು ಕೇಳುವನ? ನನ್ನ ಹೆಸರು ನಶ್ಮಿತಾ ಅಂತ. ನಶ್ಮಿತಾ ಅಂತ. ಆಯ್ತಾ? ಸರಿ,
1: ನಿಮ್ಮ ಗುರ್ತದವರು ಆಕಾಶವಾಣಿಯಲ್ಲಿ ಇದ್ದಾರೆ ಮೇಡಮ್, ಇವಳು ನಶ್ಮಿತಾ ನಾರಾಯಣ, ನನ್ನ ಮೊಮ್ಮಗಳ ಫ್ರೆಂಡ್ ಅವಳು.
0: ಅಯ್ಯೋ, ನಾನೇ ಅವಳು? ನಮಸ್ತೆ ನಮಸ್ತೆ.
1: ನನಗೆ ನಂಬರ್ ಕೊಟ್ಟಿದ್ಲು, ನಾನು ಮಾತಾಡ್ಲಿಲ್ಲ ಮೇಡಮ್.
0: ಅಲ್ವಾ, ಇವತ್ತು ಮಾತಾಡಿದ್ರಿ ನೋಡಿ,
1: ಬೇಕಲ್ಲ ನೀವು ಸಿಕ್ಕಲಿ ಅಂತ ಕೇಳಿಕೊಂಡಿದ್ದೆ
0: ಅಲ್ವಾ? ಇವತ್ತು ಸಿಕ್ಕಿತ್ತು ನೋಡಿ ಕರೆ ಅಲ್ವಾ?
1: ಹೌದು ಮೇಡಮ್.
0: ಸರಿ ಸರಿ, ಕರೆ ಮಾಡಿದ್ದೆ.
1: ಮನೆಗೆ ಹೋಗಿದ್ದೆ ಮೇಡಮ್ ಮೊನ್ನೆ ಭಾನುವಾರ.
0: ಹೌದಾ? ಸರಿ,
1: ಅವಳ ಮನೇಲಿ ಊಟ ಮಾಡಿ ನನ್ನ ಅಜ್ಜನ ಮನೆಗೂ ಬಂದೆ ಆಚೆ.
0: ಹೌದಾ? ಹೌದಾ?
1: ಹೌದು
0: ಹೌದು ಹೌದು. ಸರಿ, ಮುಂದಿನ ಕರೆಯಲ್ಲಿ ಮತ್ತೆ ಮಾತಾಡೋಣ. ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗ್ತಾ ಇದೆ ಕೇಳಿ.
1: ಆಯ್ತು ಮೇಡಮ್.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

0: ನಮ್ಮ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ,
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ.
1: ಇಸ್ಮಾಯಿಲ್ ಕಲ್ಲಾಡಿ.
0: ಇಸ್ಮಾಯಿಲ್ ಕಲ್ಲಾಡಿ ಅವರು ಪರಿಚಿತ ಧ್ವನಿ ಅಲ್ವಾ?
1: ಹೌದು ಮೇಡಮ್.
0: ಹೇಗಿದ್ದೀರಿ ಇಸ್ಮಾಯಿಲ್ ಕಲ್ಲಾಡಿ ಅವರು?
1: ಎಂತ ಮೇಡಮ್ ಹೇಳಿ?
0: ಹೇಗಿದ್ದೀರಿ ಕೇಳಿದೆ.
1: ಸೌಖ್ಯ ಮೇಡಮ್, ಚೆನ್ನಾಗಿದ್ದೇವೆ.
0: ಮಳೆ ಬರ್ತಾ ಉಂಟು ಆ ಕಡೆ?
1: ಇಲ್ಲ ಮೇಡಮ್, ಮಳೆ ನಿನ್ನೆ ಬಿಸಿಲು ಅಂದ್ರೆ ಹಪ್ಪಳ ಒಣಗಿಸಬಹುದು ಅಂತ ಬಿಸಿಲು.
0: ಅಂತ ಬಿಸಿಲು ಮಳೆಗಾಲ ಅಂತ ನಾವು ಹೆಸರಿಗಷ್ಟೇ ಹೇಳ್ಬೇಕಲ್ವಾ?
1: ಹೌದು. ಅಲ್ಲ, ಮಳೆ ಅಂದ್ರೆ ಏನ್ ಮಾಡುದು, ಬಂತಲ್ಲ ಇಷ್ಟ ಆದ್ರೆ ಬಂತು, ಅದೇ ಪುಣ್ಯ ಅಂತ ಹೇಳ್ಬೇಕು ನಾವು.
0: ಅಷ್ಟಕ್ಕೆ ತೃಪ್ತಿ ಪಡ್ತಿದ್ದೀರಿ ನೀವು? ಹಲೋ.
1: ಎಂತ ಮೇಡಮ್?
0: ಅದೇ, ಅಷ್ಟಕ್ಕೆ ತೃಪ್ತಿ ಪಡ್ತಿದ್ದೀರಾ ನೀವು ಅಂತ ಕೇಳಿದೆ.
1: ಹೌದು ಹೌದು, ತೃಪ್ತಿ ಅಂದ್ರೆ ಮತ್ತೆ ನೀವು ಬರಬಹುದು, ಟೈಮ್ ಉಂಟಲ್ವಾ?
0: ಹಾಗೆ ಹಾಗೆ. ಆಶಾಭಾವನೆ,
1: ನಮಗೊಂದು ಇದರಲ್ಲಿ ಎಂತದ್ದು ನಿರೀಕ್ಷೆಯಲ್ಲಿ ಇರುವುದು
0: ನಿರೀಕ್ಷೆ.
1: ನಾವು
0: ಅದೇ ಆಶಾಭಾವನೆ ಎಲ್ಲಿದ್ದೀರಿ?
1: ಅಷ್ಟೇ, ಎಲ್ರೂ ಪ್ರಾರ್ಥಿಸಲಿ, ಮಳೆ ಬರಲಿ ಅಂತ. ಆದ್ರೆ ಜೋರು ಬೇಡ ಮೇಡಮ್, ಆದ್ರೆ ಜೋರು ಅಂದ್ರೆ
0: ಸಮಾಧಾನಕರ, ಹಾನಿಯಾಗುವಂತ ಮಳೆ ಬೇಡ ಅಂತ ಅಲ್ವಾ? ಅದೇ ಅದೇ ಅದೇ ಅದೇ
1: ಅದೇ.
0: ಇವತ್ತು ಯಾವ ಹಾಡು ಬೇಕಿತ್ತು?
1: ಆಗುವಷ್ಟು ನೀರಿಗೆ ಬರಬಾರದಂಗೆ ಮಳೆ ಬೇಕು,
0: ಮಳೆ ಸಮಾಧಾನಕರವಾಗಿ ಬರ್ಲಿ, ಯಾರಿಗೂ ಹಾನಿ ಆಗದೆ ಇರ್ಲಿ ಅಂತ ಅಲ್ವಾ?
1: ಹೌದು,
0: ಕರೆಕ್ಟ್. ಇವತ್ತು ಯಾವ ಹಾಡು ಬೇಕಿತ್ತು ನಿಮಗೆ?
1: ನನಗೆ ಊರಿಗೆ ಉಪಕಾರಿ ಚಿತ್ರದ್ದು ಮೇಡಮ್, ಹಸಿರು ಹಸಿರು ಭೂಮಿಯಲ್ಲೆಲ್ಲ ಬಿಳಿಯ ಮುಗಿಲು ಆಗಸವೆಲ್ಲ.
0: ಒಳ್ಳೆ ಹಾಡು ಸೆಲೆಕ್ಟ್ ಮಾಡಿದ್ರಿ ಅಲ್ವಾ? ಈಗ ಇಷ್ಟು ಈ ಚಂದದ ಹಾಡು ಸೆಲೆಕ್ಟ್ ಮಾಡ್ಲಿಕ್ಕೆ ಕಾರಣ ಏನು? ಯಾವ ಜಾಗಕ್ಕೆ ಪ್ರವಾಸ ಹೊರಡ್ಲಿಕ್ಕೆ ಅಂದ್ರೆ ಆಸೆ ಪಡ್ತೀರಿ?
1: ನಾನು ಅಂದ್ರೆ ಈ ವಿಷಯ ಕೇಳಿ, ಈಗ ರೇಡಿಯೋಗೆ ಕಾಲ್ ಮಾಡ್ತಾರಲ್ವ, ಕೆಲವ ಕೇಳುಗರಲ್ಲ, ಕಾಲ್ ಮಾಡಿ ಮಾತಾಡುವವರು ಈಗ ಫೋನಿಂಗ್ ಪ್ರೋಗ್ರಾಮ್ಗೆಲ್ಲ,
0: ಹೌದು,
1: ಅವರನ್ನೆಲ್ಲ ಮಂಗಳೂರಿಗೆ ಬನ್ನಿ ಅಂತ ಹೇಳುದು.
0: ಹಾ,
1: ಅವರು ಬಂದ್ರೆ ಅವರು ಬರುವಾಗ ಮಾತ್ರ ಅವರವರ ಮನೆಯದ್ದು ಏನಾದ್ರು ಒಂದು ಐಟಮ್ ತಿಂಡಿ ತರಬೇಕು, ಇಲ್ಲದ್ರೆ ನಮಗೆ ಒಬ್ಬರಿಗೆ ಖರ್ಚಾಗುತ್ತದೆ. ಎಲ್ಲರನ್ನು ಒಂದು ಆಕಾಶ ನಿಲಯದ ಹೊರಗಡೆ ಬರುವುದು, ನೀವೆಲ್ಲ ಒಳಗಡೆ ಬಿಟ್ರೆ ಮಾತ್ರ ಹೊರಗಡೆ ಬಂದು ನೋಡು, ಇಲ್ಲದ್ರೆ ಹೊರಗಡೆನೆಲ್ಲ ಮಾಡಿಕೊಂಡು ಅವರನ್ನೆಲ್ಲ ಕಣ್ತುಂಬ ನೋಡಿ ಆಮೇಲೆ ಎಂತದು ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲ. ಅಂದ್ರೆ ಒಬ್ರು ಇದ್ದಾರೆ, ಈಗ ಅವ್ರು ಕಾಲ್ ಮಾಡಿದ್ರು, ಸುರೇಶ್ ಬೆನ್ನ ಅಂತ, ಅವ್ರು ನನ್ನನ್ನು ತುಂಬಾ ಸಾರಿ ರೇಡಿಯೋದಲ್ಲಿ ಕೇಳಿದ್ದಾರೆ, ಆದ್ರೆ ಅವರ ಫೋನ್ ನಂಬರ್ ನನಗೂ ಸಿಗ್ಲಿಲ್ಲ. ಅವರು ಬಂದ್ರೆ ಅವರನ್ನು ನೋಡುದು ಅಷ್ಟೇ
0: ಅಲ್ವಾ? ತುಂಬಾ ಒಳ್ಳೆ ಯೋಜನೆ. ನಾನು ಅನ್ಕೊಂಡೆ ನೀವು ನಮ್ಮನ್ನು ಕೂಡ ಸೇರಿಸಿ ಕರ್ಕೊಂಡು ಹೊರಗೆ ಹೋಗ್ತೀರಿ, ನಮ್ಗೂ ಕೂಡ ನಿಮ್ಮ ಮನೆಯ ತಿಂಡಿ.
1: ಅದಂದ್ರೆ ನಾನೊಮ್ಮೆ ಆಕಾಶವಾಣಿಗೆ ಬಂದಿದ್ದೆ, ನಾನು ಬಂದಲ್ಲಿ ವಾಚ್ ಮ್ಯಾನ್ ಹತ್ರ ಏನೇನು ಕೈ ಕಾಲಿದ್ರು ನನ್ನ ಒಳಗೆ ಬಿಡ್ಲಿಲ್ಲ. ಅವರು
0: ಒಂದಷ್ಟು ನಿರ್ಬಂಧಗಳಿರತ್ತಲ್ವಾ, ಹಾಗಾಗಿರ್ಬೋದೇನೋ ಅಲ್ವಾ?
1: ಹೌದು, ಹಾಗಾಗಿ ಉಂಟಲ್ವಾ ಅದು. ಮತ್ತೆ ಅವ್ರಿಗೆ ಇಬ್ರು ಯಾರೋ ಮಧ್ಯಾಹ್ನ ಊಟ ಮಾಡಿಕೊಂಡು ಪ್ಯಾಂಟ್ ಶೂಟ್ ಹಾಕೊಂಡು ಅವರು ಕನ್ನಡಕ್ಕೆ ಇಟ್ಕೊಂಡು ಒಳಗೆ ಹೋಗ್ತಿದ್ರು, ಅವರು ಸಹ ನಮ್ಮನ್ನು ಮಾತಾಡ್ತಿಲ್ಲ. ನಾನು ಅವರ ಪಕ್ಕನೆ ಇದ್ದೆ, ನನಗೆ ಕೇಳಲಿಕ್ಕೆ ಏನಂತ ಒಳ್ಳೇದಾಗಿಲ್ಲ, ಗುರುತು ಸಿಗ್ಲಿಲ್ಲ ನಾ ಅವರದ್ದು ನನಗೆ. ಅದಕ್ಕೆ ನಾವು ಅದೇ ಬಂದು ಎಲ್ರು ಬಿಟ್ರೆ ಒಳಗಡೆ ಬಂದು ನೋಡಿಕೊಂಡು ಬರುವುದು.
0: ಮುಂದೆ
1: ಮಾಡಿಕೊಂಡು
0: ಆಕಾಶವಾಣಿಗೆ ಬಂದು ಮುಂದೆ ನಿಮ್ಗೆ ಏನಾದ್ರು ಕಾರ್ಯಕ್ರಮ ಅಂತ ಕೊಡುವಂತ ಅವಕಾಶ ಸಿಗ್ಲಿ ಅಂತ ಆಶಿಸ್ತಾ. ಇವತ್ತು ನೀವು ಪ್ರವಾಸ ಬೇರೆ ಯಾವ್ದಾದ್ರು ಕಡೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ?
1: ಅದು ಬೇರೆ ಅಂದ್ರೆ ನಮ್ಮೂರಲ್ಲಿ ಉಂಟು ಮೇಡಮ್, ಹಳ್ಳಿ ತಾಣ ತುಂಬಾ ಉಂಟು, ಎಲ್ಲೆಲ್ಲೂ ನದಿ ಕಡೆ. ಒಂದು ನಮ್ಮೂರಲ್ಲಿ ಇದು ಉಂಟು, ಇಲ್ಲಿ ನಮ್ಮದೊಂದು ಎಲಿಯ ಅಂತ ಒಂದು ಊರುಂಟು, ಅದು ನದಿ ಪಕ್ಕದಲ್ಲಿ ಇರುವುದು.
0: ಎಲಿಯ ಅಂತ?
1: ಎಲಿಯ ಅಂತ. ಅಲ್ಲಿ ಶುಕ್ರವಾರ ಶುಕ್ರವಾರ ಅಂದ್ರೆ ಶುಕ್ರ ಗುರುವಾರ ಅಸ್ತಂತ ಶುಕ್ರವಾರ ರಾತ್ರಿ ಎಲ್ಲ ಅಲ್ಲಿ ಏನಾದ್ರೂ ಪ್ರಾರ್ಥನೆ ಹರಕೆ ಆಗುತ್ತದೆ. ಮತ್ತೆ ಅದು ನದಿ ಪಕ್ಕದಲ್ಲಿ ಇರುವ ಜಾಗ. ಅಲ್ಲಿ ಒಂದು ಮಳೆಗಾಲ ನೀರು ತುಂಬಿದ್ರೆ ಅದೊಂದು ನೋಡುವ ಚಂದ ಬೇರೆ.
0: ಅದನ್ನ ಬಿಟ್ಟು ಬೇರೆ
1: ನಮಗೆ ಇಲ್ಲೇ ಒಂದು ನಮ್ಮ ಗಲ್ಲಿ ಕೋರೆ ಒಂದು ಊರುಂಟು ಇಲ್ಲಿ, ಕೊಲ್ಲಾಯಿ ಕೋರಿ ಅಂತ. ಅಲ್ಲಿ ಒಂದು ನೆರೆ ಬಂದ್ರೆ ಅಲ್ಲಿ ಒಂದು ಹಾಗೇನೆ ಮಳೆಗಾಲದಲ್ಲಿ. ದೂರ ಹೋಗ್ಬೇಕಂತ ಇಲ್ಲ, ನಮ್ಮೂರಲ್ಲಿ ಹಳ್ಳಿಯಲ್ಲಿ ಚಂದ ಚಂದದ ತಾಣಗಳಿದೆ, ಉಳಿದದ್ದೆಲ್ಲ ಟಿವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ.
0: ಟಿವಿಯಲ್ಲಿ ನೋಡಿ ಸಂತೃಪ್ತಿ ಅಂತ ಅನ್ಕೊಳ್ತೀರಿ?
1: ಹೌದು, ದುಡ್ಡು ಉಳಿತದೆ ಅಷ್ಟೇ.
0: ಅಯ್ಯೋ, ದುಡ್ಡು ಉಳಿಸುವ ಯೋಜನೆ ಇದು. ಸರಿ,
1: ಯಾರು ಚಾಪ ಇದ್ದಷ್ಟ ಕಾಲು ಚಾಚಿ
0: ಅಲ್ವಾ,
1: ತುಪ್ಪ ತಿನ್ನಬಾರ್ದು ಅಂತ.
0: ಒಳ್ಳೆ ಒಳ್ಳೆ ಯೋಜನೆಗಳನ್ನ ಹಾಕೊಂಡಿದ್ದೀರಿ ನೀವು. ಯಾರ ಜೊತೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ?
1: ಎಂತ ಮೇಡಮ್,
0: ಈ ಎಲ್ಲ ಪ್ರವಾಸ ತಾಣಕ್ಕೆ ಯಾರ ಜೊತೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ ಅಂತ
1: ನಾನು ಹೇಳಿದೆ ಅಲ್ವಾ. ಅದು ಅಂದ್ರೆ ಮೊದಲು ನಮ್ಮ ಮುಖ್ಯ ಕೇಳುಗರಿದ್ದಾರೆ, ಮತ್ತೆ ರೇಡಿಯೋ
0: ಅವರನ್ನೇ ಕರ್ಕೊಂಡು ಹೋಗ್ಲಿಕ್ಕೆ.
1: ತಿಮ್ಮಪ್ಪ ಪೂಜಾರಿ ಪುತ್ತೂರು, ಶ್ರೀಧರ್ ಈಗ ಕಾಲ್ ಮಾಡಿದ್ದಾರೆ, ಕೊಯ್ನಾಜೆ ಒಂದು, ಅಬೂಬಕ್ಕರ್ ಬೇರಾಜೆ ಒಂದು, ಸುರೇಶ್ ಬೆಂಡ, ಇವರನ್ನೆಲ್ಲ ಕೂಡಿಕೊಂಡು ಹೋಗ್ಬೋದು. ಈಗ ಬಂದ್ರೆ ಮತ್ತೆ ನಾನು ಹೇಳಿದಲ್ವಾ, ಎಲ್ರು ಆಕಾಶವಾಣಿ ನಿಲಯದ ಎಂತದ್ದು ಕೇಳುಗರನ್ನು ಕರೆಯುವುದಂತ.
0: ಆಗ್ಲಿ ನೋಡಿ, ಅವರೆಲ್ಲ ಕರ್ಕೊಂಡು ಹೋಗುವಂತ
1: ಎಲ್ಲ ಒಂದು ಕಂತುಂಬ ನೋಡಿ ಗುರುತು ಪರಿಚಯ ಮಾಡಿಕೊಂಡು ಬರುದು ಅಷ್ಟೇ.
0: ನಿಮ್ಮ ಈ ವಿಚಾರ ಅವರು ಕೂಡ ಕೂತ್ಕೊಂಡು ಕೇಳ್ತಾ ಇರ್ತಾರೆ, ಅವ್ರಿಗೂ ಖುಷಿ ಆಗ್ತದೆ. ಆಯ್ತಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

0: ನಮ್ಮ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ, ಯಾರಿದು?
1: ನಮಸ್ತೆ. ನಾನು ಅಮಿತಾ ಆಚಾರ್ಯ, ತಲಪಾಡಿಯಿಂದ.
0: ಅಮಿತಾ ಆಚಾರ್ಯ ಅವರು ತಲಪಾಡಿಯಿಂದ.
1: ಹೌದು.
0: ಮಳೆ ಬರ್ತಾ ಉಂಟಾ ತಲಪಾಡಿಯಲ್ಲಿ?
1: ಅಯ್ಯೋ, ಬಿಸಿಲುಂಟು.
0: ರಣ ಬಿಸಿಲಲ್ಲ. ಈಗಾಗಲೇ ಒಬ್ರು ಕಾಲರ್ ನಮಗೆ ಹೇಳಿದ್ರು, ಹಪ್ಪಳ ಒಣಗಿಸುವಷ್ಟು ಬಿಸಿಲುಂಟು ಅಂತ. ನಮ್ಮಲ್ಲಿಯೂ ಹಾಗೆ ಉಂಟಾ ತಲಪಾಡಿ ಕಡೆಯೂ?
1: ಏನು
0: ತಲಪಾಡಿ ಕಡೆಯೂ ಹಾಗೆ ಉಂಟಾ ಅಂತ, ಹಪ್ಪಳ ಸಂಡಿಗೆ ಒಣಗಿಸ್ಬೋದಾ ಹೇಗೆ ಅಂತ.
1: ಬಿಸಿಲು
0: ಅಲ್ಲ, ಇವತ್ತಂತೂ ತುಂಬಾ ತೀರ ಬಿಸಿಲು ಅನ್ಸತ್ತೆ.
1: ಹೌದು. ನಾನಂದ್ರೆ ಇದು ಅಲ್ಲಿ ರೇಡಿಯೋ ಕೇಳ್ತಾ ಇರ್ತದಲ್ಲ, ಹಾಗೆ ನಾನು ಈಚೆ ಸೈಡ್ ಬಂದೆ. ನಾನು ನೆರಳಲ್ಲಿ ಬಂದು ನಿಂತಿದ್ದೇನೆ. ಈಚೆ ಬಂದು ಜೋರು ಬಿಸಿಲು.
0: ಅಲ್ಲ, ತುಂಬಾ ತುಂಬಾ ಬಿಸಿಲು
1: ಮನೆಯಿಂದ ಒಂದಷ್ಟು ದೂರಕ್ಕೆ ಬಂದಿದ್ದೇನೆ. ನಾನು ಮನೆಯವರು ಕೇಳಿಸ್ಬೇಕಲ್ಲ,
0: ಅಲ್ವಾ?
1: ರೇಡಿಯೋ ಮ್ಯೂಟ್ ಮಾಡಿದ್ರೆ ಅವ್ರಿಗೆ
0: ನೀವು
1: ಕೇಳಲ್ಲ.
0: ಹತ್ರ ಬಂದು ನಿಂತ್ರೆ ನಮಗೆ ಕೇಳಲ್ಲ ಅಲ್ವಾ?
1: ಹೌದು, ಅದಕ್ಕೆ ದೂರ ಬಂದೆ. ಮೇಡಮ್, ಏನಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡಿಸ್ತೀರಿ.
0: ಅಯ್ಯೋ, ಧನ್ಯವಾದಗಳು.
1: ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಅಡ್ಮಿಷನ್ ಆದ ಮಕ್ಕಳನ್ನು ಹೇಗೆ ಮುದ್ದಾಗಿ ಮಾತಾಡಿಸ್ತಾರೆ ಆ ರೀತಿ ನೀವು ಮಾತಾಡಿಸ್ತೀರಿ. ತುಂಬಾ ಖುಷಿ ಆಯ್ತು, ಆಗಲಿಲ್ಲ ಕೇಳ್ತಾ ಇದ್ದೆ.
0: ಅಯ್ಯೋ, ತುಂಬಾ ತುಂಬಾ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ನಿಮ್ಮ ಮಾತು ಕೂಡ ಹಾಗೆ ಸಕ್ಕರೆ ಎಂತ ಸವಿದಷ್ಟು ಖುಷಿ ಅಂತ, ಜೈನಿನಷ್ಟು ಸಿಹಿಯಾಗಿತ್ತು. ನೋಡ.

0: ಗೊತ್ತು. ಅಮಿತ್ ಅವ್ರು ಯಾವ ಕಡೆ ಪ್ರವಾಸಕ್ಕೆ ಹೊರಡ್ಲಿಕ್ಕೆ ಇಷ್ಟಪಡ್ತೀರಿ ಅಂತ?
1: ನಾನಂದ್ರೆ ನಾವು ಡಿಸೈಡ್ ಮಾಡಿದ್ದೇವೆ ನೆಕ್ಸ್ಟ್ ವೀಕ್ ಅಲ್ಲಿ ತಲಕಾವೇರಿಗೆ ಹೋಗ್ಬೇಕು ಅಂತ ಇದ್ದೇವೆ.
0: ಒಳ್ಳೆ ಪ್ಲಾನ್ ಇದೆ.
1: ಪ್ಲಾನ್ ಇದೆ. 26th ಹಾಲಿಡೇ ಇರ್ಬೇಕು ಸ್ಕೂಲಿಗೆ ಮಗನಿಗೆ.
0: ಓಕೆ,
1: ಹೋಗ್ಬೇಕು ಅಂತ ಇದ್ದೇವೆ. ಯಾಕಂದ್ರೆ ಮಡಿಕೇರಿ ಸೈಡ್ ಹೋಗುದು ತುಂಬಾನೇ ಖುಷಿ ಆಗ್ತದೆ. ಇದಕ್ಕಿಂತ ಮುಂಚೆ ನಾವು ಹೋಗಿದ್ದೇವೆ ಮಡಿಕೇರಿ.
0: ಆದ್ರೆ ಮಡಿಕೇರಿ ಸೈಡ್ ಹೋಗುದು ಕೂಡ ರಿಸ್ಕಿ ಕೂಡ ಹೌದು ಮಳೆಗಾಲದಲ್ಲಿ. ಆಕ್ಚುಲಿ ಅಲ್ಲಿ ಘಾಟಿ ಸೈಡ್ ಒಂದಷ್ಟು ಕೆಲವೊಂದು ಸಮಯದಲ್ಲಿ ಆ ದಾರಿಗಳನ್ನ ಕ್ಲೋಸ್ ಮಾಡ್ತಾರೆ ಕೂಡ. ಅದನ್ನು ಕೂಡ ನಾವು ಯೋಚನೆ ಮಾಡಿ ಇಟ್ಕೊಂಡು ಹೊರಡಬೇಕಾಗ್ತದೆ ಅಲ್ವಾ? ಅಲ್ಲಿ ಅಂದ್ರೆ ಜಾಸ್ತಿ ಘಾಟ್ ಸೆಕ್ಷನ್ ಇರೋದ್ರಿಂದ ಮಳೆಗೆ ಅಲ್ಲಿ ಅಂದ್ರೆ ದಾರಿಗಳು ಕ್ಲೋಸ್ ಆಗ್ತದೆ, ಇಲ್ಲ ಮರ ಬೀಳುದು, ಇಲ್ಲ ಪ್ರಪಾತಗಳು ಜರಿಯುವುದು, ಹೀಗೆ ಅಂದ್ರೆ ಪ್ರಪಾತಕ್ಕೆ ಜರಿಯುವುದು ರೋಡ್ಗಳು, ಹೀಗೆಲ್ಲ ಆಗ್ತಾ ಇರುವಂತದ್ದು ಅಲ್ವಾ? ಸರಿ, ಯಾರೆಲ್ಲ ಯಾವ್ದು
1: ಈಗ ತುಂಬಾ ಜನ ಇದು ಪಿಕ್ನಿಕ್ ಹೋಗ್ತಾ ಇರ್ತಾರೆ. ಮಳೆ ಬಂದ್ರು ಅಷ್ಟು ಭಯ ಇಲ್ಲ, ಖುಷಿ ಆಗ್ತದೆ ಮಳೆ ಬರ್ತಿದ್ದ ಹಾಗೆ.
0: ಮಳೆಗಾಲಕ್ಕೆ ಏನ್ಲೆ ಕಾಯ್ತಾ ಇರುವಂತಹ ಒಂದಷ್ಟು ಟ್ರಿಪ್ ಮಾಡುವವರು ಇರ್ತಾರೆ, ಪ್ರವಾಸಿಗರು ಇರ್ತಾರೆ ಅಲ್ವಾ?
1: ಹೌದು, ಕನ್ಯಾಕುಮಾರಿ ಹಾಗೆಲ್ಲ ಹೋಗ್ತಾ ಇರ್ತಾರಲ್ಲ,
0: ಆ ಒಂದು ಫೀಲಿಂಗ್ ಚೆನ್ನಾಗಿರುತ್ತೆ. ಆತರ ಏನು ಆ ಭಾವನೆ ಇರತ್ತಲ್ಲ, ಮಳೆಯಲ್ಲಿ ಒದ್ದೆ ಆಗ್ತಾ ಹೋಗುದು, ಆ ಸುತ್ತಮುತ್ತಲ ಹಸಿರು ಬೆಳೆದಿರತ್ತೆ ನೋಡಿ ಅದನ್ನ ನೋಡ್ತಾ ಹೋಗುದು ಅಲ್ವಾ?
1: ಏನು ಬೇಡ, ನಾವು ಮನೆಯಿಂದ ಹೊರಗಡೆ ಬಂದು ಸುತ್ತಮುತ್ತಲಿನ ಈ ಪ್ರಕೃತಿಯೇ ನೋಡಿದ್ರೆ ಅದೇ ಒಂದು ಖುಷಿ.
0: ಅದೇ ಖುಷಿ ನಿಜ. ದೊಡ್ಡ ಬೇರೆ ಅಂದ್ರೆ ಬೇರೆ ದೂರದ ಪ್ರವಾಸಿ ತಾಣಕ್ಕೆ ಹೋಗ್ಬೇಕು ಅಂತ ಕೂಡ ಇಲ್ಲ ಅಲ್ವಾ? ಅಂತೂ ಈ ಸಲ ತಲಕಾವೇರಿಗೆ ಹೊರಟೇ ಬಿಟ್ರಿ ನೀವು. ಯಾರೆಲ್ಲ ಹೊರಡ್ತಿದ್ದೀರಿ? ಮಗ ಇದ್ದಾನೆ ಜೊತೆಗೆ ಅಂತ ಗೊತ್ತಾಯ್ತು, ಮಗನ ರಜೆಗೆ ಕಾಯ್ತಾ ಇರೋದ್ರಿಂದ.
1: ನಾವಂದ್ರೆ ಫ್ಯಾಮಿಲಿ ಹೋಗ್ತೇವೆ, ನಾನು, ಹಸ್ಬೆಂಡ್, ಮಗ, ಮತ್ತೆ ಅವರದ್ದು ಫ್ರೆಂಡ್ ಅಮ್ಮ ಅಪ್ಪ ಅವರು ಬರ್ತಾರೆ.
0: ತುಂಬಾ ದೊಡ್ಡದಿದೆ ನಿಮ್ಮ ಟೀಮ್.
1: ಹೌದು ಹೌದು ಹೌದು.
0: ನೋಡ, ನೀವು ಹೊರಡುವಷ್ಟೊತ್ತಿಗೆ ಮಳೆ ಬಂದು ಸ್ವಲ್ಪ ತಂಪಾಗ್ಲಿ ಅಲ್ವಾ? ನೋಡ, ಅದ್ರ ಜೊತೆಗೆ ನಿಮ್ಗೆ ಒಂದು ಹಾಡು ಕೇಳಬೇಕು ಅಂತ ಹೇಳಿದ್ರೆ, ಇವತ್ತು ಯಾವ ಹಾಡನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಿ?
1: ನನಗೆ ಮೈನಾ ಫಿಲ್ಮಿಂದ ಮೊದಲ ಮಳೆಯಂತೆ.
0: ಮೊದಲ ಮಳೆ ಬಂದಾಯ್ತು ಈಗಾಗ್ಲೇ ಅಲ್ವಾ?
1: ಹೌದು ಹೌದು.
0: ನಿಮಗಾಗಿ ಈಗ ರೇಡಿಯೋದಲ್ಲಿ ಮೊದಲ ಮಳೆ ಬರಿಸುವ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಓಕೆ, ಥ್ಯಾಂಕ್ ಯು.

0: ಮೊದಲ ಮಳೆ ಬಂದು ಅಂತೂ ಸುಮಾರಷ್ಟು ಗ್ಯಾಪ್ ಕೊಟ್ಟಿದೆ. ಈಗ ನೋಡುವ ನೆಕ್ಸ್ಟಿನ ಮಳೆಗೆ ಎಲ್ಲಿಗೆ ಪ್ರವಾಸ ಹೊರಟಿದ್ದಾರೆ, ಯಾರು ಹೊರಟಿದ್ದಾರೆ ಅನ್ನೋದ್ರ ಕುರಿತು ಮಾತನಾಡುವ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು.
0: ಪುತ್ತೂರಿನ ತಿಮ್ಮಪ್ಪ ಅವರಿಗೆ ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಯಾವ ಹಾಡು ಬೇಕಿತ್ತು ಇವತ್ತು?
1: ನನಗೆ ಎರಡು ಕಣ ಸುಚಿತ್ರದಿಂದ ಪೂಜಿಸಲೆಂದೇ ಹೂಗೆಲ್ಲ ತಂದೆ ಅಂತ.
0: ಏನ್ ಮಳೆ ಬರ್ಲಿ ಅಂತ ಪೂಜಿಸುವ ಅಂದಾಜಿಯಾ? ಹೇಗೆ
1: ಮಳೆ ಬರ್ತದೆ ಮೇಡಮ್? ಇನ್ನು ಬಂದ್ರೆ ನಿಮಗೆ ಸಾಕಪ್ಪು ಸಾಕು ಅಂತ ಆಗ್ತದೆ.
0: ಅಷ್ಟು ಮಳೆ ಬರ್ತಿದ್ಯಾ ಕಡೆ?
1: ಹಾ, ಇನ್ನು ಬರ್ತದೆ ನೋಡಿ.
0: ಇನ್ನು ಬರ್ತದೆ ಹೇಳ್ತಿದ್ದೀರಿ ಅಲ್ಲ, ಈಗ ಸ್ವಲ್ಪ ಸಮಯ ಆಯ್ತಲ್ಲ ಶೆಕೆ ಮತ್ತೆ.
1: ಅಲ್ಲ, ಅದು ಆರಂಭದಲ್ಲಿ ಸ್ವಲ್ಪ ಕಡಿಮೆ ಆದ್ರೆ ಮತ್ತೆ ಜೋರು ಬರ್ತದೆ,
0: ಮತ್ತೆ ಜಾಸ್ತಿ ಬರ್ತದೆ ಅಲ್ವಾ?
1: ಹೌದೌದು ಮೇಡಮ್.
0: ನೆರೆಯನ್ನ ಕೂಡ ಹೊತ್ತು ತರ್ತದೆ ಅಲ್ವಾ?
1: ಹೌದೌದು. ಮತ್ತೆ ನಮಗೆ ಸಾಕಪ್ಪ ಈ ಮಳೆ
0: ಒಮ್ಮೆ ಅಲ್ಲ ಹಾಗೂ ಹಾಗೂ ಅನಿಸುವಂತ ಒಂದು ಏನು ಸಂದರ್ಭ ಬಂದ್ರೂ ಬರ್ಬಹುದು ಅಲ್ವಾ?
1: ಹೌದೌದು.
0: ನೋಡು, ಅಂತ ಮಳೆ ಬರುವ ಮುಂಚೆ ಸಣ್ಣ ಮಳೆಗೆ
1: ಪ್ರಕೃತಿ ಆಗದಿರಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುದು.
0: ಅದಕ್ಕೆ ಪೂಜಿಸ್ಲಿಕ್ಕೆ ಹಾಡು ಕೇಳಿದಿರಿ.
1: ಹೌದು ಮೇಡಮ್, ಯಾರಿಗೂ ತೊಂದರೆ ಆಗಬಾರ್ದು.
0: ತೊಂದರೆ ಆಗ್ಬಾರ್ದು, ನಿಜ ನಿಜ. ನೋಡು, ಅಷ್ಟು ಅಷ್ಟು ಧಾರಾಕಾರವಾಗಿ ಮಳೆ ಬರುವ ಮುಂಚೆ ಒಂದು ಸಣ್ಣ ಮಳೆಗೆ ಯಾವ ಕಡೆ ಪ್ರವಾಸ ಹೊರಡ್ಲಿಕ್ಕೆ ಇಷ್ಟಪಡ್ತೀರಿ? ಯಾರ ಜೊತೆ ಹೊರಡ್ಲಿಕ್ಕೆ ಇಷ್ಟಪಡ್ತೀರಿ?
1: ನಾವು ಕುಟುಂಬ ಸಮೇತರಾಗಿ ಮಂಗಳೂರಿಗೆ ಬಂದು ಮತ್ತೆ ನಮ್ಮ ಜೊತೆಯಲ್ಲಿ ಇವರನ್ನು ಇಸ್ಮಾಯಿಲ್ಗೆಲ್ಲ ಕರ್ಕೊಂಡು ನಮ್ಮೊಟ್ಟಿಗೆ.
0: ಏ, ಅವರ ಅವರ ಪ್ಲಾನ್ ಕೇಳಿದ್ರ ಅಂತ, ಸ್ವಲ್ಪ ಅವರ ಪ್ಲಾನ್ ಕದ್ರ ಅಂತ ನೀವು?
1: ಇಲ್ಲ, ಅವರು ನಮ್ಮ ಒಂದು ಆತ್ಮೀಯರಲ್ಲ, ಅವರು ಹೇಳುವಾಗ ನಾವು ಹೇಳದಿದ್ರೆ
0: ಅಲ್ವಾ? ಅದೇ, ಅವ್ರ ಅದೇ ಪ್ಲಾನ್ ಹಾಕೊಂಡಿದ್ರು, ನೀವು ಅವರ ಪ್ಲಾನ್ ಸ್ವಲ್ಪ ಕದ್ರಿ, ಅದೇ ಪ್ಲಾನ್ ಹಾಕಿದ್ರು, ಕಾಪಿ ಮಾಡಿದ್ರು.
1: ಇಬ್ಬರದ್ದು ಪ್ಲಾನ್ ಒಂದಾದ್ರೆ ಕಷ್ಟವೇನಿಲ್ಲ,
0: ಕಷ್ಟ ಇಲ್ಲ.
1: ನಮ್ಮೊಟ್ಟಿಗೆ ಸಹ ಕಳಿಸ್ತಾರಲ್ಲ,
0: ಅದಕ್ಕೆ ಒಳ್ಳೊಳ್ಳೆ ತಿಂಡಿ ಕೂಡ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿದಾರೆ ಅವ್ರೀಗ.
1: ಹೌದು, ಅದು ಮಾಡಿಕೊಂಡು ಬರುವ, ತೊಂದರೆ
0: ಮಾಡಿಕೊಂಡು ಬರ್ತೀರಿ ಹಾಗಿದ್ರೆ. ನಾವು ಕೂಡ ಚಾನ್ಸ್ ಸಿಕ್ಕಿದ್ರೆ ಸ್ವಲ್ಪ ಸವಿಲಿಕ್ಕೆ ಯೋಗ ಭಾಗ್ಯ ನಮಗೂ ಸಿಗ್ಲಿ ಅಲ್ವಾ?
1: ಆಯ್ತು ಮೇಡಮ್, ನಿಮಗೇನು ನಿಮಗೇನು ಇಷ್ಟ ಅಂತ ನಮ್ಮಲ್ಲಿ ಮೊದಲೇ
0: ಅದನ್ನೇ ಮಾಡ್ಕೊಂಡು ತರ್ತೀರಿ, ಇದು ಒಳ್ಳೆ ಆಪ್ಷನ್. ಮಂಗಳೂರು
1: ನಿಮಗೆ ಇಷ್ಟ ಆಗದಿದ್ರೆ
0: ಅಲ್ವಾ? ಹಾಗೇನಿಲ್ಲ, ಪ್ರೀತಿಯಿಂದ ಬಡಿಸಿದ್ದು ಯಾವುದು ಇಷ್ಟ ಆಗುತ್ತಂತೆ.
1: ಹೌದು
0: ಅಲ್ವಾ? ಸರಿ, ಅದು ಮಂಗಳೂರು ಬಿಟ್ಟು ಬೇರೆ ಯಾವ್ದಾದ್ರು ಕಡೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ?
1: ಅವರನ್ನು ಎಲ್ಲ ಕೂಡಿಸಿಕೊಂಡು ಮತ್ತೆ ವರಂಗ ರಾಮಣ್ಣನನ್ನು ಅವರನ್ನಲ್ಲಿ ಕೂಡ ಎಲ್ಲ ಕೂಡಿಸಿಕೊಂಡು ಒಂದು ಗಾಡಿ ಮಾಡಿಕೊಂಡು ಫಸ್ಟ್ ಗೆ ಆಕಾಶವಾಣಿಗೆ ಅವರು ಮಂಗಳೂರು.
0: ಸರಿ, ಇಲ್ಲಿಂದ ಮುಂದೆ
1: ಪಿಲಿಕುಲ ಇದು ಉಂಟಲ್ಲ ಮೇಡಮ್,
0: ಪಿಲಿಕುಲಕ್ಕೆ ನಿಸರ್ಗದ

0: ಅದು ಒಂದು ಸಲ ಹೋಗಿದ್ದೇವೆ ಅಲ್ಲಿಗೆ, ಆದ್ರೆ ಅದು ನಮಗೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಚಂದ ನೋಡ್ಲಿಕ್ಕೆ ಆಗ್ಲಿಲ್ಲ.
1: ಇನ್ನೊಂದ್ಸರ್ತಿ ಆಕಾಶವಾಣಿಯ ಫ್ರೆಂಡ್ಸ್ ಗಳನ್ನೆಲ್ಲ ಸೇರಿಕೊಂಡು ನಿಸರ್ಗಧಾಮಕ್ಕೆ ಹೋಗುವಂತದ್ದು ಬೇರೆ.
0: ಹೌದು,
1: ಅಷ್ಟೇಯಾ ಅಷ್ಟೇ ಯೋಜನೆಯ?
0: ಅಷ್ಟೇ ಯೋಜನೆ ಅಂದ್ರೆ ನಾವು ಹೇಗಾದ್ರೂ ಅಲ್ಲಿಗೆ ಇಲ್ಲಿಗೆ ಅಂತ ಹೋಗುವಾಗ ಹೇಗಾದ್ರೂ ಕಷ್ಟ, ರಾತ್ರಿ ಆಗ್ಬಹುದು,
1: ರಾತ್ರಿ ಆಗ್ಬಹುದು ಅಲ್ವಾ, ಮಾತುಕತೆಗೆ ಸುಮಾರಷ್ಟು ಹೊತ್ತುಗಳು ಬೇಕಾಗ್ತದೆ.
0: ಹೌದು
1: ಅಲ್ವಾ, ಖಂಡಿತ ನಿಮ್ಮ ಪ್ಲಾನ್ ಚೆನ್ನಾಗಿದೆ. ಸಮಯ ಮಿತಿ ಇರೋದ್ರಿಂದ ಇನ್ನಷ್ಟು ಪ್ಲಾನ್ಗಳನ್ನು ನೀವು ನಿಮ್ಮಲ್ಲೇ ತಯಾರಿಸಿಕೊಂಡು ಮತ್ತೆ ನಿಮ್ಮ ಈ ಏನು ಭೇಟಿಯಾಗುವಂಥ ಅವಕಾಶ ನಿಮ್ಗೆ ಒದಗಿ ಬರಲಿ ಅಂತ ಹೇಳ್ತಾ ನಿಮ್ಮ ಇಷ್ಟದ ಹಾಡನ್ನು ಕೇಳುವ.
0: ಆಯಿತು ಮೇಡಮ್, ಥ್ಯಾಂಕ್ ಯು.
1: ಎಸ್ ಜಾನಕಿಯವರು ಹಾಡಿರುವ ಈ ಗೀತೆ ನಿಮಗಾಗಿ.

ಇದುವರೆಗೆ ಕೇಳುಗರ ನೆಚ್ಚಿನ ನೇರ ಫೋನಿನ್ ಕಾರ್ಯಕ್ರಮ ಹೃದಯ ರಾಗ ಪ್ರಸಾರವಾಯಿತು. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತಿಗೆ ಜೊತೆಯಾದವರು ಸಾವಿತ್ರಿ ಮತ್ತು ನಾನು ನಶ್ಮಿತಾ ಡಿ ನಾರಾಯಣ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಅನಿಲ್ ರೈದೇರ್ಲಾ, ಉಮೇಶ್ ಅಶೋಕನಗರ. ಕರೆ ಮಾಡಿದ ಹಾಗೂ ಆಲಿಸಿದ ಎಲ್ಲಾ ಶ್ರೋತೃ ಮಿತ್ರರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು. ಆತ್ಮೀಯರೇ, ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30-10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಲೈನ್ ಸಿಗದೆ ನಿರಾಶೆಯೇ? ಚಿಂತಿಸಿದರೆ ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮ್ಮ ಮೊಬೈಲ್ ಸಂಖ್ಯೆ 9449926500 ಸಂಖ್ಯೆಗೆ ವಾಟ್ಸಪ್ ಮೆಸೇಜ್ ಕಳುಹಿಸಿ. ಪ್ರತಿ ಮಂಗಳವಾರ ಬೆಳಗ್ಗೆ 11:30-12:30 ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಈ ರೀತಿ ನಮ್ಮ ಟೆಲಿಕ್ವಿಜ್ನಲ್ಲಿ ಪಾಲ್ಗೊಳ್ಳಿ, ಬಹುಮಾನ ನಿಮ್ಮದಾಗಿಸಿ. ಇನ್ನೊಂದು ಪ್ರಕಟಣೆ. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 ಎಫ್ಎಂ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇಂದೇ. ಬೆಳಗ್ಗೆ 11:30-12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999922221. ನಮ್ಮ ಎಸ್ಟಿಡಿ ಕೋಡ್ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಆಕಾಶವಾಣಿ ಮಂಗಳೂರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರಿಂದ ಸಂತೂರ್ ವಾದನ ಕೇಳುವಿರಿ. ಈಗ ಕೇಳೋಣ ರಾಗದೇಶ್, ಆಲಾಪ್ ಮತ್ತು ವಿಳಂಬಿತ ರೂಪಕ ತಾಲ್, ದೃತ್ ತೇನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರಿಂದ ಸಂತೂರ್ ವಾದನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ನಾಳೆ ಪೂರ್ವಾಹ್ನ 11 ಗಂಟೆಗೆ.
2: ಆ ಸತ್ಯಕಂಬದಲ್ಲಿ ನಿಲ್ಲಿಸಿ ಮಾನಹಾನಿಗೈದ ಆ ಜಾಗವನ್ನು ಮತ್ತೊಮ್ಮೆ ನೋಡಬೇಕು. ಬದುಕನ್ನು ಪೂರೈಸಿದ್ದೇನೆ ಎನ್ನುವ ರುಜುವಾತಿಗಾಗಿ ವೀಕ್ಷಿಸಲೇಬೇಕು. ಬಂಗಾರವನ್ನ ಹೇರಿಕೊಂಡ ಪಟೇಲರ ಹೆಂಡತಿ ಧಿಮಾಕಿನ ಮಾತಿಗೆ ಉತ್ತರಿಸಬೇಕು. ಕಿವಿಗೆ ಮುತ್ತಿನ ಬುಗುಡಿ ಏರಿಸಿಕೊಂಡು ತುತ್ತಿನ ಕೂಳಿಗೂ ಗತಿಯಿಲ್ಲದ ತೊತ್ತೇ ಎಂದು ಅಂಗಳಕ್ಕೆ ಎಳೆದು ತಂದ ಆಕೆ ಎದುರು ನಿಲ್ಲಬೇಕೆಂದು ಹೊತ್ತ ಹಠ ತಪ್ಪು ಮಾಡದವರಾರು?
1: ತಪ್ಪದೆ ಕೇಳಿ ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.
0: ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದಿಂದ 12:05ಕ್ಕೆ ವನಿತಾ ವಿಹಾರ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು. ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21 ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ

0: ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆ ಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ್ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9 ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7 ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6 ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು. ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್, ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7 ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6 ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನನ್ನು ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ವನಿತಾ ವಿಹಾರ
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
4: ಶ್ರೀಮತಿ ಬಿಕೆ ಮೀನಾಕ್ಷಿ. ಈಗ ಕವನ ನದಿ ಮಲಗಿದೆ. ಈ ಕವಿತೆಯ ಆಶಯ, ನದಿಯನ್ನು ಪ್ರತಿಮೆಯಾಗಿಟ್ಟುಕೊಂಡು ಹೆಣ್ಣನ್ನು ವರ್ಣಿಸಲಾಗಿದೆ. ಈ ಸಮಾಜ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ, ಹೇಗೆ ಕಾಣುತ್ತಿದೆ, ಅವಳ ಇರವನ್ನು ಹೇಗೆ ಪರಿಭಾವಿಸುತ್ತಿದೆ ಎಂಬುದನ್ನು ನದಿಯ ಮೂಲಕ ಕವಿ ಹೇಳುತ್ತಾ ಹೋಗುತ್ತಾರೆ. ಆಕೆ ಎದೆಯೊಳಗೆ ತುಂಬಿಕೊಂಡ ದುಗುಡ ದುಮ್ಮಾನಗಳನ್ನು ವರ್ಣಿಸುತ್ತಲೇ ಆಕೆಯ ಭಾವನೆಗಳನ್ನು, ಅವಳು ಏನೆಂಬುದನ್ನು ಅರ್ಥೈಸಿಕೊಳ್ಳುವಲ್ಲಿ ಸಮಾಜದ ವಿಫಲತೆಯನ್ನು ಹೇಳುತ್ತದೆ ಈ ಕವಿತೆ. ಕವಿತೆಯ ಶೀರ್ಷಿಕೆ ನದಿ ಮಲಗಿದೆ. ನದಿ ಮಲಗಿದೆ. ಆಗ ತಾನೇ ಹೆತ್ತ ಬಾಣಂತಿಯಂತೆ, ಕನಸಲಿ ಮೈ ಮರೆತ ಷೋಡಶಿಯಂತೆ, ಉದ್ದಕ್ಕೂ ತಾನೇ ತಾನಾಗಿ ಮೈ ಮುರಿದಿದೆ. ಸುಪ್ತವಾಗಿ ಮುಫತ್ತಾಗಿ ಕೆಲವರಿಗೆ ಮರೀಚಿಕೆಯಂತೆ ಮೈ ಚಾಚಿದೆ. ನದಿ ಮಲಗಿದೆ ಗಾಢ ನಿದ್ರೆಯಲೆಂಬಂತೆ. ಕಲಕಲವಿಲ್ಲ, ಜುಳುಜುಳುವಿಲ್ಲ, ಮೆಲ್ಲ ಹರಿಹಾಯುವ, ತೋಳ ಬಳಸುವ, ತಹತಹವಿಲ್ಲ, ವಿಶ್ರಾಂತಿಗೂ ಅಲ್ಲ.

0: ಮೈ ತುಂಬ ಸೆರಗಸುತ್ತಿದಂತೆ, ಸುತ್ತಿಯೂ ಬೆತ್ತಲಾದಂತೆ, ಬಗೆವ ಕಣ್ಣುಗಳಿಗೆ ಪಕ್ಕಾಗಿ ಕಳಚಿ ಓಡುವ, ತರಾತುರಿ ಇರದೆ ಮೊಗೆ ಮೊಗೆದು ಕುಡಿಯುವ, ಹೀರಿಕೊಳ್ಳುವ, ಹಿಂಡಿ ಹಿಪ್ಪೆಯಾಗುವ, ಭಯವಿಲ್ಲದೆ ಅಳುಕಿಲ್ಲದೆ ಏಕಾಕಿ ಮಲಗಿದೆ. ಸದ್ದಿಲ್ಲದೆ ಪಿಸು ನುಡಿಯಗೊಳ್ಳದೆ ಆಕ್ರಮಣವಾಗಲಿ ಅಸಹನೆ ಇಲ್ಲವೆನ್ನುತ್ತ ಮಲಗಿಯೇ ಮಲಗಿದೆ. ಎಚ್ಚರವಿರದಂತೆ ಕಣ್ತೆರೆದು, ಎಚ್ಚರವಿರದಂತೆ ಕಣ್ತೆರೆದು. ಸುತ್ತ ಹರಿದಿದ್ದರೂ ದೀನ ನೋಟ, ಹಿಮದ ಬಿಸಿ ಅಪ್ಪುಗೆಯಲ್ಲಿ ಕುಕ್ಕಿ ಕುಟುಕಾಡುವ ಎಳೆಹಕ್ಕಿ ಮೀನು ಮೊಸಳೆ ಜೀವಗಳ ಕಾಪಿಟ್ಟುಕೊಂಡೇ ನದಿ ಮಲಗಿದೆ, ಸುಖವಾಗಿ ಮೈಚೆಲ್ಲಿದೆ. ನಟಿಸುತ್ತಿರಬೇಕೇನೋ. ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು ಲಾಲಿಯಾಡಿಕೊಂಡಿದೆ ಮಧುರತೆಗೆ. ನದಿ ಬಹು ಸರಳವಾಗಿದೆ, ಸುಭಗವಾಗಿದೆ. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ಆದರೂ ತೊನೆ ತೊನೆವ ಸುಂದರಿಯಾಗಿದೆ, ಮಾತೃತ್ವದಲ್ಲಿ ಮೆರೆವ ಮಮತೆಯಾಗಿದೆ. ಭಾವ ಬಿತ್ತಿ ಎದೆಯೊಳಗೆ ಗೂಡು ಕಟ್ಟಿದೆ. ಎಚ್ಚರಾಗುವುದು ಅದಾವಾಗಲೋ, ಎಂತಿಗೆ ಮೈ ತೊಳೆದು ಮೈ ತಳೆವುದೋ, ಅರಿವದುದು ಅದಾವಾಗಲೋ. ಎಚ್ಚರಾಗಬೇಕಿರುವುದು ಜರೂರು, ಕೇಳಬೇಕಿದೆ ಶ್ರುತಿಗೊಂಡ ನಾದ. ಸರಸವಾಗಬೇಕಿದೆ ಬದುಕು, ಸರಸವಾಗಬೇಕಿದೆ ಬದುಕು. ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು. ತುರ್ತಿದೆ ನಮಗೆ ಮಿದುಳು ಮನಸ್ಸುಗಳ ತೊಳೆಯಬೇಕಿದೆ, ಸ್ವಚ್ಛವಾಗಬೇಕಿದೆ, ಸ್ವಚ್ಛಂದವಾಗಬೇಕಿದೆ. ಬದುಕಿನ ತೀರಗಳು ತೆರವಾಗಬೇಕಿದೆ, ಸ್ವಚ್ಛವಾಗಬೇಕಿದೆ, ಸ್ವಚ್ಛಂದವಾಗಬೇಕಿದೆ. ಬದುಕಿನ ತೀರಗಳು ತೆರವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ.
1: ಎಲ್ಲರಿಗೂ ನಮಸ್ಕಾರ, ನಾನು ಸುಚಿತ್ರಾ ಹೆಗಡೆ. ಕವನದ ಶೀರ್ಷಿಕೆ ಉಳಿದು ಹೋದ ಕ್ಷಣ. ಸಮೃದ್ಧ ಕಳೆಹುಲ್ಲಿನ ಬೇಣದ ಹಿಂದಿನ ನಕ್ಷತ್ರಗಳು ಮುದ್ದಿಸುವ ತೋಟದಲ್ಲಿ ಇರುವ ನಮ್ಮ ಪುಟ್ಟ ಅಡಗುತಾಣ, ನಾನು, ನೀನು ಮತ್ತು ಚಂದ್ರಕಿರಣ. ನಿನ್ನ ಬೆಚ್ಚನೆಯ ಕರಡಿಯಪ್ಪುಗೆಯ ತುಣುಕುಗಳು ಮಧ್ಯರಾತ್ರಿಯ ಆಗಸದ ನಿಗೂಢ ಕ್ಯಾನ್ವಾಸಿನಲ್ಲಿ ನಮ್ಮ ಸಿಹಿ ಪಿಸು ಮಾತುಗಳು, ಬಿಸಿ ಉಸಿರು ಮೈಯ ಗಂಧ, ಹೃದಯ ಬಡಿತಗಳ ವಿನಿಮಯ, ನಮ್ಮೊಡಲ ಕಡಲಿನಾಳದ ಗುಟ್ಟು ಎಂದಿಗೂ ನಮ್ಮದಾಗಿರಲಿ. ನಾನು, ನೀನು ಮತ್ತು ಚಂದ್ರಕಿರಣ. ನೆರಿಗೆ ಲಂಗದಲ್ಲಿ ಬಚ್ಚಿಟ್ಟ ಚಕ್ಕುಲಿ, ನಿನ್ನ ಮುಷ್ಟಿಯಲ್ಲಿದ್ದ ಶಂಖದ ಸರ ಮತ್ತು ಬೆರಳುಗಳ ವಿನಿಮಯ, ಕತ್ತೆತ್ತಿ ಮುಖವೆತ್ತಿ ನಾಚಿಕೆ ಗೆದ್ದ ಕ್ಷಣ, ನಾನು, ನೀನು ಮತ್ತು ಚಂದ್ರಕಿರಣ. ತುಂಬಿದ ಕಣ್ಣು, ಅದರುವ ತುಟಿ, ವಿನಿಮಯವಾಗದ ಮುತ್ತು, ಹಿಂಡಿದ ಹೃದಯದ ಕೊನೆಯ ಕ್ಷಣ, ನಾನು, ನೀನು ಮತ್ತು ಚಂದ್ರಕಿರಣ. ಕವಿತೆಯ ಆಶಯ, ಮೊದಲ ಪ್ರೀತಿ ಸದಾ ಹಸಿರು, ಹದಿಹರೆಯದಲ್ಲಿ ಮೂಡಿದ ಪ್ರೀತಿಯ ಸುಂದರ ಸ್ಮರಣೆಗಳು ಮತ್ತು ಫಲಿಸದ ನಿರಾಶೆ ಎರಡೂ ಇಲ್ಲಿ ವ್ಯಕ್ತವಾಗಿವೆ.
2: ಎಲ್ಲರಿಗೂ ನಮಸ್ಕಾರ, ನಾನು ಜಾಹಿದ ಕೊಡಗು. ಕವನದ ಶೀರ್ಷಿಕೆ ಅವಳ ಧ್ಯಾನ. ಅವನ ಬೇಕು ಬೇಡಗಳು ಅದೆಷ್ಟು ಚೆನ್ನಾಗಿ ಗೊತ್ತು ಅವಳಿಗೆ. ಬೆಳಿಗ್ಗೆ ಎದ್ದೊಡನೆ ದಡಬಡನೆ ಬಿಸಿ ಬಿಸಿ ಟೀಯೊಂದಿಗೆ ಅವನನ್ನು ಎದುರುಗೊಳ್ಳುವ ಅವಳಿಗೆ ಚೆನ್ನಾಗಿ ಗೊತ್ತು. ಅವನಿಗೆ ಟೀ ಎಂದರೆ ಅವಳಿಗಿಂತಲೂ ಹೆಚ್ಚು ಆಪ್ತವೆಂದು. ಅಂತೆಯೇ ಅವಳಿಗೆ ಇದೂ ಗೊತ್ತು, ಅವನಿಗೆಂದೇ ಟೀ ಮಾಡುವ ಆ ಘಳಿಗೆ ಅವಳಿಗೆ ಅವನಿಗಿಂತಲೂ ಹೆಚ್ಚು ಆಪ್ತವೆಂದು. ತಿಂಡಿಯ ತಟ್ಟೆಯನ್ನು ಕೈಯಲ್ಲಿಟ್ಟು ಮುಖದಲ್ಲಿ ಮೂಡುವ ಸಂತೃಪ್ತ ಅಥವಾ ಅತೃಪ್ತ ಗೆರೆಯನ್ನು ಅವಗಾಹನೆ ಮಾಡುವ ಕ್ರಿಯೆ ಗಂಟೆಗಟ್ಟಲೆ ಒಲೆಯ ಮುಂದೆ ಅಡುಕೆ ಬೇಯಿಸಿದಷ್ಟು ಸರಳ ಅವಳಿಗೆ. ಉಪ್ಪಿಟ್ಟು ಮಾಡುವುದು ಬಿಟ್ಟು ತಿಂಗಳೇ ಆಯಿತು. ಬೇಳೆ ಬಟಾಟೆ ಆಗದು ಅವನಿಗೆ. ಮಸಾಲೆ ಮಜ್ಜಿಗೆ ಎಂದರೆ ಪ್ರಾಣ. ಹಸಿಮೆಣಸು ಹಸಿಡಿಟಿ ತರಿಸುತ್ತೆ, ಕರಿದ ಶೇಂಗ ಪಿತ್ತ. ದಿನಾ ರಾತ್ರಿ ಊಟಕ್ಕೆ ಮುದ್ದೆ ಇದ್ದರೆ ಸಂತೃಪ್ತ. ಸ್ನಾನಕ್ಕೆ ಬಿಸಿನೀರು ಬಿಡುವುದು, ತೊಟ್ಟ ಅಂಗಿ ಅಥವಾ ಪ್ಯಾಂಟಿನಲ್ಲಿ ಸುಕ್ಕು ಹುಡುಕುವುದು.

0: ಹೌದು, ಊಟದ ನಂತರ ನೀರು ಕುಡಿದನೋ ಇಲ್ಲವೋ, ಮುಖದಲ್ಲಿನ ಗಡ್ಡದಲ್ಲೇನಾದರೂ ಬಿಳಿ ಮೂಡಿದೆಯೇ? ಕಾಲರ್ ಪಟ್ಟಿ ಸರಿಯಾಗಿ ಮಡಿಸಿರುವನೇ? ನೆನ್ನೆ ಬಿಚ್ಚಿಟ್ಟ ಸಾಕ್ಸನ್ನು ಒಗೆಯುವುದೇ ಮರೆತನಲ್ಲ. ರಾತ್ರಿ ಮಲಗಿರುವವನ ಕಾಲ ಮೇಲಿನ ಕಂಬಳಿ ಸರಿದಿದೆಯಲ್ಲ. ಇತ್ತೀಚೆಗೆ ಯಾಕೋ ಸ್ವಲ್ಪ ಗೊರಕೆ ಹೆಚ್ಚಾಗಿದೆ. ಕೆಲಸ ಹೆಚ್ಚೇನು? ಸಿಗರೆಟ್ ಬೇಡ, ಮದ್ಯ ಸ್ವಲ್ಪ ಕಡಿಮೆ ಮಾಡು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು. ಯಾಕಿಷ್ಟು ತಡ? ಎಷ್ಟೆಂದು ಕಾಯುವುದು? ಅಬ್ಬಾ, ಅವನ ಪ್ರಪಂಚ ಹೊಕ್ಕವಳಿಗೆ ಮತ್ಯಾವುದರ ಪರಿವಿದೆ? ಇಷ್ಟೆಲ್ಲದರ ನಡುವೆ ರಜೆಯ ಭಾನುವಾರ ಕಂಬಳಿಯೊಳಗೆ ಗುಬ್ಬಚ್ಚಿಯಂತೆ ಅವುಚಿ ಅವನ ಭುಜಕ್ಕೊರಗಿ ಚಂದದ ರೊಮ್ಯಾಂಟಿಕ್ ಸಿನಿಮಾವೊಂದನ್ನು ನೋಡುವುದು ಅವಳ ಊಹೆಗೂ ಮೀರಿದ ಆತ್ಯಂತಿಕ ಕ್ಷಣ ಅಲ್ಲವೇ? ಈ ಕವಿತೆಯ ಆಶಯ ಅಂದರೆ, ಒಬ್ಬಳು ಪ್ರೇಮಿ ಅಥವಾ ಅವಳು ಹೆಂಡತಿನೇ ಆಗಿರಲಿ, ಅವಳು ಮೊದಲು ಪ್ರೇಮಿ ಆಗಿರ್ತಾಳೆ, ಅವಳು ಅವನನ್ನು ಎಷ್ಟು ಆಸೆ ಪಡ್ತಾಳೆ, ಅವನನ್ನು ಎಷ್ಟು ಕಾಳಜಿ ಮಾಡ್ತಾಳೆ, ಎಷ್ಟು ಅವನು ಹಿಂದಿಂದೇನೆ ನಿಂತು ಅವನ ಸೇವೆ ಮಾಡ್ತಾಳೆ. ಆದರೆ ಆ ಸೇವೆ ನಿಷ್ಕಲ್ಮಶವಾಗಿ ಮಾಡ್ತಾ ಹೋಗ್ತಾಳೆ ಅವಳು. ಅವಳು ಯಾವ ರಿಟರ್ನ್ಸು ಕೇಳಲ್ಲ ಅದಕ್ಕೆ. ಅವನು ನನ್ನನ್ನು ಪ್ರೀತಿಸ್ಲಿ ಅಂತಾಗಲಿ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಅದು ಆಗಬೇಕು ಅನ್ನೋದು ಈ ಕವಿತೆಯ ಆಶಯ. ಪ್ರತಿಯೊಬ್ಬ ಗಂಡ ಕೂಡ ತನ್ನ ಹೆಂಡತಿಗೂ ಒಂದು ಆರೋಗ್ಯ ಇದೆ, ಅವಳಿಗೂ ಒಂದು ಬದುಕಿದೆ, ಅವಳದೇ ಒಂದು ಸ್ವತಂತ್ರ ಸ್ಪೇಸ್ ಇದೆ, ಅದನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆನಲ್ಲಿ ನಡ್ಕೊಂಡು ಹೋಗೋದು ತುಂಬ ಮುಖ್ಯ ಆಗುತ್ತೆ ಇವತ್ತಿಗೆ. ಯಾಕಂದರೆ ಅವಳು ದುಡಿತಿರ್ತಾಳೆ, ಇಬ್ಬರು ದುಡಿಮೆಯಲ್ಲಿರುವಂಥ ಗಂಡ ಹೆಂಡತಿ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು? ಅವಾಗಷ್ಟೇ ಜೀವನ ಸ್ವಾರಸ್ಯಕರ ಆಗಿರುತ್ತೆ ಅನ್ನೋದು ಈ ಕವಿತೆಯ ಆಶಯ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಶ್ರೀ ಹರವು. ಕವನದ ಶೀರ್ಷಿಕೆ ಕಳೆದು ಹೋಗುತ್ತಿದ್ದಾನೆ. ಕನಸು ಕಸವುಗಳ ಕಾವಲ್ಲಿ ಹೈರಾಣಾಗಿ ಬೂದಿಯಾದರೂ ಅದರಲ್ಲೇ ಜೀವ ತಳೆವ ಫೀನಿಕ್ಸ್. ನೇಗಿಲು ಗುದ್ದಲಿಗಳಿಂದ ನಿತ್ಯವೂ ಸೀಳುತ್ತಿದ್ದರೂ ಬರಿದ ನೆಲದಲ್ಲಿ ಬಿದ್ದ ಒಂದು ಹದದ ಮಳೆಗೆ ಚಿಗಿವ ಚಿಗಿರಿ. ಬದುಕಿನುದ್ದಕ್ಕೂ ಕೂಗಾಡಿ ಹೋರಾಡಿದರೂ ಮುದುಡುವ ಕರಿಕಾಯ ಹೊತ್ತ ಅವನೀಗ ಬುಡಮೇಲಾದ ಹೊಳದಂಡೆಯ ಗರಿಕೆ. ಅವನಿಂದು ಕಟ್ಟಡ ಕಾರ್ಖಾನೆಗಳಡಿಯ ಅವಶೇಷ. ಅವನೆದೆಯೇ ರಸ್ತೆ ರೈಲುಗಳಿಗೆ ಹಾಸುಗಲ್ಲು. ನೀತಿ ಕಟ್ಟಾಳುವ ಬಕಧ್ಯಾನಿಗಳ ತೆಕ್ಕೆಯಲ್ಲಿ ಉಸಿರುಗಟ್ಟಿರುವ ಅವನ ಕನಸುಗಳು ಹರಳುಗಟ್ಟುವ ಮುನ್ನವೇ ಮಾರಾಟವಾಗುತ್ತಿವೆ. ಹೊತ್ತು ಮೂಡುವ ಮುನ್ನ ಕೆಸರ ಗದ್ದೆಗಿಳಿದು ನೆಲತಾಯಿಯ ಒಡಲಿಗೆ ಪುಳಕ ನೀಡುವ ಅವನ ಅಪ್ಪಟ ಮಗನೀಗ ಹಸಿರ ಹೆಸರಲ್ಲಿ ಉಸಿರ ಕಳೆದುಕೊಳ್ಳುತ್ತಿದ್ದಾನೆ. ಕವನದ ಆಶಯ ಭೂಮಿ ತಾಯಿಯ ಮೊದಲ ಮಗ ಅಂದರೆ ಚೊಚ್ಚಲ ಮಗ ರೈತ. ರೈತ ಕಾಲದಿಂದಲೂ ಕೆಸರು ಗದ್ದೆಯಲ್ಲಿ ಶ್ರಮಪಟ್ಟು ಜೀವನವನ್ನು ನಡೆಸಿದ್ರೂ ಕೂಡ ಅವನಿಗೆ ಅವನ ಕನಸುಗಳನ್ನು ಈಡೇರಿಸಿಕೊಳ್ಳಲಾಗದಂತಹ ದುಸ್ಥಿತಿ ಸಂಕಟ. ಇವತ್ತಿಗೂ ಯಾವತ್ತಿಗೂ ಅವನ ಬದುಕು ಹೀಗೆಯೇ ಎಂದು ನಿರ್ಧಾರ ಆಗಿರುವ ಹಾಗೆ ನಮ್ಮ ಸುತ್ತಲಿನ ವ್ಯವಸ್ಥೆ ಅವನ ಉಸಿರನ್ನು ಕಟ್ಟಿಸುತ್ತಿದೆ. ಹಾಗಾಗಿ ಅವನನ್ನು ಅಭಿವೃದ್ಧಿ ಹೆಸರಿನಲ್ಲಿ ಅವನ ಜಮೀನನ್ನು ಅವನನ್ನು ನಾವೆಲ್ಲ ಕಿತ್ತುಕೊಳ್ತಾ ಇದ್ದೇವೆ. ಇದರಿಂದ ಅವನಿಗೆ ಬಿಡುಗಡೆಯೇ ಇಲ್ಲವೇನೋ ಅನ್ನುವ ಜೊತೆಗೆ ಆ ರೈತನ ಪರಿಸ್ಥಿತಿ ಹೇಗಿದೆ ಅನ್ನುವುದರ ಚಿತ್ರಣ ಈ ಕವನದಲ್ಲಿ ಚಿತ್ರಿತವಾಗಿದೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ಕವನದ ಶೀರ್ಷಿಕೆ ಮುನ್ನಡೆಯಬೇಕು ನಗುತ್ತಲಿ. ಅದೆಷ್ಟೋ ವಿದಾಯಗಳು ಸಂಭವಿಸುವವು ಬದುಕಲಿ, ಅದೆಷ್ಟೋ ವಿದಾಯಗಳು ಸಂಭವಿಸುವವು ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತ್ತಲಿ. ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತ್ತಲಿ. ಬರುವಾಗ ಏನನ್ನೂ ತರದೆ ಹೋಗುವಾಗ ಏನನ್ನೂ ಕೊಂಡೊಯ್ಯದೆ ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡದ್ದೆಲ್ಲ ಬೇಕೆಂದು ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ?
3: ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮರುಗುವುದೇಕೆ? ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ವಿದಾಯಗಳು ಎಷ್ಟೇ ಸಂಭವ

0: ಭಾವಿಸಲಿ ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲೆ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲೆ. ಈ ಕವನದ ಆಶಯ ಬಂದು ನಮ್ಮ ಬದುಕಲ್ಲಿ ನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿ ಎಷ್ಟೋ ಜನ ಬರ್ತಾರೆ, ಆದರೆ ಬಂದವರೆಲ್ಲ ಜೊತೆಗೆ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇತ್ತೀಚೆಗೆ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳು ಇದರಿಂದಾನೇ ಆಗ್ತಿದ್ದಾವೆ. ಯಾರೋ ನಮ್ಮ ಜೊತೆ ಬರ್ತಾರೆ, ಇರ್ತಾರೆ, ಪ್ರೀತಿ ತೋರಿಸ್ತಾರೆ, ನಂತರ ಬಿಟ್ಟೋಗ್ತಾರೆ ಅಂದ ಮಾತ್ರಕ್ಕೆ ನಾವು ಅದನ್ನೇ ನೆನಪು ಮಾಡಿಕೊಂಡು ಕೊರಗದೆ ನಗ್ತಾ ಮುಂದೆ ಸಾಗಬೇಕು ಅನ್ನೋದೇ ಈ ಕವಿತೆಯ ಆಶಯ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೆಚ್ ಆರ್ ಕನ್ನಿಕಾ. ನಾನು ವಾಚಿಸಲಿರುವಂತಹ ಕವನ ಸ್ನೇಹದ ಜ್ಯೋತಿ. ಸ್ನೇಹದ ಗುಡಿಕಟ್ಟಿ ಭಕ್ತಿಗಾನದಲ್ಲಿ ಮಿಂದು ಅಹಂಕಾರದ ಕುರುವನ್ನಳಿಸಿ ಅರ್ಚನೆ ಮಂತ್ರಗಳ ಜಪಿಸಿ ಬಿಡು. ಖಾಲಿಯಾದ ಬಾಂದಳಕ್ಕೆ ಚುಕ್ಕಿಗಳ ಚಿತ್ತಾರ ಬಿಡಿಸಿ ಬೆಳದಿಂಗಳ ಬೆಳಕಲ್ಲಿ ಮನದ ಕತ್ತಲೆ ಕಳೆದು ಬಿಡು. ಕುಂಬಾರನ ಮಣ್ಣಿನ ಹನತೆಗೆ ಗಾಣಿಗನ ತೈಲವ ಬೆರೆಸಿ ಕೃಷಿಕನು ಬೆಳೆದ ಹತ್ತಿಯನ್ನಿಟ್ಟು ಏಕತೆಯ ಸಂದೇಶ ಸಾರಿಬಿಡು. ನಿಶ್ಚಲ ಹೃದಯವು ಬಲವಾಗಿ, ಪರಿಶ್ರಮವು ದೈವವಾಗಿ, ನಿನ್ನ ಛಾಯೆಯ ಒಕ್ಕಳ ನಾಭಿಯಿಂದ ಸ್ನೇಹ ಜ್ಯೋತಿಯ ಬೆಳಗಿಬಿಡು. ಈ ಕವನದ ಆಶಯವೇನೆಂದರೆ ಸ್ನೇಹವೆಂಬ ಗುಡಿಯನ್ನು ಕಟ್ಟಿ ಭಕ್ತಿ ಭಾವದಲ್ಲಿ ಮಿಂದು ನಮ್ಮೆಲ್ಲಿರುವ ಅಹಂಕಾರವನ್ನು ಅಳಿಸಿದಾಗ ಸ್ನೇಹವೆಂಬ ಮಂತ್ರವನ್ನು ಜಪಿಸುತ್ತಾ ಬಾಳು ಬೆಳಗುತ್ತದೆ. ರಾತ್ರಿಯ ವೇಳೆಯಲ್ಲಿ ಬಾಂದಳವು ಚುಕ್ಕಿಗಳ ಬಿಡಿಸಿದ ಚಿತ್ತಾರದಲ್ಲಿ ಬೆಳದಿಂಗಲು ಕತ್ತಲೆಗೆ ದಾರಿ ತೋರಿಸುತ್ತಿದೆಯೋ, ಅದೇ ರೀತಿ ಮನದಲ್ಲಿ ತುಂಬಿರುವ ಎಷ್ಟೋ ಸಮಸ್ಯೆಗಳಿಗೆ ಈ ಸ್ನೇಹದ ಸಂಜೀವಿನಿ ಮನದ ಕತ್ತಲೆಯನ್ನ ಬೆಳಗುತ್ತದೆ. ಹೇಗೆ ಕುಂಬಾರ ಮಣ್ಣಿನ ಮಡಿಕೆಯ ದೀವಿಗೆಯಾಗಿ ಗಾಣಿಗನ ತೈಲವನ್ನು ಬೆರೆಸಿದಾಗ, ರೈತನು ಬೆಳೆದ ಹತ್ತಿಯನ್ನ ದೀಪವನ್ನು ಹಚ್ಚಿದಾಗ ಕತ್ತಲು ಬೆಳಗುತ್ತದೆ. ಕುಂಬಾರ, ಗಾಣಿಗ, ರೈತನಿಂದ, ಶ್ರಮದಿಂದ ಕತ್ತಲೆಯನ್ನು ಬೆಳಗುವ ಹಣತೆ ಹೇಗೆ ಸಿದ್ಧವಾಯಿತೋ ಎಂದರೆ ಇದಕ್ಕೆ ಯಾವುದೇ ಜಾತಿ ಭೇದವಿಲ್ಲ. ಎಲ್ಲ ಸಂಬಂಧಗಳೆಲ್ಲ ಸ್ನೇಹವು ಪವಿತ್ರವಾದದ್ದು. ಯಾವುದೋ ವಯಮಾನ, ಜಾತಿ, ಮತ ಧರ್ಮಗಳ ಭೇದವಿಲ್ಲ. ಸ್ನೇಹವು ಬಲವಾಗಬೇಕಾದರೆ ಅಂತರಂಗವು ಪರಿಶುದ್ಧವಾಗಿರಬೇಕು ಎಂಬುದು ಈ ನನ್ನ ಕವನದ ಆಶಯ.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಎಂ ಯು, ಕಾವ್ಯ ನಮ್ಮ ಶ್ವೇತಾ ಮಂಡ್ಯ. ಕವನದ ಶೀರ್ಷಿಕೆ ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ನಿನ್ನ ನಗುವಲ್ಲಿ ನಗುತ್ತಲಿದ್ದ ಹೊಲ ರಟ್ಟೆ ಸೋಲುವವರೆಗೂ ಹೆಂಟೆ ಹೊಡೆದ ಹಣೆಯಲ್ಲಿ ಬೆವರು ಒರೆಸಿ ಕೆಸರ ಮೆತ್ತಿಕೊಂಡು ಮಗುವಾಗುತ್ತಲಿದ್ದ ನಿನ್ನ ಮುಖ. ಮೈದುಂಬಿದ ಒಡೆತೆನೆಯ ಫಸಲು ಸೂಜಿಗಣ್ಣಿನೊಳಗಿಳಿದು ಕಾಡುವ ಹಸಿರಗದ್ದೆ, ಕೊರಳ ತಬ್ಬುವ ತೆಂಗು ಬಾಳೆ ಬೈತಲೆಯ ನೆನಪಿಸುವ ನಿನ್ನೊಲವ ಸೀಳುದಾರಿ, ಸುಗ್ಗಿಯ ಕಿಚ್ಚಿನಲ್ಲಿ ಚೋಮನ ಮಕ್ಕಳು ಡಂಕಣಕ ಡಂಕಣಕ ಕುಣಿದ ತಮಟೆಯ ತಾಳ. ನೆನಪಿದೆಯಾ, ಆ ರಾತ್ರಿ ಜಾತ್ರೆಯಾಗುತ್ತಿತ್ತು. ಗಂಗೆತ್ತಿನ ಜೋಡಿ ದಿಬ್ಬಣವಾಗಿ ಕೈಬೆರಳ ತುದಿಯಲ್ಲಿ ಬಣ್ಣ ಬಯಕೆಗೆ ಚಿತ್ರವಾಗುತ್ತಿದ್ದ ಘಳಿಗೆಗಳವು. ಭರವಸೆಯ ತೊಟ್ಟಿಲು ಚಂದ್ರ ಗೆಜ್ಜೆಯ ಮೋಡಿಗೆ ತಾಳ ಹಾಕುತ್ತಲಿದ್ದ. ಅಪ್ಪನಾಗಿ ಅಪ್ಪಿದ ಹೃದಯದ ಮೇಳ ತೊದಲು ನುಡಿ ಆಲಿಸಿದ ಗಣಮೇಳ. ಆಲಾಪ ತಟ್ಟಿದ ಚಪ್ಪಾಳೆಯ ಮೆಲಕು ಅಣ್ಣ, ನೇಗಿಲು ಹರಿದಂಗೆ ಬದುಕು, ನೇರ ಸರಳ ರೇಖೆಯ ಹಾಗೆ ಸಾಲು ತಿರುವಿನಲ್ಲಿ ವಕ್ರ ವೃತ್ತ ಹೀಗೆ. ಧ್ಯಾನದಲ್ಲಿ ಚಿತ್ತದ ಬೀಜ ಫಲ ಕೊಡುವುದು ಛಲದಿ ಮಣ್ಣ ಸೀಳಿ. ಮೂಕಮನಕ್ಕೆ ಮೆಲಕುವ ಬಾಯಿಗೆ ಹತ್ತಿ ಹುಲ್ಲನಿಟ್ಟು ಬಯಕೆಯ ಬಾಗಿನವನಿಟ್ಟು ಮೈದಡವಿದಾಗ ಕೈಗಳಲ್ಲಿ ಕರುಣೆ ಋಣವಾಗಿ ಆಡುತ್ತಿತ್ತು. ಗೋಧೂಳಿಯಲ್ಲಿ ಕಂಡ ನಿನ್ನ ಮುಖ ಹಾಲು ಹವಳದ ದಂಡೆಗಳಂತಾದ ಧಾರಾಳಿಯಾದ ನಿನ್ನ ಕನಸು ಯಾವ ಒಗಟಿಗೆ ಮುಖ ಮಾಡಿದೆ? ಯಾವ ಧ್ರುವ ದಿಕ್ಕಿಗೆ ನಡೆವಂತೆ ಮನ ಮಾಡಿದೆ? ಹೆಜ್ಜೆ ಹೆಜ್ಜೆಯಲ್ಲಿ ಕರುಳು ಮಿಡಿಯುತ್ತಲಿಹುದು ಭಾವ ಭರತ ಜನ ಜನಪದವಾಗಿ ಮಾತು ಮಾತಿಗೂ ಜಗದ ಕಣ್ಣಿಯಲ್ಲಿ ನೊಂದವರ ನೊಗವಾಗಿ ಕಾಲದ ಎತ್ತುಗಳ ಮೇಲೆ ನಲಿಯಬೇಕು ನೀನು

0: ನಗುತ್ತಲಿರಬೇಕು. ಬೆಳಗು ಬೈಗು ಮುಂಜಾವಿನಲ್ಲಿ ಹಣೆಮರೆ ಮಾಚಿ ಕಣ್ಣ ದೂರಕ್ಕೆ ನೆಟ್ಟು ನನ್ನೊಳಗೆ ಇಳಿದ ಬೇಸಿಗೆಯ ಚಳಿ ಮಳೆಯ ಗಾಳಿಯಲ್ಲಿ ಬೆಚ್ಚಗೆ ಕೂತು ಆಡಿದ ಮಾತು ಮುಗಿದಿಲ್ಲ. ಮುಂಗಾರಿನ ತುಂತುರುವಿನಲ್ಲಿ ನಿನ್ನ ನೆರಳಿನಲ್ಲಿ ನಾನು ಹಿಂದೆ, ಭರವಸೆಯ ಕೊಡೆ ಹಿಡಿದ ನೀನು ಮುಂದೆ ಮುಂದೆ. ಉಳಿದಿರಲಿ ನಿನ್ನೊಳಗಿನ ಕಥೆಯ ಕಣಜ, ಇಂದಿಗೆ ಮುಗಿಯಲಾರದು. ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ಕವನದ ಆಶಯ, ನಾವೆಲ್ಲರೂ ಎಷ್ಟು ಸುಲಭವಾಗಿ ನಮ್ಮೆಲ್ಲ ಜವಾಬ್ದಾರಿಗಳನ್ನು ರೈತನ ಹೆಗಲಿಗೆ ನೂಕಿ ಬಿಡ್ತೇವೆ. ರೈತನನ್ನು ಬಹಳ ದೊಡ್ಡ ದೊಡ್ಡ ಮಾತುಗಳಿಂದ, ರೈತನೇ ದೇಶದ ಆಸ್ತಿ, ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತೇವೆ. ಅವನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತೇವೆ. ಅವನ ಉದ್ಧಾರಕ್ಕಾಗಿ ನಮ್ಮ ಸರ್ಕಾರಗಳಂತೂ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತರ್ತವೆ. ಇನ್ನು ರಾಜಕಾರಣಿಗಳೋ ಭರವಸೆಯ ಮಹಾಪೂರವನ್ನೇ ಕೊಟ್ಟು ಅವನಿಂದ ಮತವನ್ನು ತೆಗೆದುಕೊಂಡು ಅಧಿಕಾರದ ಗದ್ದುಗೆಗೆ ಏರ್ತಾರೆ. ಆದರೆ ಒಮ್ಮೆ ಬಂದು ನೋಡಿ ನೊಗಹೊಳುತ್ತಾ ಇರುವ ರೈತನ ಬೆನ್ನು ಯಾವ ಮಟ್ಟಿಗೆ ಬಾಗಿದೆ ಅಂತ ಹೇಳಿ. ಯಾರು ರೈತನೊಂದಿಗೆ ಕೂತು ಅವನ ಕಷ್ಟವನ್ನು ಸುಖವನ್ನು ಆಪ್ತವಾಗಿ ಕೇಳ್ತಕ್ಕಂಥ ಮನಸ್ಸಿರುವಂಥವರು? ಮನಸ್ಸಿರಲಿ, ಸಮಯ ಎಲ್ಲಿದೆ ನಮಗೆ? ಅವನ ಕಷ್ಟ ಸುಖಗಳನ್ನು ನಾವು ವೇದಿಕೆಗಳಲ್ಲಿ ಕೇಳ್ತೇವೆ, ಅವನ ಜೊತೆಗೆ ಮಾತನಾಡೋದಕ್ಕೆ ಸಮಯ ಕೂಡ ನಮಗೆ ಇರೋಲ್ಲ. ರೈತನನ್ನು ನಾವು ನಂಬಿಕೊಂಡು ಅವನು ಉಳುವುದರ ಮೂಲಕ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದರೂ ಕೂಡ, ಯಾರಾದರೂ ನೀನು ಏನು ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ನಾನು ಇಂಜಿನಿಯರ್ ಡಾಕ್ಟರ್ ಅಂತ ಹೇಳಿಕೊಳ್ಳುವ ಹೆಮ್ಮೆಯ ಭಾವ, ಒಬ್ಬ ರೈತ ನಾನು ರೈತ ಅಂತ ಹೇಳಿಕೊಳ್ಳುವವನ ಮನಸ್ಸಿನಲ್ಲಿ ಇಲ್ಲ. ಯಾಕಿಲ್ಲ? ಅವನಿಗೆ ಆ ಧೈರ್ಯವನ್ನು, ಆ ವೃತ್ತಿಯ ಘನತೆಯನ್ನು ನಾವು ಕೊಟ್ಟಿಲ್ಲ. ರೈತನಿಗೆ ಇಂದು ಬೇಕಾಗಿರುವುದು ಅನುಕಂಪದ ಮಾತಲ್ಲ, ಬದಲಾಗಿ ಅವನು ದುಡಿದದ್ದಕ್ಕೆ ತಕ್ಕ ಬೆಲೆ, ದುಡಿಯುವುದಕ್ಕೆ ಒಂದು ಮುಕ್ತ ಅವಕಾಶ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಭರಾಟೆಗೆ ಸಿಲುಕಿ ನಾವಿಂದು ರೈತನ ಬದುಕನ್ನು ಮೂಲೆಗೊತ್ತರಿಸಿದ್ದೇವೆ. ಅವನ ಬದುಕು ದಿನದಿಂದ ದಿನಕ್ಕೆ ಶೋಚನೀಯವಾಗುವ ಹಾಗೆ ಮಾಡಿಬಿಟ್ಟಿದ್ದೇವೆ. ಈ ಎಲ್ಲ ಪಾಪಕರ್ಮಗಳು ಯಾರಿಂದ ಆದವು? ನಮ್ಮಿಂದ ಆಗ್ತಾ ಇರ್ತಕ್ಕಂಥ ತಪ್ಪುಗಳೇ. ಇದನ್ನು ಒಮ್ಮೆ ನಮಗೆ ನಾವೇ ವಿಮರ್ಶೆ ಮಾಡಿಕೊಂಡು ನಾವು ಏನು ಮಾಡಬಹುದು ರೈತನಿಗೆ? ರೈತನಿಗೆ ಮಧ್ಯವರ್ತಿಗಳ ಹಾವಳೆ ಇಲ್ಲದೆ ಅವನು ಬೆಳೆದಂತಹ ಬೆಲೆಗೆ ತಕ್ಕ ಪರಿಹಾರವನ್ನು ಕೊಟ್ಟು ಅವನಿಗೊಂದು ಗೌರವಯುತವಾದಂಥ ಬದುಕನ್ನು ಆತ ನಡೆಸೋದಕ್ಕೆ, ಅಂದರೆ ಸಾಲ ಮುಕ್ತನಾಗಿ. ಇಲ್ಲಿ ಯಾವ ರೈತರು ಕೂಡ ನನಗೆ ಬಂಗ್ಲೆ ಬೇಕು, ಕಾರ್ ಬೇಕು, ಅಷ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇಲ್ಲ. ಬದಲಾಗಿ ಅವರಿಗೆ ಬೇಕಾಗಿರುವುದು ಸಾಲದ ಹೊರೆಯಿಲ್ಲದೆ ಬೆಳೆ ಬೆಳೆಯುವ ಅವಕಾಶ. ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ತಾನು ಬೆಳೆದ ಬೆಳೆಗೆ ಸಿಗಬೇಕಾದಂಥ ನಿಜವಾದಂಥ ಬೆಲೆ, ಇದಿಷ್ಟನ್ನ ರೈತ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಈ ಎರಡು ಅವಕಾಶಗಳನ್ನು ಅವನಿಗೆ ನಾವು ಕೊಡುವುದೇ ಆದರೆ, ಅವನ ಜೊತೆಗೆ ನಾವು ಸಮಯ ಕಳೆದು ಅವನನ್ನು ನಾವು ತಿಳಿದುಕೊಂಡು ಅವನಿಗೆ ಬೇಕಾದ ಮುಕ್ತ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೆ ಆದರೆ, ಖಂಡಿತವಾಗಿಯೂ ರೈತರ, ಎಲ್ಲ ರೈತರ ಬದುಕು ಹಸನಾಗುತ್ತೆ. ಕೃಷಿಯನ್ನೇ ಪ್ರಧಾನವಾಗಿ ಉಳ್ಳಂಥ ನಮ್ಮ ಭಾರತ ನಿಜವಾಗಿಯೂ ಅಭಿವೃದ್ಧಿ ಪಥದತ್ತ ಸಾಗೋದಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಎನ್ನುವಂಥ ಒಂದು ವಿಶಾಲವಾದ ಆಲೋಚನೆಯನ್ನು ಇಟ್ಟುಕೊಂಡು ನಾನು ರೈತನೊಂದಿಗೆ ನಡೆಸಿರುವಂಥ ಒಂದು ಸ್ವಗತ ಎನ್ನುವ ನಿಟ್ಟಿನಲ್ಲಿ ಕಲ್ಪನೆ ಮಾಡಿಕೊಂಡು ರಚನೆ ಮಾಡಿರ್ತಕ್ಕಂಥ ಪದ್ಯ ಇದು. ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ಎಸ್. ನನ್ನ ಕವನದ ಶೀರ್ಷಿಕೆ ತಥಾಗತ. ನಡುರಾತ್ರಿಯ ನೀರವದೊಳಗೆ ಮಿಂದೆದ್ದ ಮಿಂಚಿನ ಮಯೂಖ ಸಾರ ಸಂಸಾರವ ತ್ಯಜಿಸಿ ಭವದ ಬಂಧಾನುಬಂಧಗಳ ಕಳಚಿ ಇಹದ ರವಕೆ ಬೇಸತ್ತು ಪರದ ನೀರವಕ್ಕೆ ಮನಸೋತು ಬದುಕಿನ ಸತ್ಯ ಸಾರ್ಥಕತೆಯ ಅರಸುತ ಮುನ್ನೆಡೆದ ಮಹಾಯೋಗಿ ತನ್ನ ಕೇಶರಾಶಿಯಲ್ಲೊಂದು ರಜತ ಎಳೆಯ ಕಂಡು ಕಸಿವಿಸಿಗೊಂಡ ನಿರ್ಲಿಪ್ತ ಕ್ಷಣಿಕ ಸುಖಭೋಗಗಳ ದಾಸನಾಗದೆ ಸರ್ವ ತ್ಯಾಗಿ ಸಮಚಿತ್ತ ಜ್ಞಾನಿಯಾದ ಕೀರ್ತಿಶೇಷ ಜಗದ ತಮವ ದೂರ ಸರಿಸಿ ದಿವ್ಯ ಪ್ರಭೆಯ ಕಿರಣ ಸುರಿಸಿ ಹಾಸೆ ಹಿಂಸೆಗಳ ಕಾಲಿಂ ಪೊಸಕಿ ದೇಶ ಕೋಶವ ತೊರೆದ ಧೀರೋದಾತ್ತ ನಿನಗೆ ನೀನೇ ಬೆಳಕೆ.

0: ಎಂದು ಹಾಸಿಯೇ ದುಃಖದ ಮೂಲವೆಂದು ಮಾನುಷ ಧರ್ಮ ಒಂದೇ ಎಂದು ಬ್ರಹ್ಮಾಂಡದೊಳಗಣ ಸಕಲ ಜೀವರಾಶಿಗಳಲ್ಲಿ ಲೇಸನೇ ಬಯಸಿ ಸರ್ವ ಸಮತೆಯ ಸಾರಿದ ಶಾಂತಮೂರ್ತಿ ಜಾತಿ ಮತ ಭೇದಗಳ ತುಂಡರಿಸಿ ಸರ್ವರೊಳಗೊಂದಾಗುವ ಬಿತ್ತವ ಬಿತ್ತರಿಸಿ ದಿಗ್ದಿಗಂತದತ್ತ ಹೆಜ್ಜೆಯಿಟ್ಟ ಮಹಾತ್ಮ ರಾಜ್ಯ ಪದವಿ ಭೂಮಿ ಬಂಗಾರ ಮದಿರೆ ಮಾನಿನಿ ಮೋಹ ಧನದಾಹ ಸ್ವಾರ್ಥದೊಳು ಬದುಕು ಆಸ್ವಾದಿಸುವ ಭ್ರಷ್ಟರು ಕೆಸರಳು ಹೊರಳಿ ಹಿಗ್ಗುವ ಮಹಿಷ ಮಂದೆ ಹೇಸಿಗೆಯ ತಿಂದು ತೇಗಿ ಗಟಾರದೊಳಗೆ ಹೊರಳಾಡುವ ಸೂಕರ ಹಿಂಡು ವ್ಯವಸ್ಥೆಯ ಬುಡಮೇಲು ಮಾಡಿ ಅಟ್ಟಹಾಸದಿ ಮೆರೆಯುತಿಹ ಬಕಸಂತತಿ ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ತಥಾಗತ ಪರಿಶುದ್ಧಗೊಳಿಸು ತಥಾಗತ. ಈ ಕವನದ ಆಶಯ ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಬುದ್ಧನ ಕುರಿತಂತೆ ಬರೆದದ್ದು. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಎಂಬ ಬೇಂದ್ರೆಯವರ ಕವಿತೆಯ ಸಾಲು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಮೋಕ್ಷವ ಹುಡುಕುತ್ತಾ ಹೋದಂತಹ ಬುದ್ಧನ ಬದುಕು ನಮಗೆಲ್ಲರಿಗೂ ಕೂಡ ಇವತ್ತು ಪಾಠವಾಗಿ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ. ಈ ಸಮಾಜದ ಒಳಗಡೆ ಜನರು ಸ್ವಾರ್ಥದ ಬದುಕಿನಲ್ಲಿ ಬದುಕ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಬುದ್ಧನ ಒಂದು ಪ್ರಭೆ ಒಂದು ಬೆಳಕು ನಮ್ಮೆಲ್ಲರ ಬದುಕನ್ನು ಪರಿಶುದ್ಧಗೊಳಿಸಲಿ ಅನ್ನುವಂತಹ ಒಂದು ಆಶಯ ಈ ಕವನದ್ದು.
1: ಇದುವರೆಗೂ ಕವನಮಾಲೆ ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಇಂದಿನ ವನಿತಾ ವಿಹಾರ.
1: ಆಕಾಶವಾಣಿ ಮಂಗಳೂರು.
2: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಂತೋಷ್ ಪೈ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಪಿಎಂ ಸೂರ್ಯಕರ್ ಯೋಜನೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಶಂಕರ ಶಾನಭಾಗ್ ಅವರು ಹಾಡಿರುವ ವಚನಗಳನ್ನು ಆಲಿಸಲಿರುವಿರಿ.

ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ.

0: ನಯೆ ತರಾನೆ ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಪ್ರಿಯ ಕೇಳುಗರೆ, 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಈ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಕೃಷಿ ರಕ್ಷಿಸಿ ಅಭಿಯಾನದ ಅಂಗವಾಗಿ ದಕ್ಷಿಣ ಕನ್ನಡದ ICARಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿಗಳಾದ ಡಾ ಕೇದಾರ್ನಾಥ್ ಅವರೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಈ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗುವುದು.

8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಅತ್ರೇಯ ಕೃಷ್ಣ ಅವರಿಂದ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಆ ಬಳಿಕ ಆದಿತ್ಯ ಪಿ ಭಟ್ ಅವರಿಂದ ದೇವರ ನಾಮಗಳು.

ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್ ಅವರು. ಮೊದಲಿಗೆ ಕೇಳೋಣ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರೆ, ಸುಂದರ ಕುಟುಂಬ, ಆರೋಗ್ಯವಂತ ಕುಟುಂಬ ಇರಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಆಗಿರ್ತದ. ಆದ್ರೆ ಇವತ್ತು ನಾವು ಎಷ್ಟೋ ಕುಟುಂಬಗಳಲ್ಲಿ ನೋಡ್ತೀವಿ, ಮನೆಯ ಹಿರಿಯರು ಯಾವ್ಯಾವುದೋ ವ್ಯಸನಕ್ಕೆ ಈಡಾಗಿರ್ತಾರೆ. ಮತ್ತೆ ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಇವತ್ತು ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ. ಅಂತ ಕುಟುಂಬಗಳಲ್ಲಿ ಒಂದು ಸಾಮರಸ್ಯ, ಒಂದು ಖುಷಿಯ ವಾತಾವರಣ ಕೊರತೆ ಕಂಡು ಬರ್ತದೆ. ನಮಗ ಕುಟುಂಬ ಬಹಳ ಸೌಹಾರ್ದಯುತವಾಗಿರಬೇಕು, ಪ್ರೀತಿ ಅಂತಃಕರಣದಿಂದ ಕೂಡಿರಬೇಕು ಅಂದಾಗ ನಾವು ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನವನ್ನ, ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸ್ತಾ, ಒಳ್ಳೆ ಹವ್ಯಾಸಗಳನ್ನು ಇಟ್ಟುಕೊಂಡು ಸಕಾರಾತ್ಮಕ ರೀತಿಯಲ್ಲಿ ನಾವು ಜೀವನ ಪ್ರೀತಿಯನ್ನ ಬೆಳೆಸ್ಕೊಂಡಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕಂತೇನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಶಾಮುಕ್ತ ಭಾರತ್ ಅಭಿಯಾನ್ ಅನ್ನುವಂತ ಒಂದು ವಿಶೇಷ ಯೋಜನೆಯನ್ನು ಕೂಡ ತಂದ್ರು. ಅಂದ್ರೆ ನಶೆಗೆ ಕಾರಣವಾಗುವಂತ ಎಲ್ಲ ಚಟಗಳನ್ನ ನಾವು ದೂರ ಇರಿಸಿಕೊಂಡು ಜೀವನವನ್ನ ಮಾಡಬೇಕು ಅಂತ. ಇವತ್ತು ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಮಾಡಿಕೊಡ್ತಾ, ಈ ಚಟಗಳಿಗೆ ಬಲಿಯಾದವರು ಹೇಗೆ ಮುಕ್ತಿ ಕಾಣಬೇಕು, ಅವರಿಗೆ ಇರುವಂತಹ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಗ್ಗೆ ಆಗಲಿ,

0: ಚಟಗಳನ್ನ ಬಿಡುವ ಬಗ್ಗೆ ಆಗ್ಲಿ ವಿವರವಾದ ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ KMCRI ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟ್ರೆ, ಒಂದೊಂದು ಮನೆಯೊಳಗ ನೋಡ್ತಾ ಹೋದ್ರ ಒಂದೊಂದು ಮನೆಯಾಗ ಒಂದೊಂದು ಚಟ ಇರ್ತಾವ. ಮನೆಯಲ್ಲಿ ಹಿರೇ ಮನುಷ್ಯ ಕುಡ್ಕೊಂಡ್ ಬಂದ್ರ ಮಕ್ಕಳು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಗುಟ್ಕಾ ಹಾಕೊಳ್ಳೋದು ಇಂಥದ್ದು. ಮನೆಯ ಹೆಣ್ಮಗಳ ಪರಿಸ್ಥಿತಿ ಮಾತ್ರ ಬಹಳ ಗಂಭೀರ ಆಗಿರ್ತದೆ. ಇಂಥ ಕುಟುಂಬಗಳನ್ನ ನಾವಿವತ್ತು ನೋಡೋದು ಬಹಳ ಸಾಮಾನ್ಯ ಆಗ್ಬಿಟ್ಟದ. ಅಂದ್ರೆ ಈ ಚಟ ಅನ್ನೋದು ಮನುಷ್ಯನನ್ನ ಚಟಕ್ಕೇರಿಸ್ಲಿಕ್ಕೆ ಹೊಂಟಾವ ಅಂತ ಸಾಮಾನ್ಯ ಮಾತಾಡ್ತೀವಿ. ಈ ಚಟಗಳಿಗೆ ಮನುಷ್ಯ ಯಾಕೆ ದಾಸ ಆಗ್ತಾನೆ, ತಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಳಕ್ ಇಷ್ಟಪಡ್ತೀರಿ?
1: ಎಸ್ ಮೇಡಮ್, ಈ ಚಟ ಅನ್ನೋದು ಅನಾದಿ ಕಾಲದಿಂದ ಅಂತಂದ್ರೆ ಈಗ ಮಾನವನ ರೆವಲ್ಯೂಷನ್ ಆಯ್ತು ಅವಾಗಿಂದನೂ ಒಂದಿಲ್ಲ ಒಂದು ರೀತಿಯ ಚಟಗಳನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ರಿಕ್ರಿಯೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು. ಈಗ ಬಹಳ ಕೆಲಸ ಮಾಡಿರ್ತಾರೆ, ಒಂದ್ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಎಲ್ಲರ ಜೊತೆ ಕುಂತು ಮನೋರಂಜನೆ ಸಲುವಾಗಿನೂ ಅದು ಮೊದಲು ಮಾಡ್ತಿದ್ರು. ಇತ್ತೀಚೆಗೆ ಅದು ಮನೋರಂಜನೆ ಅಥವಾ ರಿಕ್ರಿಯೇಷನ್ ಅನ್ನೋದರ ಒಂದು ಡೆಫಿನೇಷನ್ ಚೇಂಜ್ ಆಗಿಬಿಟ್ಟೈತಿ. ಅದು ನಮ್ಮ ಮೆದುಳಲ್ಲಿ ನಾವು ಏನೇ ಒಂದು ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಲ್ಲ ಅದೊಂಥರ ನಮಗೆ ಪ್ಲೆಜರ್ ಒಂಥರ ಖುಷಿ ಕೊಡುವಂತಹ ನರವಾಹಕಗಳನ್ನ ಹೆಚ್ಚಿಗೆ ಮಾಡ್ತೈತಿ. ಅದರಿಂದ ನಾವು ಪದೇ ಪದೇ ಈ ಚಟಗಳು, ಅದು ಆಲ್ಕೋಹಾಲ್ ಇರಬಹುದು ಅಥವಾ ಗಾಂಜಾ ಇರಬಹುದು ಅಥವಾ ತಂಬಾಕು ಬೀಡಿ ಇರಬಹುದು, ಅದನ್ನ ಮಾಡಕ ಪ್ರಯತ್ನ ಮಾಡ್ತೀವಿ. ಅದೊಂಥರ ತಾತ್ಪೂರ್ತಿಕ ನಮಗ ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತೈತೆ ಅನ್ನುವ ತಪ್ಪು ಕಲ್ಪನೆ ಜನಗಳಲ್ಲಿ. ಹಿಂಗಾಗಿ ಅವರು ರಿಯಲ್ ಲೈಫ್ ಸಮಸ್ಯೆಗಳನ್ನ ಬಿಟ್ಟು ಆ ಚಟಗಳನ್ನು ಮಾಡಿದ್ರೆ ನಾವು ಟೆನ್ಷನ್ ಮುಕ್ತರಾಗಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆದ್ರೆ ಅದು ಆ ರೀತಿ ಇಲ್ಲ, ಅದೊಂದು ಮಿಥ್ಯ. ಹಿಂಗಾಗಿ ಅದು ಹೆಚ್ಚಿಗೆ ಹಾಕೋತ ಹೋಗ್ತೈತಿ, ಆ ಸಬ್ಸ್ಟೆನ್ಸ್ ಯೂಸ್ ಡಿಪೆಂಡೆನ್ಸ್ ಆಗಿಬಿಡ್ತೈತಿ, ಅಡಿಕ್ಷನ್ ಆಗಿಬಿಡ್ತೈತಿ. ಹಿಂಗಾಗಿ ನೀವೇನ್ ಹೇಳಿದ್ರಲ್ಲ, ಒಂದ್ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವು. ಮನಿ ಹೆಣಮಗಳ ಸಮಸ್ಯೆ ಅನುಭವಿಸ್ತಾಳೆ, ಅನೇಕ ರೀತಿ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್ ಬಹಳಷ್ಟು ತರ ಆಗ್ತದೆ.
0: ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯನ್ನ ನಾವು ನೋಡಿದಾಗ ಹೆಚ್ಚು ಜನ ಈ ಗುಟ್ಕಾಗಳ ದಾಸರಾಗ್ಬಿಟ್ಟಾರ. ಅದು ಏನೋ ನೀವ್ ಹೇಳಿದಂಗೆ ಆ ಕ್ಷಣಕ್ಕೆ ಅದು ಒಂದು ತರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಇರಬಹುದು. ಹಂಗಾಗಿ ಇವತ್ತು ನಾವು ಬೇರೆ ಸಿನಿಮಾಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಸ್ಲೋಗನ್ ನೋಡ್ತೀವಿ, ಇಂಜುರಿಯಸ್ ಟು ಹೆಲ್ತ್ ಅನ್ನೋದ್ ನೋಡ್ತೀವಿ. ಆದಾಗ್ಯೂ ಕೂಡ ಮತ್ತೆ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಂದ್ರೆ ಇದು ಕೊಡುವ ಕ್ಷಣಿಕ ಸುಖಕ್ಕೆ ಇವತ್ತು ನಮ್ಮ ಯುವ ಪೀಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ?
1: ಹೌದು ಮೇಡಮ್. ಈಗ ಮನ್ಯಾಗ ಈ ಮಕ್ಳು ಯೂಶಲಿ ಹೆಂಗ ಒಳ್ಳೇದನ್ನ ಅಥವಾ ಕೆಟ್ಟದನ್ನ ಕಲಿತಾರ ಅಂತಂದ್ರ, ದೊಡ್ಡವರು ಏನ್ ಮಾಡ್ತಾರ ಅದನ್ನ ನೋಡಿ ಒಳ್ಳೇದನ್ನ ಕೆಟ್ಟದನ್ನ ಕರಿತಾರ. ಈಗ ನಮ್ಮ ಮನ್ಯಾಗ ಹಿರಿಯರು ಯಾರೋ ಡ್ರಿಂಕ್ಸ್ ಮಾಡ್ತಾರ ಅಂತಂದ್ರ ಅದನ್ನ ನಾನು ನಾರ್ಮಲೈಸ್ ಮಾಡ್ಕೊಂಡಿರ್ತೇನೆ. ಅವರು ಅದನ್ನ ಮಾಡ್ತಾರ ಅಂದ್ರೆ ನಾ ಮಾಡಿದ್ರೆ ಬಹುಶಃ ತಪ್ಪಿರ್ಲಿಕ್ಕಿಲ್ಲ, ಅದು ಸಮಾಜ ಒಪ್ಕೊಳ್ಬಹುದು ಅಂತ ಹೇಳಿ, ಇದೊಂದು ಕಾರಣ. ಎರಡನೇದು ಈಗ ದೃಶ್ಯ ಮಾಧ್ಯಮದಲ್ಲಿ ಎಸ್ಪೆಷಲಿ ಅದು ಫಿಲ್ಮ್ ಇರಬಹುದು ಅಥವಾ ಆಡ್ಸ್ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಈ ದುಶ್ಚಟಗಳನ್ನ ವೈಭವೀಕರಣ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಅಲ್ಲಿ ನೀವ್ ಹೇಳದಂಗ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಹಾಕ್ತಾರ, ಅದೊಂಥರ ನೇಮ್ ಸೇಕ್. ಅದು ವೈಭವೀಕರಣ ಮಾಡಿದ ಕೂಡಲೇ ಅದು ನಾನು ಕೂಲ್ ಕಾಣಿಸ್ತೀನಿ, ನನ್ನ ಎಲ್ಲರೂ ನನ್ನ ನೋಡಿ ಇಂಪ್ರೆಸ್ ಆಗ್ತಾರ ಅನ್ನೋ ಕಾರಣದಿಂದನೂ ಸಹ ಯುವ ಜನತೆ ಆ ಚಟಕ್ಕೆ ಮಾರು ಹೋಗ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪಿಯರ್ ಪ್ರೆಷರ್. ಈ ಸಹಪಾಠಿಗಳು ಏನಿರ್ತಾರೆ ಅದನ್ನ ಒಂದ್ ಸಲ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು. ಅಥವಾ ಆ ಗುಂಪಿನ ಒಂದು ಭಾಗ ಆಗುವ ಸಲುವಾಗಿ ನಮಗ್ ಮನಸ್ಸು ಇಲ್ದಿದ್ರು ಸಹಿತ ನಾವು ಅದನ್ನ ಮಾಡಿಸ್ತೀವಿ. ಮತ್ತೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ, ಕುತೂಹಲ, ಈಗ ಯಾವ್ದು ಬೇಡ ಅಂತ ಹೇಳ್ತಿರ್ತಾರೆ ಅದನ್ನೇ ಮಾಡಿ ನೋಡುವಂತ ಕುತೂಹಲ ಹೆಚ್ಚಿಗೆ ಇರ್ತೈತಿ ಆ ವಯಸ್ಸಲ್ಲಿ. ಹಿಂಗಾಗಿ ಅವ್ರು ಅದನ್ನ ಪ್ರಯತ್ನ ಮಾಡ್ತಾರೆ, ಅದು ಒಂದ್ ಸಲ ಶುರು ಮಾಡಿದ ಮೇಲೆ ಅದು ಕೊನೆ ಇಲ್ಲದೆ ಹಂಗ ಮುಂದುವರಿತಾ.
0: ಈಗ ಡಾಕ್ಟರ್, ಇದು ನಾವು ಯುವಕರು ಹಿರಿಯರು ಅಂತಂದ್ವಿ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರನ್ನು ಕೂಡ ನಾವು ನೋಡಿದಾಗ ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಅಂದ್ರೆ ತರಕಾರಿ ಮಾರುವುದಿರಬಹುದು, ಹೊಲ ಮನೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರಬಹುದು, ಅವರು ಕೂಡ ಈ ಕೈಯಲ್ಲಿ ಎಲೆ ಅಡಿಕೆ ತಂಬಾಕನ್ನ ತಿಕ್ಕಿ ಬಾಯಲ್ಲಿ ಇಟ್ಕೊಳ್ಳೋದು ಅದು ಕೂಡ ಒಂದು ಚಟ. ಆ ಕೆಲಸದ ಒಂದು ಒತ್ತಡವನ್ನ ಮರೀಲಿಕ್ಕೆ ಅವರು ಹಾಕೊಳ್ತಾರೆ. ಅದು ಬಾಯಲ್ಲಿ ಇಟ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಆಗಿ ಪರಿಣಮಿಸ್ತಾ ಇದೆ, ಇದು ಕೂಡ ಒಂದು ಮಾರಕನೆ.
1: ಹೌದ್ರಿ ಮೇಡಮ್, ಅಂದ್ರೆ ಅದೊಂಥರ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬೋದು. ನಮ್ಮ ಭಾಗದಾಗ, ಉತ್ತರ ಕರ್ನಾಟಕ ಭಾಗದಾಗ, ಈ ತಂಬಾಕ್ ತಿನ್ನೋದನ್ನ ನಾವು ಚಟ ಅಂತ ಹೇಳಿ ಬಹುಶಃ ಕರ್ಕೊಳಕ್ ಸ್ವಲ್ಪ ಹಿಂಜರಿತೀವಿ. ಯಾಕಂದ್ರೆ ಎವ್ರಿ ಥರ್ಡ್ ಪರ್ಸನ್ ಅವರು ತಂಬಾಕನ್ನ ಆತು ಗುಟ್ಕಾ ಆತು ಅದನ್ನ ತಿಂತಾನೆ ಇರ್ತಾರೆ. ಈಗ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿರ್ತೀವ್ರಿ, ಸುಸ್ತಾಗಿರ್ತೈತಿ, ಅದ್ರ ಸಲುವಾಗಿ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಬರೀ ಅದು ಒಂದೇ ಅಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಸಹಿತ ನಮ್ಮ ಸುಸ್ತು ಕಡಿಮೆ ಆಗ್ಬಹುದು, ನಮ್ಮ ಬೋರ್ಡಮ್ ಕಡಿಮೆ ಆಗ್ಬಹುದು. ಈಗ ಬಹಳಷ್ಟು ಜನ ಸಂಜೆ ಮುಂದ್ಕುಂತ ಭಜನೆ ಮಾಡ್ತಿರ್ತಾರೆ, ಬಹಳಷ್ಟು ಜನ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದನು ನಮ್ಮ ಸುಸ್ತು, ನಮ್ಮ ಬೋರ್ಡಮ್ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಚಟ ಆಗಿ ಪರಿಣಮಿಸಿದ ಮೇಲೆ ನಾವೊಂದು ಎಕ್ಸ್ಕ್ಯೂಸ್, ಒಂದು ಕಾರಣ ಕೊಡ್ತೀವಿ, ಇಲ್ಲ ಸುಸ್ತಾಗಿರ್ತೈತಿ ಅದ್ರ ಸಲುವಾಗಿ ಮಾಡ್ತೀವಿ ಅಂತ ಹೇಳಿ. ಅದನ್ನ

0: ಬಹಳಷ್ಟು ಜನನು ಆರೋಗ್ಯವಂತ ಜೀವನ ನಡೆಸ್ತಿರ್ತಾರೆ. ಹಿಂಗಾಗಿ ಬೇರೆ ಆಕ್ಟಿವಿಟೀಸ್ ಒಳಗೆ ತೊಡ್ಕೊಂಡ್ರೆ ಈ ತಂಬಾಕು ಗುಟ್ಕಾ ಅದನ್ನೆಲ್ಲ ಬಿಟ್ಟು ಸಹಿತ ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
1: ಅಂದ್ರೆ ನಶಾಮುಕ್ತ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ. ಅಂದ್ರೆ ಸಾಮಾನ್ಯವಾಗಿ ಈ ಚಟಕ್ಕೆ ಬಲಿಯಾದವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನೀವು ಕೇಳಿದ್ರ, ಏ ಸಾಧ್ಯನೇ ಇಲ್ರಿ ಬಿಡ್ಲಿಕ್ಕೆ, ಒಂದ್ 10 ಸಿಗರೇಟ್ ಸೇದವ ಒಂದ್ 2 ಕಡಿಮೆ ಆದ್ರೂ ಕೂಡ ಒಂಥರ ವಿಲವಿಲ ಒದ್ದಾಡ್ ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಇದು ನಮ್ಮ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತದ ಹೆಂಗ?
0: ಹೌದ್ರಿ ಮೇಡಮ್, ಅದು ಎರಡ್ ರೀತಿ. ಒಂದು ಬಯಾಲಜಿಕಲ್, ನಮ್ಮ ಮೆದುಳಿನ ಮೇಲೂ ಪರಿಣಾಮ ಬೀರಿರ್ತೈತಿ. ಅಲ್ಲೂ ಕೆಲವೊಂದು ಕೆಮಿಕಲ್ ಚೇಂಜಸ್ ಆಗಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಿ ಆಗ್ತಾವ. ಈಗ ನೀವು ಹೇಳಿದ್ರಿ 10 ಸಿಗರೇಟ್ ಸೇದವ 2 ಸಿಗರೇಟ್ ಸೇದಿದ್ರು ಸಹಿತ ವಿಲಿವಿಲಿ ಮಾಡ್ತಾನೆ ಅಂತ ಹೇಳಿ. ಯಾಕಂತಂದ್ರೆ ನಾವು ಆ ನಿಕೋಟಿನ್ ಅನ್ನೋ ಪದಾರ್ಥಕ್ಕೆ ಒಗ್ಗಿ ಬಿಟ್ಟಿರ್ತೀವಿ. ಅದ್ರ ಪ್ರಮಾಣ ದೇಹದೊಳಗ ರಕ್ತದೊಳಗೆ ಕಡಿಮೆ ಆದ ಕೂಡಲೇ ಮೆದುಳು ಒಂಥರ ಏನೋ ಕಳ್ಕೊಂಡಂಗ್ ಫೀಲ್ ಮಾಡ್ತೈತಿ. ಅದಕ್ಕೆ ನಮಗೆ ಮತ್ತೆ ಅದು ವಾಪಸ್ 2 ರಿಂದ 10 ಬೇಕು ಅಂತ ಹೇಳಿ ಆಗ್ತಿರ್ತೈತಿ ಒಂದೇದು. ಎರಡನೇದು ನಾವು ಅದಕ್ಕೆ ಜೋಡಿಸ್ಕೊಂಡ್ ಬಿಟ್ಟಿರ್ತೀವಿ. ಅದು ಇಲ್ಲದಿದ್ರ ನಮಗೆ ಕೆಲಸ ಸರಿಯಾಗಿ ಮಾಡಕ್ ಆಗುದಿಲ್ಲ, ಮೈಂಡ್ ಫ್ರೆಶ್ ಇರುವುದಿಲ್ಲ. ಅಥವಾ ಇನ್ನೊಂದು ಹೇಳಬೇಕು, ಮೋಸ್ಟ್ ಕಾಮನ್ ಅಂತಂದ್ರೆ ಬೆಳಿಗ್ಗೆ ನಮ್ಮ ದಿನ ಏನ್ ಶುರು ಆಗ್ತಿತ್ತಲ್ಲ, ನಮಗೆ ಸಿಗರೇಟ್ ಸೇದಿದ್ರೆ ಟಾಯ್ಲೆಟ್ ಹೋಗಕ್ ಆಗುದಿಲ್ಲ, ಅದು ಬಹಳಷ್ಟು ಜನ ಕಾರಣ ಹೇಳ್ತಾರೆ. ಅದಕ್ಕೆ ಸಂಬಂಧ ಇಲ್ರಿ, ಅದು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಆ ಕ್ರಿಯೆ ಮಾಡಬೇಕಾದ್ರೆ ಅದು ಇನ್ನೊಂದು ಸಿಗರೇಟ್ ಇಲ್ಲದಾಗ ಅದು ಒಂದ್ ಸ್ವಲ್ಪ ದಿವಸ ನಮಗೆ ತೊಂದರೆ ಆಗ್ತೈತಿ. ಬಟ್ ಅದಕ್ಕೆ ಏನು ಬಯಾಲಜಿಕಲ್ ಕನೆಕ್ಷನ್ ಇಲ್ಲ. ನೀವ್ ಹೇಳದಂಗೆ ನಶಾಮುಕ್ತಿ ಮಾಡಿಕೊಂಡು ಆರೋಗ್ಯವಂತ ಜೀವನ ನಾವು ಆರಾಮಾಗಿ ನಡೆಸಬಹುದು.
1: ಈಗ ಈ ಎಲ್ಲ ಚಟಗಳನ್ನ, ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ಬೇರೆ ಬೇರೆ ಇವೆಲ್ಲ ಡ್ರಗ್ಸ್ ಏನ್ ಹೇಳ್ತೀವಿ, ಇವುಗಳ ಒಂದು ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ಹೇಳ್ತೀರಿ?
0: ಎಸ್ ಮೇಡಮ್, ಇದ್ರ ಬಗ್ಗೆ ಸಾಮಾಜಿಕವಾಗಿ ಆಮೇಲೆ ಎಲ್ಲಾ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ ಇಲ್ಲಂತಲ್ಲ. ಈಗ ಮೇನ್ಲಿ ಹೇಳಬೇಕು ಅಂತಂದ್ರೆ ಬೈ ಅಂಡ್ ಲಾರ್ಜ್ ಮೋಸ್ಟ್ ಕಾಮನ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಿವಲೆನ್ಸ್ ಹೆಚ್ಚಿಗೆ ಆಗ್ಲಿಕ್ಕೆ. ಎಲ್ಲರೂ ಅದಕ್ಕೆ ಏನ್ ಹೇಳ್ತಾರ, ನಮ್ಮ ಆರೋಗ್ಯದ ಮೇಲೆ ಈ ಆಹಾರ ಪದ್ಧತಿ ಇರಬಹುದು, ಅಡಲ್ಟ್ರೇಟೆಡ್ ಆಹಾರ ಇರಬಹುದು, ಅಥವಾ ಪೊಲ್ಯೂಷನ್ ಇರಬಹುದು ಅಂತ ಹೇಳ್ತಾರೆ. ಬಟ್ ಮುಖ್ಯ ಕಾರಣ ಈ ದುಶ್ಚಟಗಳು. ಈ ಆಲ್ಕೋಹಾಲ ಒಂದು ಆಲ್ಮೋಸ್ಟ್ 20-25 ಟೈಪ್ ಆಫ್ ಕ್ಯಾನ್ಸರ್ಸ್ಗೆ ಅದು ಕಾರಣ ಆಗೈತಿ. ತಂಬಾಕಂತೂ ನಿಮ್ಗೆ ಗೊತ್ತಿದ್ದೈತಿ. ಆಮೇಲೆ ಈ ಗಾಂಜಾ ಅಥವಾ ಕ್ಯಾನಬಿಸ್ ಇತ್ತೀಚೆಗೆ ಏನ್ ಹೆಚ್ಚಿಗೆ ಆಗ್ತಾ ಐತಿ, ಅದರಿಂದ ಸ್ಕಿಜೋಫ್ರೇನಿಯಾ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಆಗುತ್ತೆ. ಈಗ ಅದನ್ನ ಬಿಟ್ಟು ಸಹಿತ ದಿನನಿತ್ಯದ ಜೀವನದೊಳಗೆ ಹೈಪರ್ ಅಸಿಡಿಟಿ ಆಗಬಹುದು, ಅದಾದ್ಮೇಲೆ ಇತ್ತೀಚೆಗೆ ನೀವು ಇನ್ಫರ್ಟಿಲಿಟಿ ಹೆಚ್ಚಿಗೆ ಆಗ್ತಾ ಇತ್ತು, ಅದನ್ನ ಗಮನಿಸಿರಬಹುದು. ಅದಕ್ಕೂ ಈ ಆಲ್ಕೋಹಾಲ್ ಮತ್ತೆ ತಂಬಾಕು ಕಾರಣ ಅಂತ ಹೇಳಿ ಸ್ಟಡೀಸ್ ಹೇಳಿದಾವೆ. ಹೀಗಾಗಿ ನೀವು ಒಂದು ರೋಗ ಹೇಳ್ರಿ, ಅದಕ್ಕೆ ಇದು ಕಾರಣ ಅಲ್ಲ ಅಂತ ಹೇಳುವ ಸೀನ ಇಲ್ಲ. ಪ್ರತಿಯೊಂದು ರೋಗಗಳು ಈ ದುಶ್ಚಟಗಳಿಂದ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಮನಸ್ಥಿತಿ ಹಾಳಾಗ್ತತಿ, ಮನಸ್ಸಿಗೆ ನೆಮ್ಮದಿ ಹಾಳಾಗ್ತತಿ, ಕೌಟುಂಬಿಕ ಜೀವನ ಹಾಳಾಗ್ತತಿ. ಸೊ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ದುಶ್ಚಟಗಳಿಂದ ಆಗೋದು.
1: ಈಗ ಡಾಕ್ಟರ್ ಶಿವಾನಂದ್ರ, ಒಂದು ಕಾಲದ ಒಳಗ ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಮುಂದ ಬಹಳ ಒಂದು ಆದರ್ಶ ನಾರಿಯ ಚಿತ್ರ ಬರ್ತಾ ಇತ್ತು. ಆದ್ರೆ ಇವತ್ತು ಈ ಮಹಿಳೆ ಕೂಡ ಸಾಕಷ್ಟು ಚಟಗಳಿಗೆ ದಾಸಳಗಳು. ಇವತ್ತು ಮದ್ಯಪಾನ ಮಾಡುವ ಮಹಿಳೆಯರನ್ನ ನಾವು ನೋಡ್ತೀವಿ, ಸ್ಮೋಕ್ ಮಾಡುವ ಮಹಿಳೆಯರನ್ನ ನೋಡ್ತೀವಿ. ಇದಕ್ಕೆ ಈ ಮಹಿಳಾ ಸಬಲೀಕರಣ, ಮಹಿಳಾ ಶಿಕ್ಷಣ, ಮಹಿಳಾ ಸ್ವಾತಂತ್ರ್ಯ ಇದು ಒಂದು ಕಾರಣ ಆಗಿದೋ, ಅಥವಾ ಅವರಿಗೂ ಕೂಡ ಈ ವೃತ್ತಿಯ ಒಂದು ಒತ್ತಡ ಕಾರಣ ಆಗಿದೆ ಅಂತ ಹೇಳ್ತೀರಿ?
0: ಸಬಲೀಕರಣ ಅಂತ ಹೇಳಕ್ ಹೋಗುದಿಲ್ರಿ ಮೇಡಮ್. ಸಬಲೀಕರಣ ಡೆಫಿನೆಟ್ಲಿ ಆಗ್ಲೇಬೇಕು. ಮೋಸ್ಟ್ಲಿ ಅದೊಂಥರ ಮೈಂಡ್ಲೆಸ್ ವೆಸ್ಟರ್ನೈಸೇಷನ್ ಅಂತ ಹೇಳಬಹುದು. ಈಗ ಪಾಶ್ಚಿಮಾತ್ಯ ದೇಶದೊಳಗೆ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಕತ್ತೀವಿ, ಮತ್ತೆ ಅದೇ ಒಂಥರ ಕೂಲ್ ಸ್ಟೇಟ್ಮೆಂಟ್, ನಾವು ಬರೀ ಮಾಡರ್ನ್ ಆಗಿ ಇದ್ ಮಾಡ್ತೀವಿ ಅಂತ ಅನ್ಕೊಂಡು ಬಹುಶಃ ಅದು ಹೆಣ್ಮಕ್ಳು ಎಸ್ಪೆಷಲಿ ಆತರ ಮಾಡ್ತಿರ್ಬೋದು. ಅಫ್ಕೋರ್ಸ್ ಈ ಸ್ಟ್ರೆಸ್ ಏನೈತಿ, ಒತ್ತಡ ಏನೈತಿ, ಅದು ಕಾರಣ ಐತ್ರಿ. ಆದ್ರೆ ಅದು ಗಂಡ ಮಕ್ಕಳ ದೇಹ ಮತ್ತೆ ಹೆಣ್ಮಕ್ಳ ದೇಹ ಬೇರೆ ಇರ್ತೈತಿ. ಗಂಡ್ಮಕ್ಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅವ್ರ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದ್ರೆ ಹೆಣ್ಮಕ್ಳ ದೇಹ ರಚನೆ ಅದು ಬಾರಿ ಸೂಕ್ಷ್ಮ ಇರ್ತೈತಿ. ಹಿಂಗಾಗಿ ಒಂದ್ ಸ್ವಲ್ಪ ಅವ್ರ ಅದನ್ನ ಅಬ್ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತೈತಿ. ಆಮೇಲೆ ನೀವು ಹೇಳ್ದಂಗ ಈ ಹೆಣ್ಣು ಅನ್ನೋದು ಈಗ ಒಂದು ಮನೆಯ ಆಧಾರ ಸ್ತಂಭ ಇದ್ದಂಗ, ಈಗ ಅವಳೇ ದುಶ್ಚಟಗಳಿಗೆ ದಾಸರಾಗಿ ಬಿಟ್ರೆ ಬಹುಶಃ ಆ ಮನೆ ಉಳಿಲಿಕ್ಕಿಲ್ಲ. ಹಿಂಗಾಗಿ ನಾನು ಸಬಲೀಕರಣ ಡೆಫಿನೆಟ್ಲಿ ಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು. ಬಟ್ ಅದರ ಅರ್ಥ ನಾವು ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ ಮಾಡೋದು ಬೇಡ ಅಂತ ಹೇಳಿ ನಾನು.
1: ಅಂದ್ರೆ ಈಗ ಇವತ್ತು ನಾವು ನೋಡಿದಾಗ ಸಾಕಷ್ಟು ಜನ ವೈದ್ಯರು ಹೇಳ್ತಿರ್ತಾರೆ, ಗರ್ಭಿಣಿಯರಲ್ಲಿ ಮದ್ಯಪಾನ ಧೂಮಪಾನ ಕಂಡು ಬಂದಾಗ ಅವರಿಂದ ಜನಿಸುವಂತ ಮಕ್ಕಳ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಆರೋಗ್ಯವಂತ ಮಕ್ಕಳನ್ನ ಕೊಡುವ ದೃಷ್ಟಿಯೊಳಗೆ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಡಾಕ್ಟರ್ ಶಿವಾನಂದ್ ಅವರು, ಈ ಚಟಗಳಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರಿ?
0: ಮೇಡಮ್, ಮನೆಯ ಮೊದಲ ಪಾಠಶಾಲೆ, ನಾವು ನಮ್ಮ ಮಕ್ಕಳಿಗೆ ನಮಗಿಂತ ಸಣ್ಣವರು

ಆದರ್ಶ ಪ್ರಾಯವಾಗಿ ನಾವು ಮಾಡಿ ತೋರಿಸಬೇಕು, ಹೇಳಬಾರದು ಒಂದೇದು. ಎರಡನೇದು, ಕೌಟುಂಬಿಕವಾಗಿ ಎಲ್ಲ ಸರಿ ಇತ್ತು ಅಂತಂದ್ರೆ ಅಲ್ಲಿ ಬೇರೆ ಕಡೆ ಆ ನೆಮ್ಮದಿಯನ್ನ ಅರಸುವಂತ ಪ್ರಶ್ನೆನ ಬರುವುದಿಲ್ಲ. ಆಮೇಲೆ ಮೂರನೇದು, ಈ ಯುವಜನತೆ ಎಸ್ಪೆಷಲಿ ತಮ್ಮ ಸಹಪಾಠಿಗಳನ್ನ ಸಂಗಾತಿಗಳನ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ನಾಲ್ಕನೇದು, ಒತ್ತಡವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆಲ್ದಿ ಕೋಪಿಂಗ್ ಆಕ್ಟಿವಿಟೀಸ್ ಇದಾವ. ಅದು ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಗೆಳೆಯರ ಜೊತೆ ಕುತ್ಕೊಂಡು ಮಾತಾಡೋದಿರಬಹುದು, ಅಥವಾ ಆಧ್ಯಾತ್ಮದ ಬಗ್ಗೆ ಭಜನೆ ಮಾಡೋದಿರಬಹುದು, ಅದನ್ನೆಲ್ಲ ನಾವು ಮಾಡ್ಕೊಂಡು

0: ಮೆಡಿಕೇಶನ್ಸ್ ಇದಾವೆ, ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಯಾವ ಕಾರಣಕ್ಕೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದಾದ್ಮೇಲೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಹೆಂಗ್ ನಿಭಾಯಿಸೋದು ಹೇಳ್ಕೊಡ್ತೀವಿ. ಆಮೇಲೆ ಹಂಬಲ್ ಆದಾಗ ತಮ್ಮನ್ನ ತಾವು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅದನ್ನ ಹೇಳ್ಕೊಡ್ತೀವಿ. ಈ ತರ ಬಹಳಷ್ಟು ಕೇಂದ್ರಗಳಿದಾವೆ. ಈ ಉದಾಹರಣೆ ಹೇಳ್ಬೇಕಂದ್ರೆ ಡಿಮ್ಯಾನ್ಸ್ ಧಾರವಾಡ, ಅಲ್ಲಿ ಸಪರೇಟ್ ಆಗಿ ನಶಾಮುಕ್ತಿ ಯೂನಿಟ್ ಅಂತಾನೆ ಐತಿ. ಆಮೇಲೆ ಬಿಟ್ರೆ ನಮ್ಮಲ್ಲಿ KMC ಸ್ಪೆಷಲೈಸ್ಡ್ ನಾವು ಒಂದು ಯೂನಿಟ್ ಮಾಡಿದೀವಿ, ಡಾಕ್ಟರ್ಸ್ ಇದಾರೆ, ಅದನ್ನ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಬಹಳಷ್ಟು ನಶಾಮುಕ್ತಿ ಕೇಂದ್ರಗಳಿದಾವೆ. ಆಮೇಲೆ ಈಗ ಟೆಲಿಮಾನಸ್ ಹೆಲ್ಪ್ ಲೈನ್ ಏನೈತಿ ಅದನ್ನ ಸಂಪರ್ಕಿಸಿ ಸಹಿತ ಅವರು ಸಾಕಷ್ಟು ಮಾಹಿತಿಯನ್ನ ತಗೊಳ್ಬಹುದು. ಹಿಂಗಾಗಿ ಫೆಸಿಲಿಟೀಸ್ ಅದಾವ್ರಿ, ಬಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಂತ ಅನ್ಕೊಳ್ತೇನೆ.
1: ಅಂದ್ರೆ ಈಗ ಆಗ್ಲೇ ಇದರ ಪ್ರಯೋಜನ ಜನ ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ?
0: ಡೆಫಿನೆಟ್ಲಿ ಮೇಡಮ್, ತುಂಬಾ ಜನ ಪಡಿತಾ ಇದ್ದಾರೆ. ಆಮೇಲೆ ಈ ಸಾಕಷ್ಟು ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇತ್ತೀಚೆಗೆ 2500 ಒಂದು ನಶಾಮುಕ್ತಿ ಶಿಬಿರ ಮಾಡ್ತು ಇಲ್ಲೇ ಹುಬ್ಬಳ್ಳಿಲೇ. ಸೊ ಆತರ ಸಂಘಗಳು ಮಾಡ್ತಿರ್ತವೆ, ಅದನ್ನು ಉಪಯೋಗನೂ ಪಡ್ಕೊಳ್ತಾ ಇದಾರೆ. ಆದ್ರೆ ಪ್ರತಿ ದಿವಸ ಆ ಚಟಕ್ ಬಲಿಯಾಗೋರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತು ಅಂತಂದ್ರೆ ಬಹುಶಃ ದಿನ ನಾವು ಶಿಬಿರ ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು.
1: ಅದರಲ್ಲೂ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಲೆ ಅಡಿಕೆ ತಂಬಾಕು ಅನ್ನೋದು ಒಂದು ಬಹಳ ಸಾಮಾನ್ಯವಾದದ್ದು. ಬಹುಶಃ ಡಾಕ್ಟರ್ ಶಿವಾನಂದ್ ಅವರ ಈ ಒಂದು ಎಲೆ ಅಡಿಕೆಯನ್ನ ಜಗದು ಉಗಿಯೋದು ನಮ್ಮ ಕೋವಿಡ್ ಟೈಮ್ನಲ್ಲೇ ಒಂಚೂರು ಕಡಿಮೆ ಆಗಿತ್ತು ಏನು ಅಂದ್ರೆ ಆ ಒಂದು ರೋಗಕ್ಕೆ ಹೆದರ್ಕೊಂಡು ಮನುಷ್ಯ ಸ್ವಲ್ಪ ಉಗುಳೋದು ಕಡಿಮೆ ಮಾಡಿಕೊಂಡಿದ್ದ. ಆದ್ರೆ ಇದು ಒಂದು ಅಸಭ್ಯ ಲಕ್ಷಣ, ಒಬ್ಬ ಉತ್ತಮ ನಾಗರಿಕರ ಲಕ್ಷಣ ಅಲ್ಲ ಇದು. ಈಗ ಮತ್ತೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಕೂಡ ಬಂದಿವೆ, ಈ ಕಚೇರಿಗಳಲ್ಲಿ ಧೂಮಪಾನ ಮಾಡಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರದು ಅನ್ನೋದು. ಆದಾಗ್ಯೂ ಕೂಡ ಒಂದ್ಸಲ ಮನುಷ್ಯ ಇದನ್ನ ಮೀರಿ ಮಾಡ್ತಾ ಇದ್ದಾನೆ.
0: ಅದೇ ಈಗ ಒಂಥರ ಪಾರ್ಟ್ ಆಫ್ ನಮ್ ಕಲ್ಚರ್ ಆಗ್ಬಿಟ್ಟೈತ್ರಿ. ಈಗ ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗುಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು ಇಲ್ಲ ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲೇನೆ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲ ಇರೋರ್ಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಅದು ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್, ವರ್ಷವಾಗ ಈ ಸಮಸ್ಯೆ ಸಾಲ್ವ್ ಆಗ.
1: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನಂಗೆ. ಅಂದ್ರೆ ಇವತ್ತು ನಾನು ಬೇಡ ಅಂತ ಮನಸ್ಸು ಗಟ್ಟಿ ಮಾಡಿದ್ರೆ ನನಗೆ ಯಾವ ಡಿ ಅಡಿಕ್ಷನ್ ಸೆಂಟರ್ಗಳು ಬೇಕಾಗುವುದಿಲ್ಲ,
0: ಅವಶ್ಯಕತೆ ಇಲ್ಲ
1: ಅಲ್ಲ. ನನ್ನ ಮನಸ್ಸು ನನ್ನ ನಿಗ್ರಹದಲ್ಲಿ ಇಟ್ಕೊಂಡಿದ್ದೆ, ನಾನು ಈ ಚಟ ಬಿಡಬೇಕು, ಚಟದಿಂದ ದೂರ ಇರಬೇಕು ಅಂತಂದಾಗ ನಾನು ಈ ಚಟದಿಂದ ದೂರ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಮಾತನ್ನು ಒಟ್ಟಾಗಿ ನಮ್ಮ ಕೇಳುಗರಿಗೆ ಉತ್ತಮ ಜೀವನ ನಡೆಸಬೇಕು, ಚಟಗಳಿಂದ ದೂರ ಇರಬೇಕು ಅಂದ್ರೆ ಎರಡು ಮಾತುಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀರಿ
0: ಮೇಡಮ್? ಒಂದೇದು ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವಾಗೂ ಕಾಳಜಿ ತಗೊಳ್ಬೇಕು. ಎರಡನೇದು ಯಾವಾಗೂ ಅಲರ್ಟ್ ಆಗಬೇಕು. ಅಲರ್ಟ್ ಅಂತಂದ್ರೆ ನಾನು ಬಿಟ್ಟುಬಿಟ್ಟಿನಿ ಚಟ, ಇನ್ನೇನು ನನಗೆ ಅದರದ್ದು ಚಟ ಆಗುವುದೇ ಇಲ್ಲ, ಹಂಬಲ್ ಆಗುವುದಿಲ್ಲ ಅಂತ ಹೇಳಿ ಅನ್ಕೋಬಾರದು. ಅದಕ್ಕೆ ಒಂದು ಕಗ್ಗ ಹೇಳ್ತೀನಿ ಡಿವಿಜಿ ಅವ್ರದ್ದು. ಸತ್ತವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದಿ ಮನದಿ ಮಂಕುತಿಮ್ಮ. ನಾವು ಬಹಳ ಜಂಬ ಪಟ್ಕೊಂಡು ಇನ್ ಬಿಟ್ಟು ಬಿಡ್ತೀನಿ ಅಂತೀವಿ, ಒಂದ್ ಸುಳಿ ಬಂದು ನಮಗ ಹಂಬಲ ಉಂಟು ಮಾಡ್ತೀವಿ ಅಂತಂದ್ರ ಒಂದ್ ಸಲ ನಾ ಶುರು ಮಾಡಿಬಿಟ್ರೆ ಜೀವನ ಪೂರ್ತಿ ಶುರು ಮಾಡ್ತೀನಿ. ಅದಕ್ಕೆ ಆದಷ್ಟು ಕಾನ್ಶಿಯಸ್ ಆಗಿ ಅದ್ರ ಕಡೆ ಹೋಗದೆ ಇರುವಂಗ ನಾವು ಪ್ರಯತ್ನ ಮಾಡಿದ್ರೆ ನೆಮ್ಮದಿಯ ಜೀವನ ನಡೆಸಬಹುದು.
1: ನೋಡ್ರಿ, ಇದನ್ನ ಡಿವಿಜಿ ಅವರು ತಮ್ಮ ಕಗ್ಗದಲ್ಲಿ ಕೂಡ ಉಲ್ಲೇಖ ಮಾಡ್ಯಾರ. ಹಂಗಾಗಿ ಉತ್ತಮ ಪುಸ್ತಕಗಳು, ಉತ್ತಮ ಹವ್ಯಾಸಗಳು, ಒಂದು ಸಕಾರಾತ್ಮಕ ಯೋಚನೆ, ಒಳ್ಳೆಯ ಸ್ನೇಹಿತರು, ಇವರನ್ನ ನಾವು ಹೆಚ್ಚು ಕಲೆ ಹಾಕೊಂಡು ಸತ್ಸಂಗದಲ್ಲಿ ಜೀವನವನ್ನ ಮಾಡಿದಾಗ ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ಇರ್ತದ ಅನ್ನೋ ಆಶಾಭಾವನೆಯೊಂದಿಗೆ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ ಮೇಡಮ್, ಧನ್ಯವಾದ.
2: ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಇದುವರೆಗೂ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್ ಅವರು.
3: ಪಾರ್ಶ್ವವಾಯು ಅಥವಾ ಲಕ್ವ ಅಥವಾ ಸ್ಟ್ರೋಕ್ ಎಂಬ ಕಾಯಿಲೆ ಬಗ್ಗೆ ನಿಮಗೆ ವಿವರಣೆ ನೀಡಲಿದ್ದೇನೆ. ಇದು ಒಂದು ಜಾಗತಿಕ ಆರೋಗ್ಯ ಸಮಸ್ಯೆ ಆಗಿದೆ. ಅಂದಾಜಿನ ಪ್ರಕಾರ ಜಗತ್ತಿನಾದ್ಯಂತ 1 ವರ್ಷದಲ್ಲಿ 2 ಕೋಟಿ ಜನ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ 25% ಜನ ಸಾವನ್ನಪ್ಪುತ್ತಾರೆ. ಉಳಿದೆಲ್ಲ ರೋಗಿಗಳಿಗೆ ಹೋಲಿಸಿದರೆ ಇದು 4ನೇ ಅತಿ ಹೆಚ್ಚು ಅಂಗವೈಕಲ್ಯ ಮತ್ತು 2ನೇ ಅತಿ ಹೆಚ್ಚು ಸಾವುಗಳಿಗೆ ಇದು ಕಾರಣವಾಗಿದೆ. ಮೊದಲು ಈ ರೋಗ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿರುವ ಮತ್ತು ಹೊಂದುತ್ತಿರುವ ದೇಶಗಳಲ್ಲೂ ಸಹ ಇದು ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಆಧುನಿಕತೆ ಮತ್ತು ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳು. ಹಾಗಾದ್ರೆ ಪಾರ್ಶ್ವವಾಯು ಅಂದ್ರೆ ಏನು? ಅದ ಯಾಕೆ ಆಗ್ತದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಪಾರ್ಶ್ವವಾಯು ಅನ್ನೋದು ಮೆದುಳಿನ ರಕ್ತ ಸಂಚಾರಕ್ಕೆ ಹಠಾತ್ತಾಗಿ

ರಕ್ತದಲ್ಲಿ ತಡೆ ಉಂಟಾದಾಗ ಆಗ್ತದೆ. ಹೀಗೆ ರಕ್ತ ಸಂಚಾರಕ್ಕೆ ತಡೆ ಉಂಟಾದಾಗ ಮೆದುಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳ ಪೂರೈಕೆ ನಿಂತು ಹೋಗ್ತದೆ. ಹೀಗಾದಾಗ ಮೆದುಳಿನ ಅಂಗಾಂಶಗಳಿಗೆ ಹಾನಿ ಉಂಟಾಗ್ತದೆ. ಈ ತರಹದ ಹಾನಿ ಮೆದುಳಿನ ಯಾವ ಭಾಗಕ್ಕಾದರೂ ಸಹ ಆಗಬಹುದು. ಈ ಹಾನಿ ಯಾವ ಭಾಗಕ್ಕೆ ಮತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಮೇಲೆ ಪಾರ್ಶ್ವವಾಯುವಿನ ತೀವ್ರತೆ ಮತ್ತು ಲಕ್ಷಣ ಅವಲಂಬಿತವಾಗಿರುತ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಯಾರಿಗೆಲ್ಲ ಆಗ್ಬಹುದು? ಇದು ಹುಟ್ಟಿದ ಮಗುವಿನಿಂದ ಹಿಡಿದು ಇಳಿ ವಯಸ್ಕರವರೆಗೂ ಆಗ್ಬಹುದು. ಆದರೆ ವಯಸ್ಸಿಗೆ ಅನುಗುಣವಾಗಿ ಕಾರಣಗಳು ಬದಲಾಗ್ತಾ ಹೋಗ್ತವೆ. ಸಾಮಾನ್ಯವಾಗಿ 60 ವಯಸ್ಸಿನ ನಂತರ ಕಾಣುತ್ತದೆ. ಆದರೆ ಇತ್ತೀಚಿನ ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳಿಂದ 40 ವಯಸ್ಸಿನ ಆಸುಪಾಸಿನ ಜನರಲ್ಲೂ ಸಹ ಇದು ಕಾಣಸಿಗ್ತದೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಇದು ಜಾಸ್ತಿನೇ ಆಗಿರ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಕಾರಣಗಳು ಯಾವುವು ಅಂತ ನೋಡಿದ್ರೆ, ಮೊಟ್ಟ ಮೊದಲಾಗಿ ಅಧಿಕ ರಕ್ತದೊತ್ತಡ, ಅಂದರೆ ಹತೋಟಿಯಲ್ಲಿರದ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್, ಹತೋಟಿಯಲ್ಲಿರದ ಮಧುಮೇಹ ಕಾಯಿಲೆ ಅಥವಾ ಡಯಾಬಿಟಿಸ್, ಡಯಾಬಿಟಿಸ್ ಕಂಟ್ರೋಲ್ ತಪ್ಪಿ ಹೋದ್ರೆ, ಅನೇಕ ಹೃದಯ ಸಂಬಂಧಿ ಕಾಯಿಲೆಗಳು, ಧೂಮ್ರಪಾನ ಮತ್ತು ಮದ್ಯಪಾನ ಸೇವನೆಯಿಂದ ಒಬೆಸಿಟಿ ಅಥವಾ ಅತಿಯಾದ ಬೊಜ್ಜು ಇರುವುದು, ಜಾಸ್ತಿ ಕೊಲೆಸ್ಟ್ರಾಲ್ ಇರುವುದು, ಹಾಗೆ ಅನೇಕ ಜೆನೆಟಿಕ್ ಕಾರಣಗಳು ಸಹ ಇರ್ತವೆ. ಇದರೊಂದಿಗೆ ಒಂದು ಸಾರಿ ಪಾರ್ಶ್ವವಾಯು ಆದ್ರೆ ಮತ್ತೆ ಮತ್ತೆ ಪಾರ್ಶ್ವವಾಯು ಸಂಭವನೆ ಜಾಸ್ತಿ ಇರ್ತದೆ. ಈಗ ಪ್ರತಿ ವರ್ಷ ಪಾರ್ಶ್ವವಾಯು ಆಗುವ ಸಂಭವನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅಂದಾಜಿನ ಪ್ರಕಾರ 15% ಜನ ಮುಂದಿನ ವರ್ಷದಲ್ಲಿ ಮತ್ತೆ ಪಾರ್ಶ್ವವಾಯು ಅವರಿಗೆ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಒಮ್ಮೆ ಪಾರ್ಶ್ವವಾಯು ಆದ್ರೆ ಮತ್ತೆ ಔಷಧಿ ಸೇವಿಸದೆ ಹೋದ್ರೆ ಮತ್ತೊಮ್ಮೆ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನಲ್ಲಿ ಎಷ್ಟು ತರ ಇವೆ? ಮೇನ್ಲಿ ಅಂದ್ರೆ ಮುಖ್ಯವಾಗಿ ಎರಡು, ಅಂದ್ರೆ ಒಂದು ಇಷ್ಕಿಮಿಕ್ ಅಂತವೆ, ಇನ್ನೊಂದು ಹೆಮರೇಜಿಕ್ ಅಂತವೆ. ಇಷ್ಕಿಮಿಕ್ ಅಂದ್ರೆ ರಕ್ತ ಸಂಚಾರ ಹಠಾತ್ ಆಗಿ ನಿಂತು ಹೋಗೋದ್ರಿಂದ ಆಗ್ತದೆ. 85% ಪಾರ್ಶ್ವವಾಯುವಿಗೆ ಇದೇ ಕಾರಣ. ಇನ್ನೊಂದು ಹೆಮರೇಜಿಕ್ ಅಥವಾ ಬ್ರೈನ್ ಹೆಮರೇಜ್ ಅಂತ ಏನ್ ಕರಿತೇವಲ್ಲ, ಅದು ಮೆದುಳು ಅಥವಾ ಮೆದುಳಿನ ಪೊರೆಗಳಲ್ಲಿ ರಕ್ತನಾಳ ಒಡೆದು ರಕ್ತಸ್ರಾವ ಆಗೋದ್ರಿಂದ ಇದಾಗ್ತದೆ. ಉಳಿದ 15%, ಅಂದ್ರೆ 85% ಇಷ್ಕಿಮಿಕ್, ಇನ್ನು 15% ಮಾತ್ರ ಹೆಮರೇಜಿಕ್ ಆಗಿ ಇರ್ತದೆ. ಇವೆರಡನ್ನು ಹೋಲಿಸಿದಾಗ ಹೆಮರೇಜಿಕ್ ನಲ್ಲಿ ತೀವ್ರತೆ ಮತ್ತು ಸಾಯುವ ಸಂಭವ ಜಾಸ್ತಿ ಇರ್ತದೆ. ಅಂದ್ರೆ ಹೆಮರೇಜಿಕ್ ಸ್ಟ್ರೋಕ್ ಇರೋದು ಸ್ವಲ್ಪ ಜಾಸ್ತಿ ರಿಸ್ಕ್ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನ ಲಕ್ಷಣಗಳೇನು? ಮುಖ್ಯವಾಗಿ ಪಾರ್ಶ್ವವಾಯು ದೇಹದ ಒಂದು ಭಾಗ, ಅಂದ್ರೆ ಎಡ ಅಥವಾ ಬಲ ಭಾಗಕ್ಕೆ ಕಾಣಿಸಿಕೊಳ್ಳುತ್ತದೆ. ಎಲ್ಲಾ ಲಕ್ಷಣ ಹಠಾತ್ ಆಗಿ, ಅಂದ್ರೆ ಸಡನ್ಲಿ ಬಂದ್ಬಿಡುತ್ತೆ, ಒಮ್ಮಿಂದೊಮ್ಮೆಲೆ ಕಾಣಿಸಿಕ್ತವೆ. ಹೆಚ್ಚಾಗಿ ಮುಖ, ಕೈ ಮತ್ತು ಕಾಲು ಸಡನ್ ಆಗಿ ಅಥವಾ ಹಠಾತ್ ಆಗಿ ಅಶಕ್ತವಾಗುವುದು, ಅಂದ್ರೆ ವೀಕ್ ಆಗುವುದು, ಕೈ ಕಾಲುಗಳು ಜೋಮ್ ಹಿಡಿಯುವುದು ಅಥವಾ ಸ್ಪರ್ಶ ಹೀನವಾಗುವುದು, ಒಮ್ಮಿಂದೊಮ್ಮೆಲೆ ಮಾತಾಡೋದಕ್ಕೆ ತೊಂದರೆ ಆಗುವುದು ಅಥವಾ ಬೇರೆಯವರ ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳಕ್ ಆಗದೆ ಇರುವುದು, ಒಮ್ಮಿಂದೊಮ್ಮೆಲೆ ಕಣ್ಣಿನ ದೃಷ್ಟಿ ಹೀನವಾಗಿಬಿಡುವುದು, ಸಡನ್ ಆಗಿ ಕಣ್ ಕಾಣದಂಗಾಗ್ಬಿಡುದು, ಹಠಾತ್ ಆಗಿ ಗೊಂದಲಕ್ಕೊಳಗಾಗುವುದು, ಒಮ್ಮೆಲೆ ತೀವ್ರ ತಲೆನೋವು ಅಥವಾ ವಾಂತಿ ಆಗುವುದು ಅಥವಾ ಮೂರ್ಛೆ ಹೋಗುವುದು, ಇವೆ ಮುಂತಾದ ಲಕ್ಷಣಗಳಿದ್ರೆ ಪಾರ್ಶ್ವವಾಯು ಆಗಿದೆ ಅಂತ ಹೇಳಬಹುದು. ಈ ತರದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ತಕ್ಷಣ ಆಸ್ಪತ್ರೆ ಹೋಗೋದ್ರಿಂದ ಮುಂದಾಗುವ ಅಂಗವೈಕಲ್ಯತನವನ್ನು ತಡೆಗಟ್ಟಬಹುದು, ಅದರೊಂದಿಗೆ ಅನೇಕ ಸಂದರ್ಭದಲ್ಲಿ ಸಾವನ್ನು ಸಹ ತಡೆಗಟ್ಟಬಹುದು. ಈ ತರದ ಲಕ್ಷಣಗಳಿದ್ದರೆ ಪೇಷಂಟ್ಸ್ ಆಸ್ಪತ್ರೆ ಬಂದಾಗ ವೈದ್ಯರು ರೋಗ ಲಕ್ಷಣ ನೋಡಿ ತಪಾಸಣೆ ಮಾಡಿ ಪಾರ್ಶ್ವವಾಯು ಆಗಿದೆ ಅಂತ ಖಚಿತಪಡಿಸಿಕೊಂಡ ಮೇಲೆ ಮೆದುಳಿನ ಸ್ಕ್ಯಾನಿಂಗ್, ಅಂದ್ರೆ ಸಿಟಿ ಸ್ಕ್ಯಾನ್ ಅಥವಾ MRI ಅನ್ನ ಮಾಡ್ತಾರೆ. ಇದರಿಂದ ರೋಗಿಗೆ ಯಾವ ತರದ ಪಾರ್ಶ್ವ, ಅದರ ಹೆಮರೇಜ್ ಆಗಿದೆ ಅಥವಾ ಇಷ್ಕಿಮಿಕ್ ಆಗಿದೆ ಎಂಬ ತಿಳಿಬರ್ತದೆ. ಇದರ ಮೇಲೆ ಮುಂದಿನ ಚಿಕಿತ್ಸೆ ಅವಲಂಬಿತವಾಗಿರ್ತದೆ. ನಮ್ಮಲ್ಲಿ ಬಹುತೇಕ ಜನರಿಗೆ ಪಾರ್ಶ್ವವಾಯುಗೆ ಯಾವುದೇ ಚಿಕಿತ್ಸೆ ಇರುವುದಿಲ್ಲ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಕಳೆದ 2 ದಶಕಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಾಗಿರುವ ಬೆಳವಣಿಗೆಗಳಿಂದ ಪಾರ್ಶ್ವವಾಯುಗೆ ಸೂಕ್ತ ಚಿಕಿತ್ಸೆ ಲಭ್ಯವಾಗಿದೆ. ಈ ಚಿಕಿತ್ಸೆಯನ್ನು ನಾವು 2 ವಿಧವಾಗಿ ವಿಂಗಡಿಸಬಹುದು. ಒಂದು ತೀವ್ರ ಚಿಕಿತ್ಸೆ, ಇನ್ನೊಂದು ನಿರ್ವಹಣಾ ಚಿಕಿತ್ಸೆ ಅಥವಾ ಮೇಂಟೆನೆನ್ಸ್ ಥೆರಪಿ ಅಂತ ಹೇಳ್ತೇವೆ. ತೀವ್ರ ಚಿಕಿತ್ಸೆ ಅಂದರೆ ರೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗುವವರೆಗೆ ಅಂತ ಹೇಳ್ತೇವೆ. ಇದು ಸುಮಾರಾಗಿ 5 ದಿನಗಳಿಂದ ಹಿಡಿದು 1 ತಿಂಗಳವರೆಗೂ ರೋಗಿಯ ತೀವ್ರತೆಗೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತದೆ. ಕಳೆದ 2 ದಶಕದಿಂದ ಹೇಳಿದ ಹಾಗೆ ರಕ್ತನಾಳಗಳಲ್ಲಿ ಆಗಿರುವ ರಕ್ತ ಹೆಪ್ಪುಗಟ್ಟನ್ನ ಕರಗಿಸಲು ಔಷಧಿ ಲಭ್ಯವಾಗಿದೆ. ಆದರೆ ಈ ಔಷಧಿಯನ್ನ ಪಾರ್ಶ್ವವಾಯು ಆದ 4:30 ಒಳಗೆ ಮಾತ್ರ ಉಪಯೋಗಿಸಬಹುದು. ಇದಕ್ಕಿಂತ ಲೇಟ್ ಆಗಿ ಬಂದವರಿಗೆ ಈ ಔಷಧನ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಕಾರಣ, ತಕ್ಷಣ ಹಾಸ್ಪಿಟಲ್ಗೆ ಬರೋದ್ರಿಂದ ಈ ಔಷಧಿಯ ಸದುಪಯೋಗವನ್ನ ಪಡೆದುಕೊಳ್ಳಬಹುದು. ಈ ಔಷಧಿಗೆ ಅದರದೇ ಆದ ಸೂಚನೆಗಳು ಮತ್ತು ವಿರೋಧಾಭಾಸಗಳು ಇರ್ತವೆ. ಇದನ್ನೆಲ್ಲ ನೋಡಿಕೊಂಡು ಈ ಔಷಧಿನ ಉಪಯೋಗ ಮಾಡುತ್ತದೆ. ಇದರೊಂದಿಗೆ ರಕ್ತ ಹೆಪ್ಪುಗಟ್ಟನ್ನು ಕರಗಿಸುವ ಮತ್ತು ಮೆದುಳಿನ ಭಾವವನ್ನು ಇಳಿಸುವ ಸಹ ಔಷಧಿಗಳನ್ನು ಸಹ ಕೊಡ್ತೇವೆ. ಕೆಲವೊಮ್ಮೆ ಕಾಯಿಲೆ ತೀವ್ರತೆ ಹೆಚ್ಚಾದಾಗ ಶಸ್ತ್ರಚಿಕಿತ್ಸೆ ಅವಶ್ಯ ಸಹ ಬರಬಹುದು. ಇನ್ ಮುಂದೆ ನಿರ್ವಹಣಾ ಚಿಕಿತ್ಸೆ, ಅಂದ್ರೆ ಮೇಂಟೆನೆನ್ಸ್ ಥೆರಪಿ. ಈ ಮೊದಲು ಹೇಳದಂತೆ ಮತ್ತೊಮ್ಮೆ ಪಾರ್ಶ್ವವಾಯುವನ್ನು ತಡೆಗಟ್ಟಲು ಮತ್ತು ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಈ ತರಹದ ಚಿಕಿತ್ಸೆ ತುಂಬಾ ಸಹಕಾರಿಯಾಗಿದೆ. ವೈದ್ಯರು ಹೇಳಿದ ಔಷಧಿಯನ್ನೇ ಸರಿಯಾಗಿ ತೆಗೆದುಕೊಳ್ಳುವುದು ಮತ್ತು ಕಾಲಕಾಲಕ್ಕೆ ವೈದ್ಯರನ್ನ ಭೇಟಿಯಾಗುವುದು ಅತಿ ಮುಖ್ಯ. ಫಿಸಿಯೋಥೆರಪಿ ಅಥವಾ ವೈದ್ಯಕೀಯ ವ್ಯಾಯಾಮ ಪಾರ್ಶ್ವವಾಯುವಿನ ಚಿಕಿತ್ಸೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ತರಹದ ವ್ಯಾಯಾಮ ರೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗಿನಿಂದ ಪ್ರಾರಂಭವಾಗ್ತದೆ. ಇದರಿಂದ ಅನೇಕ ಪ್ರಯೋಜನಗಳು ಆಗ್ತವೆ. ಮೊದಲನೇದಾಗಿ ಬೆಡ್ ಸೋರ್ ಅನ್ನ ತಡೆಗಟ್ಟಬಹುದು. DVT ಅಥವಾ ಕಾಲಿನ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಯನ್ನು ತಡೆಗಟ್ಟಬಹುದು. ಅಂಗವೈಕಲ್ಯ ಆದ ಭಾಗಕ್ಕೆ ಫಿಸಿಯೋಥೆರಪಿ ಮಾಡೋದ್ರಿಂದ ರಕ್ತ ಸಂಚಾರ

0: ಇಂಪ್ರೂವ್ ಆಗಿ ಅಶಕ್ತತೆಯನ್ನು ದೂರ ಮಾಡಬಹುದು ಮತ್ತು ಇದರಿಂದ ಸ್ಪಾಸ್ಟಿಸಿಟಿ ಅಂದರೆ ಊನವಾದ ಕೈಕಾಲುಗಳು ಗಟ್ಟಿಯಾಗೋದನ್ನು ತಡೆಗಟ್ಟಬಹುದು. ಇವುಗಳ ಜೊತೆಗೆ ರೋಗಿಗಳು ತಮ್ಮ ಜೀವನ ಶೈಲಿಯಲ್ಲಿ ಸಹ ಬದಲಾವಣೆಯನ್ನು ತರಬೇಕಾಗ್ತದೆ. ಬರೀ ಟ್ರೀಟ್ಮೆಂಟ್ ಇಂದ ಮಾತ್ರ ಆಗೋದು, ಅದರ ಜೋಡಿ ಜೀವನ ಶೈಲಿಯಲ್ಲಿ ಸಹ ಸ್ವಲ್ಪ ಬದಲಾವಣೆಗಳನ್ನು ತಗೊಂಬಂದ್ರೆ ಈ ಕಾಯಿಲೆಯನ್ನು ತಡೆಗಟ್ಟಬಹುದು. ಅಂದ್ರೆ ಯಾವುವು? ಒಂದು, ಪೌಷ್ಟಿಕ ಆಹಾರ ಸೇವನೆ ಮಾಡುವುದು, ಮದ್ಯಪಾನ ಮತ್ತು ಧೂಮ್ರಪಾನದಿಂದ ದೂರ ಇರುವುದು, ಬ್ಲಡ್ ಪ್ರೆಷರ್ ಮತ್ತು ಮಧುಮೇಹ ರೋಗವನ್ನ ಕಂಟ್ರೋಲ್ನಲ್ಲಿಟ್ಟುಕೊಳ್ಳುವುದು, ಇದರೊಂದಿಗೆ ದಿನಂಪ್ರತಿ ಅರ್ಧ ಗಂಟೆ ವ್ಯಾಯಾಮ ಮಾಡಬೇಕಾಗ್ತದೆ. ಹೀಗೆ ಪಾರ್ಶ್ವವಾಯುವಿನ ಚಿಕಿತ್ಸೆ ಒಂದು ಸಂಯೋಜಿತ ಪ್ರಯತ್ನ. ಇದರಲ್ಲಿ ವೈದ್ಯರಿರ್ತಾರೆ, ನರ್ಸ್ಗಳು ಇರ್ತಾರೆ, ಫಿಸಿಯೋಥೆರಪಿಸ್ಟ್, ನ್ಯೂಟ್ರಿಷನಿಸ್ಟ್ ಎಲ್ಲ ಇರ್ತಾರೆ. ಇದರೊಂದಿಗೆ ಕುಟುಂಬದ ಎಲ್ಲ ಸದಸ್ಯರನ್ನ ಇದು ಒಳಗೊಳ್ಳುತ್ತದೆ. ಆದ್ದರಿಂದ ಪಾರ್ಶ್ವವಾಯು ಅನ್ನೋ ರೋಗಿಯ ಜೀವನದಲ್ಲಿ ಅಷ್ಟೇ ಅಲ್ಲ, ಅವರ ಕುಟುಂಬದ ಜೀವನದಲ್ಲಿ ಸಹ ಆಗುವ ಪ್ರಮುಖ ತಿರುವು ಅಂತಾನೆ ಹೇಳಬಹುದು.
1: ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಬಸವರಾಜ ಬಣಕಾರ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು.
4: ಪಿಎಂ ಸೂರ್ಯಘರ್ ಯೋಜನೆ ಹೆಸರೇ ಸೂಚಿಸ್ತಾ ಇದೆ, ಸೂರ್ಯಘರ್. ಏನಿದು ಸೂರ್ಯಘರ್? ಸೂರ್ಯಘರ್ ಅಂದರೆ ಸೂರ್ಯನ ಬೆಳಕನ್ನೇ ಶಕ್ತಿಯಾಗಿ ಪಡೆಯತಕ್ಕಂಥದ್ದು. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2024 ಜನವರಿ 22ರಂದು ಚಾಲನೆ ನೀಡಿದರು ಯೋಜನೆಗೆ. ಅಂದು ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವವೂ ಹೌದು. ಅಂತಹ ಶುಭ ಸಂದರ್ಭದಲ್ಲಿ ಈ ಯೋಜನೆಯನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಸೂರ್ಯಘರ್ ಯೋಜನೆ ಅಂದರೆ ಸೂರ್ಯನ ಶಕ್ತಿಯನ್ನು ಜನತೆ ಪಡೆಯಬೇಕು ಅಂತಕ್ಕಂಥದ್ದು ಅವರ ಮಹತ್ವಾಕಾಂಕ್ಷೆಯಾಗಿರುತ್ತೆ. ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಪಡೆಯುವ ಮೂಲಕ ಜಲವಿದ್ಯುತ್ ಅಥವಾ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು, ಇದರ ಮೂಲಕ ರೈತರು ಅಥವಾ ಜನತೆ ಸ್ವಾವಲಂಬನೆ ಸಾಧಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುತ್ತೆ. ಸೂರ್ಯ ಒಂದು ನಕ್ಷತ್ರವಾಗಿ ನಮಗೆ ಬೆಳಕನ್ನು ನೀಡುವುದಷ್ಟೇ ಅಲ್ಲ, ನಮಗೆ ಶಕ್ತಿಯನ್ನು ನೀಡ್ತಾನೆ ಅಂತಕ್ಕಂಥದಕ್ಕೆ ಸೋಲಾರ್ ಪವರ್ ಬಳಕೆ ಮಾಡಿ ಅನೇಕ ಸೌಲಭ್ಯಗಳನ್ನ ಪಡಿತಾ ಇದ್ದೇವೆ. ಈ ಸೂರ್ಯಘರ್ ಯೋಜನೆ ಮೂಲಕ ರೈತರಿಗೆ ಮತ್ತು ಜನತೆಗೆ ಅನೇಕ ಸಾಲ ಸೌಲಭ್ಯ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಅವರು ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ಗಳನ್ನ ಉಚಿತವಾಗಿ ಪಡೆಯಬಹುದು. ಮತ್ತು ಹೆಚ್ಚುವರಿ ಸಂಗ್ರಹವಾಗುವ ಅಥವಾ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಸ್ಥಳೀಯ ವಿದ್ಯುತ್ ನಿಯಮಿತ ಕಂಪನಿಗಳಿಗೆ ಅವರು ಮಾರಾಟ ಮಾಡಿ ವಾರ್ಷಿಕ ಸುಮಾರು 18,000 ರೂಪಾಯಿಗಳವರೆಗೆ ಆದಾಯವನ್ನು ಗಳಿಸಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನು ನೀಡುತ್ತದೆ. ಪ್ರತಿ ವರ್ಷ 17-18 ಸಾವಿರ ಗಳಿಸುವ ಆದಾಯದಲ್ಲಿ 10 ವರ್ಷದಲ್ಲಿ ಸಾಲವನ್ನು ತೀರಿಸಿ ಇನ್ನು 20 ವರ್ಷಗಳು ಉಚಿತ ವಿದ್ಯುತ್ ಪಡೆಯುವುದು ಈ ಯೋಜನೆಯ ಒಂದು ಪ್ರಮುಖ ವಿಷಯವಾಗಿರುತ್ತೆ. ಭಾರತ ವಿಶ್ವದಲ್ಲೇ ಇಂಧನ ಬಳಕೆದಾರರ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸೌರ ಶಕ್ತಿ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪ್ರಧಾನಮಂತ್ರಿ ಈ ಯೋಜನೆಯನ್ನು ಪರಿಚಯಿಸಿದ ಮೇಲೆ ಅದನ್ನು ಉತ್ತೇಜಿಸಲು ಮತ್ತು ಬಳಕೆ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು 1 ಕೋಟಿ ಮನೆಗಳ ಮೇಲೆ ಈ ಸೌರ ಫಲಕ ಅಳವಡಿಸಬೇಕು ಎನ್ನುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಪಳವಳಿಕೆ ಇಂಧನ ಆಧಾರಿತ, ಪಳವಳಿಕೆ ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಕಲ್ಲಿದ್ದಲು, ಇವುಗಳ ಮೇಲಿನ ಅವಲಂಬಿಕೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಈ ಯೋಜನೆ ಭಾರತದಲ್ಲಿ ಸುಸ್ಥಿರ ಇಂಧನ ಬಳಕೆಯನ್ನು ವೇಗ ಮಾಡುತ್ತೆ ಎಂಬುದು ಸರ್ಕಾರದ ಆಶಯವಾಗಿದೆ. 2030ರ ವೇಳೆಗೆ 500 ಮೆಗಾವ್ಯಾಟ್ ವಿದ್ಯುತ್ ನವೀಕರಿಸಬಹುದಾದ ಸಾಮರ್ಥ್ಯವನ್ನು

0: ತಲುಪದಲ್ಲಿದೆ ಎಂದು ಹೇಳಲಾಗುತ್ತೆ. 2030 ವೇಳೆಗೆ ತನ್ನ ಶಕ್ತಿಯ ಅಗತ್ಯದ 50% ಪೂರೈಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ನೋಡಿ, 2030ರವರೆಗೆ ಇಂಗಾಲದ ಹೊರಸೂಸುವಿಕೆಯನ್ನು 1 ಬಿಲಿಯನ್ ಟನ್ಗಳಷ್ಟು ಕಡಿತಗೊಳಿಸುತ್ತೆ ಈ ಯೋಜನೆಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. 2070ರ ವೇಳೆಗೆ ನಿಹ್ವಳ ಶೂನ್ಯ ಇಂಗಾಲ ರಾಷ್ಟ್ರ ಆಗುವುದು ಕೇಂದ್ರದ ಕನಸಾಗಿದೆ. ಮತ್ತು ಈ ಯೋಜನೆಯ ಪ್ರಯೋಜನಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆಗಳ ಮೂಲಕ ಹೆಚ್ಚುವರಿ 30 ಮೆಗಾವ್ಯಾಟ್ ಸೌರ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಳ್ಳಬಹುದು. ಮೇಲ್ಛಾವಣಿ ವ್ಯವಸ್ಥೆಗಳ 25 ವರ್ಷಗಳ ಜೀವಿತಾವಧಿಯಲ್ಲಿ 1000 ಶತಕೋಟಿ ಯೂನಿಟ್ ಉತ್ಪಾದಿಸುವ ಮತ್ತು 720 ಮಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಸಮಾನ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ನಿರೀಕ್ಷೆಯನ್ನು ಹೊಂದಿದೆ. ಮತ್ತು ಫಲಾನುಭವಿಗಳು ವಿದ್ಯುತ್ ಬಿಲ್ಲನ್ನು ಉಳಿತಾಯ ಮಾಡಿಕೊಂಡು ಆರ್ಥಿಕವಾಗಿ ಅವರು ಸದೃಢರಾಗಬಹುದು ಎಂಬತಕ್ಕಂಥದ್ದು ಸರ್ಕಾರದ ಚಿಂತನೆಯಾಗಿದೆ. ಹೆಚ್ಚುವರಿ ವಿದ್ಯುತ್ತನ್ನು ವಿತರಣಾ ಕಂಪನಿಗಳಿಗೆ ಅವರು ಮಾರಾಟ ಮಾಡಬಹುದು. ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಬಲವಾದ ಸ್ಥಾನವನ್ನು ಸ್ಥಾಪಿಸಲು ಈ ಒಂದು ಸೂರ್ಯಘರ್ ಯೋಜನೆ ಸಹಾಯ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿಯವರು ಈ ಯೋಜನೆ ಘೋಷಿಸಿದ ಮೇಲೆ ವಾರ್ಷಿಕ 15,000 ರಿಂದ 18,000 ವರೆಗೆ ಉಳಿಸಬಹುದು ಎಂಬ ಒಂದು ಆಸೆಯನ್ನು ಜನಗಳಿಗೆ ಅವರು ತಿಳಿಸಿ ಅದನ್ನು ಉತ್ತೇಜಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇದರಿಂದ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಈ ಒಂದು ಯೋಜನೆಯಿಂದ ಯುವ ಉದ್ಯಮಿಗಳು ಈ ಸೌರ ಫಲಕವನ್ನು ಒಂದು ಉದ್ಯಮವಾಗಿ ಅಥವಾ ಹೆಚ್ಚುವರಿ ಅವಕಾಶವಾಗಿ ಮಾರ್ಪಡಿಸಿಕೊಳ್ಳಬಹುದಾಗಿದೆ. ಏನು ಅರ್ಹತೆ ಇರಬೇಕು ಅಂತ ನೋಡೋದಾದರೆ, ಈ ಯೋಜನೆ ಪಡೆಯಲು ಅರ್ಜಿದಾರರು ಕೆಲವು ಮಾನದಂಡಗಳನ್ನ ಪೂರೈಸಬೇಕಾಗತ್ತೆ. ಅವರು ಭಾರತದ ಪ್ರಜೆಯಾಗಿರಬೇಕಾಗತ್ತೆ. ಸೌರ ಫಲಕಗಳನ್ನು ಅಳವಡಿಸಲು ಅವರು ಸೂಕ್ತವಾದ ಛಾವಣಿಯನ್ನು ಹೊಂದಿರುವ ಮನೆಗಳನ್ನು ಹೊಂದಿರಬೇಕಾಗತ್ತೆ. ಮತ್ತು ಅದಕ್ಕಿಂತ ವಿದ್ಯುತ್ ಸಂಪರ್ಕವನ್ನು ಅವರು ಹೊಂದಿರಬೇಕಾಗತ್ತೆ. ಸೌರ ಫಲಕಗಳಿಗೆ ಬೇರೆ ಎಲ್ಲೂ ಕೂಡ ಸಾಲ ಅಥವಾ ಸಬ್ಸಿಡಿಯನ್ನು ಪಡೆದಿರಬಾರ್ದಾಗಿರುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ, ರಾಷ್ಟ್ರೀಯ ಪೋರ್ಟಲ್ನಲ್ಲಿ ಅವರು ಹೆಸರನ್ನ ನೋಂದಾಯಿಸ್ಕೋಬೇಕಾಗತ್ತೆ. ನಿವಾಸದ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ವಿದ್ಯುತ್ ಗ್ರಾಹಕರ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಬೇಕಾಗತ್ತೆ. ಗ್ರಾಹಕರ ಸಂಖ್ಯೆ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಫಾರ್ಮ್ ಪ್ರಕಾರ ಮೇಲ್ಛಾವಣಿಯ ಸೌರಶಕ್ತಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಕಾರ್ಯಸಾಧ್ಯತೆ ಅನುಮೋದನೆ ದೊರೆತ ನಂತರ ಯಾವುದೇ ನೋಂದಾಯಿತ ಮಾರಾಟಗಾರರಿಂದ ಸ್ಥಾವರವನ್ನು ಸ್ಥಾಪಿಸುವಂತೆ ಮಾಡಬಹುದು. ಅನುಷ್ಠಾನ ಪೂರ್ಣಗೊಂಡ ನಂತರ ಸ್ಥಾವರದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತು ಮೀಟರ್ ಅಳವಡಿಕೆಯ ನಂತರ ಪರಿಶೀಲಿಸಿ ಮತ್ತು ಪೋರ್ಟಲ್ನಿಂದ ಕಮಿಷನಿಂಗ್ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗತ್ತೆ. ಆಯೋಗದ ವರದಿಯನ್ನು ಸ್ವೀಕರಿಸಿದ ನಂತರ ಅರ್ಜಿದಾರರು ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ಚೆಕ್ ಮತ್ತು ಪೋರ್ಟಲ್ ಮೂಲಕ ಅವನ್ನೆಲ್ಲ ಸಲ್ಲಿಸಬೇಕಾಗತ್ತೆ. ಮತ್ತು ಈ ವಿವರಗಳನ್ನು ಸಲ್ಲಿಸಿದ ನಂತರ ಅರ್ಜಿದಾರರಿಗೆ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ, ಅಂದರೆ ಯಾರು ಗ್ರಾಹಕರಿರ್ತಾರೋ ಅವರ ಬ್ಯಾಂಕ್ ಖಾತೆಗೆ ಆ ಸಬ್ಸಿಡಿ ಹಣ ಜಮೆ ಆಗುತ್ತೆ. ಇಷ್ಟು ಸೂರ್ಯ ಘರ್ ಯೋಜನೆಯ ಮಾಹಿತಿಯಾಗಿರುತ್ತೆ.
1: ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲು ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಎರಡು ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಬ್ರಾಟಿಸ್ಲಾವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು. ಫ್ರಾನ್ಸ್ಗೆ ಆಗಮಿಸಲಿರುವ ಪ್ರಧಾನಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಸ್ವಾಗತಿಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು G7 ರಾಷ್ಟಗಳು, ಪಾಲುದಾರ ದೇಶಗಳ ನಾಯಕರು ಹಾಗೂ ವಿಶ್ವಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ದಿ ಬ್ಯಾಂಕ್ನ ಪ್ರತಿನಿಧಿಗಳೊಂದಿಗೆ ಹೊಸ ಸಹಭಾಗಿತ್ವವನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಐಕ್ಯತೆಯನ್ನು ಮರುನಿರ್ಮಾಣ ಮಾಡುವುದು ಎಂಬ ವಿಷಯದ ಕುರಿತಾದ ಕಾರ್ಯಕಾರಿ ಘೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯ ಹಿನ್ನೆಲೆಯಲ್ಲಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತದನಂತರ ಫ್ರಾನ್ಸ್ ಅಧ್ಯಕ್ಷರು ಆಯೋಜಿಸಿರುವ ಗಾಲಾ ಔತಣಕೂಟದಲ್ಲೂ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟದ ಭವಿಷ್ಯ ರೂಪಿಸಲು ಮತ್ತು ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬ ನಾಗರಿಕನ ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಹೇಳಿದರು. ವೈವಿಧ್ಯಮಯ ಸಂಸ್ಕೃತಿ ಮತ್ತು ವಿಭಿನ್ನ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ಸ್ವಾತಂತ್ರ್ಯದ ನಂತರ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಕಾರ್ಯ ಸಂಸ್ಕೃತಿ ಹಾಗೂ ಚಿಂತನಾ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಇದೇ 21ರಂದು ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22ರವರೆಗೆ ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ನಿರ್ದಿಷ್ಟ ಮತ್ತು ಸೀಮಿತ ಅವಧಿಗೆ ನಿರ್ಬಂಧಿಸುವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶನಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ವಾಗತಿಸಿದೆ. ನೀಟ್ ಯುಜಿ 2026ರ ಮರುಪರೀಕ್ಷೆಯ ದಿನ ಮತ್ತು ಅದರ ತಕ್ಷಣದ ನಂತರದ ಅವಧಿಯನ್ನು ನಿರ್ಬಂಧವು ಒಳಗೊಂಡಿದೆ ಎಂದು ತಿಳಿಸಿರುವಂತಹ ಪರೀಕ್ಷಾ ಸಂಸ್ಥೆ, ಈ ತಿಂಗಳ 30ರವರೆಗೆ ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳಿಗೆ ಸಂದೇಶ ಸಂಪಾದನೆ ವೈಶಿಷ್ಟ್ಯವನ್ನು ನಿಷ್ಕ್ರಿಯಗೊಳಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದೆ. ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ವಂಚಿಸಲು

0: ಈ ವೇದಿಕೆಯನ್ನು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026ಕ್ಕೆ ಪ್ರವೇಶ ಪತ್ರ ಡೌನ್ಲೋಡ್ ಸೌಲಭ್ಯವನ್ನು ಪ್ರಾರಂಭ ಮಾಡಿದ 24 ಗಂಟೆಗಳ ಒಳಗೆ 10 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಎಲ್ಲ ಅಭ್ಯರ್ಥಿಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ವರ್ಗಳಲ್ಲಿನ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ವಾಹನಗಳಲ್ಲಿ E20 ಇಂಧನವನ್ನು ಬಳಸುವುದರಿಂದ ವಾಹನ ವಿಮೆ ಹಕ್ಕುಗಳು ರದ್ದಾಗುತ್ತವೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸಂದೇಶಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಪಿಐಬಿಯ ಸತ್ಯಶೋಧನಾ ಘಟಕ ಈ ಸುದ್ದಿ ಸಂಪೂರ್ಣ ಸುಳ್ಳಾಗಿದ್ದು ಆಧಾರರಹಿತವಾಗಿದೆ ಎಂದು ತಿಳಿಸಿದೆ. E20 ಇಂಧನವನ್ನು ಬಳಸಿದರೂ ಸಹ ಮೋಟಾರು ವಿಮೆ ಪಾಲಿಸಿಗಳು ಎಂದಿನಂತೆ ಸಿಂಧುವಾಗಿರುತ್ತವೆ ಹಾಗೂ ನಿಯಮಾನುಸಾರ ವಿಮಾ ಸೌಲಭ್ಯಗಳು ದೊರೆಯಲಿವೆ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಇಂತಹ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ವಿನಂತಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿಗೆ ಮತ್ತಷ್ಟು ತಳ್ಳುತ್ತದೆ ಎಂದು ಭಾರತ ತಿಳಿಸಿದೆ. ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ್ ಸರ್ಕಾರಿ ಮಾತುಕತೆ IGN ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಮಂಡಳಿಯ ಕಾಯಂ ಸದಸ್ಯತ್ವವನ್ನು ವಿಸ್ತರಿಸದೆ ಕೈಗೊಳ್ಳುವ ಯಾವುದೇ ಸುಧಾರಣೆಯು ಸದ್ಯ ಮಂಡಳಿಯಲ್ಲಿರುವ 5 ಪ್ರಮುಖ ರಾಷ್ಟಗಳ ನಿರ್ಧಾರ ಕೈಗೊಳ್ಳುವ ಏಕಸ್ವಾಮ್ಯ ಅಧಿಕಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಇಟಲಿ ಮತ್ತು ಪಾಕಿಸ್ತಾನ ನೇತೃತ್ವದ 12 ದೇಶಗಳಿರುವ ಒಕ್ಕೂಟ ಹೊಸ ಕಾಯಂ ಸದಸ್ಯರ ಸೇರ್ಪಡೆಯನ್ನು ವಿರೋಧಿಸುತ್ತಾ ಸುಧಾರಣಾ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತಿರುವುದನ್ನು ತರಾಟೆಗೆ ತೆಗೆದುಕೊಂಡ ಅವರು ನಿರ್ದಿಷ್ಟ ಕಾಲಮಿತಿಯೊಳಗೆ ಸಂಧಾನ ಪಠ್ಯವನ್ನು ಸಿದ್ದಪಡಿಸಿ ಮಾತುಕತೆ ಮುನ್ನಡೆಸುವಂತೆ ಒತ್ತಾಯಿಸಿದರು. ಭದ್ರತಾ ಮಂಡಳಿಯಲ್ಲಿ ಜಾಗತಿಕ ಸಮತೋಲನ ತರಲು ಕಾಯಂ ಸದಸ್ಯತ್ವದ ವಿಸ್ತರಣೆಯೊಂದೇ ದಾರಿಯಾಗಿದೆ ಎಂದು ಭಾರತ ಸ್ಪಷ್ಟವಾಗಿ ತಿಳಿಸಿದೆ. ಒಮಾನ್ ಕರಾವಳಿಯಲ್ಲಿ ಸಂಭವಿಸಿದ ಭೀಕರ ಕಡಲ ದುರಂತದಿಂದ ಪಾರಾದ ಎಂಟಿ ಸಟಬೆಲ್ಲು ಸರಕು ಸಾಗಣೆ ಹಡಗಿನ 21 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ. ಒಮಾನ್ನ ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಈ ಮಾಹಿತಿ ಹಂಚಿಕೊಂಡಿದ್ದು, ಭಾರತೀಯ ರಾಯಭಾರಿಗಳು ಸಿಬ್ಬಂದಿಯನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಹಾಗೂ ಅವರು ಸುರಕ್ಷಿತ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ ಎಂದು ತಿಳಿಸಲಾಗಿದೆ. ವಿದೇಶಗಳಲ್ಲಿರುವ ಭಾರತೀಯರ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ತಮ್ಮ ಕಚೇರಿ ಸದಾ ಬದ್ಧವಾಗಿದೆ ಎಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ಪಲಾವ್ ದೇಶದ ಧ್ವಜ ಹೊತ್ತ ಎಂಟಿ ಸಟಬೆಲ್ಲೋ ಹಡಗು ಒಮಾನ್ನ ಸೋಹರ್ ಕರಾವಳಿಯಿಂದ ಸುಮಾರು 30 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗ ದಾಳಿಗೆ ಒಳಗಾಗಿತ್ತು. ಘಟನೆಯ ಬೆನ್ನಲ್ಲೇ ಒಮಾನ್ ಕಡಲ ಭದ್ರತಾ ಕೇಂದ್ರಕ್ಕೆ ಮಾಹಿತಿ ನೀಡಿ ಒಮಾನ್ ಅಧಿಕಾರಿಗಳು ತಕ್ಷಣವೇ ಭಾರೀ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ಮೂಲಕ 21 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಈ ಕಡಲ ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಜಿ ಗುಂಪಿನ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2-2 ಗೋಲುಗಳ ಅಂತರದಲ್ಲಿ ಸಮಬಲ ಸಾಧಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿವೆ. ಇದಕ್ಕೂ ಮುನ್ನ ಫ್ಲೋರಿಡಾದಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ನಡುವಿನ ಹೆಚ್ ಗುಂಪಿನ ಪಂದ್ಯ ಸಹ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಈಸ್ಟ್ ರದರ್ಫೋರ್ಡ್ನಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ಸ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತವು ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ನಾಯಕಿ ಸಲೀಮಾ ಟೆಟೆ ಮತ್ತು ಲಾಲ್ರೇಸ್ ಮಿಯಾಮಿ ಭಾರತಕ್ಕಾಗಿ ಗೋಲು ಗಳಿಸಿದರು. ಜಪಾನ್ ಪರ ಹಿರಾಮಿಟ್ಸು ಐ ಏಕೈಕ ಗೋಲು ಗಳಿಸಿದರು.

0: ಈ ಗೆಲುವಿನೊಂದಿಗೆ ಭಾರತ ಎ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೆ ಏರಿತು. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಉರುಗ್ವೆಯನ್ನು ಎದುರಿಸಲಿದೆ. ಪುರುಷರ ಹಾಕಿಯಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ನ ರೊಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪ್ರೋ ಲೀಗ್ನಲ್ಲಿ ಜರ್ಮನಿಯನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮಂಗಳೂರು ಸ್ವರಮಾಧುರ್ಯ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಶಂಕರ ಶಾನುಭಾಗ್ ಅವರು ಹಾಡಿರುವ ವಚನಗಳನ್ನು ಆಲಿಸೋಣ. ಮೊದಲಿಗೆ ಬಸವಣ್ಣನವರ ವಚನ, ಪುಣ್ಯ ಪಾಪವೆಂಬುವು ತಮ್ಮ ಇಷ್ಟವೋ.

ಆಕಾಶವಾಣಿ ಮಂಗಳೂರು ಸಂಯೋಜಿತ ಕನ್ನಡ ಚಿತ್ರಗೀತೆಗಳು. ಮಳೆ, ಮಳೆಯ ಸಂವತ್ಸರಕ್ಕೆ ಕೇವಲ ಮೋಡ, ಗಾಳಿ, ಮಳೆಹನಿಗಳು ಇವುಗಳ ಕುರಿತು ಮಾತ್ರ ತಿಳ್ಕೊಂಡ್ರೆ ಸಾಕೆ? ಚಿಟಪಟ ಸುರಿವ ಮಳೆಯ ಸದ್ದಿನ ನಡುವೆ ಅದೆಷ್ಟೋ ಮೌನ ಕಥೆಗಳು ಕೂಡ ಹೆಣೆದಿರುತ್ತವೆ. ನಾವು ಆ ಕಥೆಗಳನ್ನು ಕೇಳಲು ಸ್ವಲ್ಪ ಸಮಯ ಕೊಡಬೇಕಷ್ಟೇ. ಮಳೆ ಬರುವ ಮುನ್ನ ಇರುವೆಗಳ ಓಡಾಟ, ಮೊದಲ ಮಳೆಯೊಂದಿಗೆ ಕಾಣಿಸಿಕೊಳ್ಳುವ ಗಂಗೆ ಹುಳುಗಳು, ಮಳೆಹನಿಗಳನ್ನು ಸ್ವಾಗತಿಸುವ ಕಪ್ಪೆಗಳು, ಹೊಸ ಚೈತನ್ಯ ತುಂಬುತ್ತಾ ಹಾರಾಡೋ ಪಕ್ಷಿಗಳು, ಹೀಗೆ ಪ್ರಕೃತಿಯ ಈ ಭಾಷೆಗಳು ಹಲವು ಕಥೆಗಳನ್ನು ಹೊತ್ತು ತರುತ್ತವೆ. ಆ ಕಥೆಗಳಿಗೆ ಹಾಡುಗಳೊಂದಿಗೆ ಕಿವಿಯಾಗೋಣ. ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ನಶ್ಮಿತಾ ಡಿ ನಾರಾಯಣ್. ಮೊದಲಿಗೆ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆ ಆಲಿಸೋಣ. ಶ್ರೇಯಾ ಘೋಷಾಲ್ ಧ್ವನಿಯಾಗಿರುವ ಈ ಗೀತೆಯ ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದು, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಮಳೆ ಬಿದ್ದ ಕೂಡಲೇ ಮಣ್ಣಿನಿಂದ ಬರುವ ಸುವಾಸನೆ ಯಾರಿಗಿಷ್ಟವಿಲ್ಲ ಹೇಳಿ? ಈ ಪರಿಮಳಕ್ಕೆ ವಿಜ್ಞಾನದಲ್ಲಿ ಪೆಟ್ರಿಕೋರ್ ಎಂಬ ಹೆಸರಿದೆ. ದೀರ್ಘಕಾಲ ಮಳೆ ಬಾರದಾಗ ಕೆಲವು ಸಸ್ಯಗಳು ಮತ್ತು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಕೆಲವು ವಿಶೇಷ ರಾಸಾಯನಿಕಗಳನ್ನು ಉತ್ಪಾದಿಸುತ್ತವೆ. ಮಳೆಹನಿಗಳು ಮಣ್ಣಿಗೆ ತಾಕಿದಾಗ ಆ ಪರಿಮಳ ಗಾಳಿಯಲ್ಲಿ ಹರಡುತ್ತದೆ. ಅದೇ ಕಾರಣಕ್ಕಾಗಿ ಮೊದಲ ಮಳೆಯ ವಾಸನೆ ನಮ್ಮ ಮನಸ್ಸಿಗೆ ಒಂದು ವಿಶೇಷ ಸಂತೋಷವನ್ನು ನೀಡುತ್ತದೆ. ಈ ಮಳೆಯ ಸುವಾಸನೆಯಷ್ಟು ಮಧುರವಾದ ಒಂದು ಹಾಡನ್ನು ಕೇಳೋಣ. ಚಕ್ರವರ್ತಿ ಚಿತ್ರಕ್ಕಾಗಿ ಅರ್ಮನ್ ಮಲಿಕ್ ಮತ್ತು ಶ್ರೇಯಾ ಘೋಷಾಲ್ ದನಿಯಾಗಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯಾ.

ಮಳೆಗಾಲದ ಮೊದಲ ದಿನಗಳಲ್ಲಿ ನಮ್ಮ ಕಿವಿಗೆ ಕೇಳಿಬರುವುದು ಕಪ್ಪೆಗಳ ಶಬ್ದ. ಮಳೆಗಾಲವು ಕಪ್ಪೆಗಳ ಸಂತಾನೋತ್ಪತ್ತಿಯ ಕಾಲ. ಮಳೆ ಬಂದಾಗ ಕೆರೆ, ಕೊಳ ಮತ್ತು ಸಣ್ಣ ನೀರು ನಿಲ್ಲುವ ಗುಂಡಿಗಳು ನಿರ್ಮಾಣವಾಗುತ್ತವೆ. ಇದೇ ಸ್ಥಳಗಳಲ್ಲಿ ಕಪ್ಪೆಗಳು ಮೊಟ್ಟೆ ಇಡುತ್ತವೆ. ಆದ್ದರಿಂದ ಮಳೆ ಆರಂಭವಾಗುತ್ತಿದ್ದಂತೆ ಅವು ಹೆಚ್ಚು ಚಟುವಟಿಕೆಯಿಂದ ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ಮಳೆ ಬರುವ ಮುನ್ನವೇ ಕಪ್ಪೆಗಳು ಕೂಗಲು ಆರಂಭಿಸುತ್ತವೆ. ವಾತಾವರಣದಲ್ಲಿನ ತೇವಾಂಶದ ಬದಲಾವಣೆಗಳನ್ನು ಅವು ಬೇಗ ಗುರುತಿಸುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಬನ್ನಿ ಇನ್ನೊಂದು ಹಾಡು ಕೇಳೋಣ. ಆಕ್ಸಿಡೆಂಟ್ ಚಿತ್ರಕ್ಕಾಗಿ ಸೋನು ನಿಗಮ್ ದನಿಯಾಗಿರುವ ಗೀತೆ. ಬಿಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಿಕ್ಕಿ ಕೇಜ್.

ಬಾಲ್ಯದಲ್ಲಿ ಮಳೆ ಬಂದಾಗ ಕೆಂಪು ಬಣ್ಣದ ಮೃದುವಾದ ಗಂಗೆ ಹುಳುಗಳನ್ನು ನೋಡಿದ ನೆನಪು ನಿಮಗಿದೆಯಾ? ಈ ಪುಟ್ಟ ಜೀವಿಗಳು ಸಾಮಾನ್ಯವಾಗಿ ಒಣಗಾಲದಲ್ಲಿ ನೆಲದೊಳಗೆ ಅಡಗಿರುತ್ತವೆ. ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದಾಗ ಮಾತ್ರ ಹೊರಗೆ ಬರುತ್ತವೆ. ಅವು ವಿಷಕಾರಿಯಾಗಿರದೆ ಪ್ರಕೃತಿಯ ವೈವಿಧ್ಯತೆಯನ್ನು ನಮಗೆ ನೆನಪಿಸುವ ಪುಟ್ಟ ಜೀವಿಗಳು. ಇಂದು ನಗರ ಪ್ರದೇಶಗಳಲ್ಲಿ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಪರಿಸರದಲ್ಲಾಗುತ್ತಿರುವ ಬದಲಾವಣೆಗಳನ್ನು ಸೂಚಿಸುತ್ತದೆ. ಮನಸಾರೆ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಗೀತೆ ಕೇಳೋಣ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿ.

ಮಳೆ ಬರುವ ಮುನ್ನ ಇರುವೆಗಳು ತಮ್ಮ ಮೊಟ್ಟೆಗಳನ್ನು ಬಾಯಿಯಲ್ಲಿ ಹಿಡಿದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನು ನಾವು ನೋಡಿರಬಹುದು. ಇರುವೆಗಳು ಪರಿಸರದ ಸೂಕ್ಷ್ಮ ಬದಲಾವಣೆಗಳನ್ನು ಗ್ರಹಿಸುವ ಸಾಮರ್ಥ್ಯ ಹೊಂದಿವೆ. ತೇವಾಂಶ ಮತ್ತು ವಾಯು ಒತ್ತಡದ ಬದಲಾವಣೆಗಳಿಂದ ಮಳೆಯ ಸಾಧ್ಯತೆಯನ್ನು ಅವು ಮುಂಚಿತವಾಗಿಯೇ ಅರಿಯುತ್ತದೆ. ಅದಕ್ಕಾಗಿ ಸುರಕ್ಷಿತವಾದ ಎತ್ತರದ ಸ್ಥಳಗಳಿಗೆ ತಮ್ಮ ಗೂಡನ್ನು ಸ್ಥಳಾಂತರಿಸುತ್ತವೆ. ಮಳೆಯ ಅನುಭವ ತರಿಸುವ ಇನ್ನೊಂದು ಗೀತೆ ಆಲಿಸೋಣ. ಮೊದಲ ಸಲ ಚಿತ್ರಕ್ಕಾಗಿ ಅನುರಾಧ ಭಟ್ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಹಾರಿ ಕೃಷ್ಣ.

ಮಳೆ ಆರಂಭವಾದಾಗಲೇ ಪ್ರಕೃತಿ ತನ್ನ ಹೊಸ ರೂಪವನ್ನು ಪಡೆಯುತ್ತದೆ. ಮರಗಳು ಹಸಿರಿನಿಂದ ಕಂಗೊಳಿಸುತ್ತವೆ, ಹೂಗಳು ಅರಳುತ್ತವೆ, ನೆಲ ತಂಪಾಗಿ ಉಸಿರುಳಿಯುತ್ತದೆ. ಈ ಮಳೆಯ ಸ್ಪರ್ಶದಿಂದ ಪ್ರತಿಯೊಂದು ಜೀವಿಯಲ್ಲೂ ಬದಲಾವಣೆ ಕಾಣುತ್ತದೆ. ಇಂತಹ ಈ ಪ್ರಕೃತಿಯ ಚಲನೆಯಲ್ಲಿ ಎಲ್ಲವೂ ಒಂದರ ಮೇಲೊಂದು ಅವಲಂಬಿತವಾಗಿದೆ. ಪ್ರತಿ ಋತು ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುತ್ತದೆ, ಆದರೆ ಅವುಗಳ ನಡುವಿನ ಸಮತೋಲನವೇ ಈ ಭೂಮಿಯ ನಿಜವಾದ ಶಕ್ತಿ. ಸೈನಿಕ ಚಿತ್ರದ ಹರಿಣಿ ದನಿಯಾಗಿರುವ ಗೀತೆ ಕೇಳೋಣ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ದೇವಾ.

ಸೈನಿಕ ಚಿತ್ರದ ಈ ಗೀತೆಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಮುಂದೆ ಕೇಳೋಣ ಮೇ ಆರ್ ಮಿಸಸ್ ಗನ್ನಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಗೂ ಸುಜಾನೆ ಡಿಮೆಲೊ ಧ್ವನಿಯಾಗಿರುವ ಗೀತೆ. ಜುನೈದ್ ವಾಸಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಾಜಿತ್ ವಾಜಿತ್.

ಮುಂದೆ ಕೇಳೋಣ ಕಬಿ ಅಲ್ವಿದಾ ನ ಕೆಹನಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ತನಿಯಾಗಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಶಂಕರ್ ಇಶಾನ್ ಲಾಯ್.

ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ. ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ವೈದ್ಯಕೀಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸೇವೆ ಮತ್ತು ಕರುಣೆಯ ಕ್ಷೇತ್ರವಾಗಿದ್ದು ವೈದ್ಯರು ಸದಾ ನೈತಿಕತೆ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ಬದ್ಧರಾಗಿರಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರೋಗ್ಯಕರ ಭಾರತ ಮತ್ತು ವಿಕಸಿತ ಭಾರತ 2047 ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವೈದ್ಯಕೀಯ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದ್ದಾರೆ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲೂ ಆರೋಗ್ಯ ಸೇವೆ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಬಿಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಆರೋಗ್ಯ ಇಲಾಖೆ 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾದ ವಿನಾಯಿತಿಯನ್ನು ಹಿಂತೆಗೆದುಕೊಂಡಿದೆ. ಔಷಧ ನಿಯಮಗಳ ಕೆ ವೇಳಾಪಟ್ಟಿಯಿಂದ ಔಷಧಗಳ ವರ್ಗ ಶೀರ್ಷಿಕೆಯಲ್ಲಿದ್ದ ಸಿರಪ್ ಎಂಬ ಪದವನ್ನು ಕೈಬಿಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಪದವನ್ನು ತೆಗೆದುಹಾಕಿರುವುದರಿಂದ ಕೆಮ್ಮಿನ ಸಿರಪ್ಗಳಿಗೆ ಈವರೆಗೆ ನೀಡಲಾಗುತ್ತಿದ್ದ ವಿನಾಯಿತಿ ಇನ್ನು ಮುಂದೆ ಅನ್ವಯವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಾರ್ವಜನಿಕರು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ಹಿಂದೆ 1,000 ಕಡಿಮೆ ಜನಸಂಖ್ಯೆ ಇರುವ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಿನ್ನೆ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಘಟನೆ ಹಿನ್ನೆಲೆಯಲ್ಲಿ ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದ್ದು ಪಬ್ ಮಾಲೀಕನ ವಿರುದ್ದ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಿಗೆ

0: ಇಲ್ಲದೆ ಪಬ್ ನಡೆಸಲಾಗುತ್ತಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಎಲ್ಲ ವಾಣಿಜ್ಯ ಕಟ್ಟಡಗಳಲ್ಲಿ ಬೆಂಕಿ ಅವಘಡದ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಎಲ್ಲ ಶಾಸಕರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಸಂಜೆ 6:30 ಸಭೆ ನಡೆಯಲಿದ್ದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ರಾಜ್ಯಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಈ ಪ್ರಶಸ್ತಿಯೊಂದಿಗೆ ಪವನ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯನ್ನು ಬಲಪಡಿಸುವಲ್ಲಿ ರಾಜ್ಯ ನಾಯಕತ್ವ ಹಾಗೂ ಬದ್ದತೆಯನ್ನು ಸಾಬೀತುಪಡಿಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ 3 ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12 ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯ ತಾಂತ್ರಿಕ ಅಧಿಕಾರಿ ಸಿದ್ದೇಶ್ವರ ಎನ್ ಹೆಬ್ಬಾಳ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಕೃಷ್ಣನಾಯ್ಕ ಹಾಗೂ ಬೆಳಗಾವಿಯ ಕೆಆರ್ಐಡಿಎಲ್ ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ದಾಳಿಗೆ ಒಳಗಾದ ಅಧಿಕಾರಿಗಳಾಗಿದ್ದಾರೆ. ಇನ್ನೊಂದೆಡೆ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣನಾಯ್ಕ ಅವರ ಮನೆ ಹಾಗೂ ಚಿತ್ರದುರ್ಗ ನಗರ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ರಾಜ್ಯದ ಮೇಕೆದಾಟು ಯೋಜನೆ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇದೇ 23ರಂದು ತಮಿಳುನಾಡು ರೈತರು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಿರುವಾರೂರಿನಲ್ಲಿ ನಡೆದ ತಮಿಳುನಾಡು ಕಾವೇರಿ ರೈತ ಸಂಘದ ರಾಜ್ಯ ಸಮಿತಿಯ ಸಭೆಯ ಬಳಿಕ ಮಾತನಾಡಿರುವ ಹೇಳಿಕೆಯಲ್ಲಿ ಯೋಜನೆ ಖಂಡಿಸಿ ತಮಿಳುನಾಡು ರೈತರು ದೆಹಲಿಯಲ್ಲಿನ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಕಾವೇರಿ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ ಪ್ರಸ್ತಾವಿತ ಜಲಾಶಯವು ತಮಿಳುನಾಡಿನಲ್ಲಿ ನೀರಿನ ಲಭ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಹಾಗೂ ಕಾವೇರಿ ಜಲಾನಯನ ಪ್ರದೇಶದ ಕೃಷಿಗೆ ಗಂಭೀರ ಅಪಾಯವನ್ನು ಉಂಟುಮಾಡಬಹುದು ಎಂದು ಸಂಘ ಕಳವಳ ವ್ಯಕ್ತಪಡಿಸಿದೆ. ಸಾರ್ವಜನಿಕರ ಅಹವಾಲುಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವೇ ವಿಲೇವಾರಿ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯ ಸಾಧ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕುಡಿಯುವ ನೀರಿನ ನಿರ್ವಹಣೆಗೆ ಸಂಬಂಧಿಸಿದ ತುರ್ತು ಕ್ರಿಯಾ ಯೋಜನೆಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭೂ ಗ್ಯಾರಂಟಿ ಅಭಿಯಾನದಡಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು, ಆರ್ಟಿಸಿ ಸಂಬಂಧಿತ ಬಾಕಿ ಅರ್ಜಿಗಳ ವಿಲೇವಾರಿ ಸೇರಿದಂತೆ ಭೂ ದಾಖಲೆಗಳ ಸುಧಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೊ ನ್ಯಾಯಾಲಯ 20 ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. 2024 ಫೆಬ್ರವರಿ 7ರಂದು ಕೋಲಾರ ಮಹಿಳಾ

0: ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆ ಕಲಂ 6 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಲಂ 9 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರದ ವಿಶೇಷ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಸಾದ್ ಕೆಬಿ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಪ್ರಕಟಿಸಿದ್ದಾರೆ. ಸಂತ್ರಸ್ತ ಬಾಲಕಿಗೆ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲ 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000, 25,000 ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ. ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಭಜನ್ಗಳನ್ನು ಆಲಿಸೋಣ. ಮೊದಲಿಗೆ ಪಂಡಿತ್ ಭೀಮ್ಸೇನ್ ಜೋಶಿ ಹಾಡಿರುವ ಸಂತ ಕಬೀರರ ರಚನೆ

0: ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಬಚನ್ಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿವೆ. ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ. ಗುರುಗಳು ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳು ನಿಷ್ಕಲ್ ರಾವ್ ಮತ್ತು ಮೇಘನ. 5:45ಕ್ಕೆ ಕನ್ನಡ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ. ಆರು ಗಂಟೆ 50 ನಿಮಿಷಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಕೃಷಿ ರಕ್ಷಿಸಿ ಅಭಿಯಾನದ ಅಂಗವಾಗಿ ದಕ್ಷಿಣ ಕನ್ನಡದ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿಗಳಾದ ಡಾ ಕೇದಾರ್ನಾಥ್ ಅವರೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗುವುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಚಿತ್ರಗೀತೆಗಳು, 8:00ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಅತ್ರೇಯ ಕೃಷ್ಣ ಅವರಿಂದ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಆ ಬಳಿಕ ಆದಿತ್ಯ ಪಿ ಭಟ್ ಅವರಿಂದ ದೇವರ ನಾಮಗಳು. 8:30ಕ್ಕೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಸುಮನ ಆರ್ ಹೆರಳೆ ಅವರಿಂದ ಸ್ವರಚಿತ ಕವನಗಳ ವಾಚನ ಪ್ರಸಾರವಾಗುವುದು. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಪಾಟ್ಲೈಟ್, 9:30ಕ್ಕೆ 100.3 ಆಕಾಶವಾಣಿ ಟೆಲಿಕ್ವಿಸ್, 5ನೇ ಸಂಚಿಕೆ. ಕ್ವಿಸ್ ಮಾಸ್ಟರ್ ಡಾಕ್ಟರ್ ಅಣ್ಣಪ್ಪ ಕಾಮತ್, ನಿರೂಪಕರು ಸ್ನೇಹಾ ಭಟ್. ಈ ಕಾರ್ಯಕ್ರಮದ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:30ಕ್ಕೆ ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಆರ್ಥಿಕ ವಿಕಾಸ ಕುರಿತು ಕಾರ್ಯಕ್ರಮ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ. ಇವು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು.
1: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8:00. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಂತೋಷ್ ಪೈ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಆಕಾಶವಾಣಿ ಮಂಗಳೂರು, ಸಮಯ 3:10. ಇಲ್ಲಿಗೆ ನಮ್ಮ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಸಾಯಂಕಾಲ 5:00 ನಮ್ಮ ಮುಂದಿನ ಪ್ರಸಾರ ಆರಂಭ. ನಮ್ಮೆಲ್ಲ ಕೇಳುಗರಿಗೆ ನಶ್ಮಿತಾ ಡಿ ನಾರಾಯಣ್ ಮಾಡುವ ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ FM ಕಂಪನಾಂಕ 100.3 MHz. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಆತ್ಮೀಯ ನಮಸ್ಕಾರ. ಈ ಪ್ರಸಾರದಲ್ಲಿ ನಾನು ನಿಮ್ಮ

ಜೊತೆ ಪ್ರಶಾಂತಿ ಶೆಟ್ಟಿ ಇರ್ವೈಲು. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕೈಲಾಶ್ ಖೇರ್ ಹಾಡಿರುವ ಆಲೂ ಚಾಟ್ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ವಿಪಿನ್ ಮಿಶ್ರಾ.

ಮುಂದೆ ಕೇಳಿ ಕೈಲಿ ಮಿನೋಗ್ ಮತ್ತು ಸೋನು ನಿಗಮ್ ಹಾಡಿರುವ ಬ್ಲೂ ಚಿತ್ರದ ಗೀತೆ. ಈಗ ಅಬ್ಬಾಸ್ ಟೈರ್ವಾಲಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿರುವವರು ಎ ಆರ್ ರೆಹಮಾನ್.

ಆಶೀಶ್ ಪಂಡಿತ್ ಹಾಗೂ ಮಯೂರ್ ಪುರಿಯವರ ಸಾಹಿತ್ಯ, ಪ್ರೀತಮ್ ಅವರ ಸಂಗೀತ ಸಂಯೋಜನೆಯಲ್ಲಿ ಬಿಲ್ಲು ಬಾರ್ಬರ್ ಚಿತ್ರದ ಗೀತೆ, ಗಾಯಕರು ನೀರಜ್ ಶ್ರೀಧರ್ ಹಾಗೂ ತುಳಸಿ ಕುಮಾರ್.

ಸಂಗಡಿಗರೊಂದಿಗೆ ರೇಖಾ ಭಾರದ್ವಾಜ್ ಹಾಡಿರುವ ಗೀತೆಯೀಗ. ಪ್ರಸೂನ್ ಜೋಶಿ ಅವರ ರಚನೆಗೆ ಸಂಗೀತ ನೀಡಿರುವವರು ಎ.ಆರ್. ರೆಹಮಾನ್. ಈ ಚಿತ್ರದ ಹೆಸರು ದಿಲ್ಲಿ 6.

0: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಂತೋಷ್ ಪೈ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಕಮಿನೆ ಚಿತ್ರದ ಗೀತೆ ಈಗ ಹಾಡಿದ್ದಾರೆ ವಿಶಾಲ್ ದದ್ಲಾನಿ. ಗುಲ್ಜಾರ್ ಅವರ ರಚನೆಗೆ ಸಂಗೀತ ನೀಡಿರುವವರು ವಿಶಾಲ್ ಭಾರದ್ವಾಜ್.

ಕಾರ್ಯಕ್ರಮದ ಕೊನೆಯಲ್ಲಿ ಇರ್ಷಾದ್ ಕಾಮಿಲ್ ಅವರ ರಚನೆ, ಪ್ರೀತಮ್ ಅವರ ಸಂಗೀತ ಸಂಯೋಜನೆಯಲ್ಲಿ ಆಕ್ಷನ್ ರೀಪ್ಲೇ ಚಿತ್ರದ ಗೀತೆ, ಗಾಯಕರು ಶ್ರೇಯಾ ಘೋಷಾಲ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. 5:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಸಂಸ್ಕೃತ ಪಾಠ. ಗುರುಗಳಾಗಿ ಭಾಗವಹಿಸುತ್ತಾರೆ ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳು ನಿಷ್ಕಲ್ ರಾವ್ ಹಾಗೂ ಮೇಘನಾ.

0: ನಮಸ್ತೆ ಗುರುವರ್ಯ.
1: ನಮಸ್ತೆ. ಅದ್ಯ ಸುಭಾಷಿತ ಪಾಠಂ ಪಠಾಮಃ. ಸುಭಾಷಿತಸ್ಯ ವೈಶಿಷ್ಟ್ಯಂ ಜಾನಾತಿ ವಾ?
0: ಜಾನಾಮಿ ಗುರುವರ್ಯ.

0: ಮಧುರಂ
1: ತಸ್ಮಾಧಿ ಕಾವ್ಯಂ ಮಧುರಂ ತಸ್ಮಾದಪಿ ಸುಭಾಷಿತಂ.
0: ಸದುಕ್ತಂ ಸಂಸ್ಕೃತ ಭಾಷಾ ದಿವ್ಯಾ ಮುಖ್ಯಾ ಮಧುರಾ ಇತಿ. ಸಂಸ್ಕೃತ ಕಾವ್ಯಂ ಮಧುರತರಂ ತತ್ರಾಪಿ ಸಂಸ್ಕೃತ ಸುಭಾಷಿತಂ ಮಧುರತಮಂ.
2: ಅಹಮೇಕಂ ಸುಭಾಷಿತ ಪ್ರಶಂಸಾ ಶ್ಲೋಕಂ ಜಾನಾಮಿ ಪೃಥಿವ್ಯಾನ್ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಜಲವತ್ ಅನ್ನವತ್ ಸುಭಾಷಿತಸ್ಯ ಆಸ್ವಾದಂ ರತ್ನಸದೃಶಂ ಕಿಲ.
0: ರತ್ನಸದೃಶಮೇವ. ಸುಭಾಷಿತಂ ಅನ್ಯಂ ಪಠಾಮಃ. ಅನುವದಂತು ಸುಭಾಷಿತಂ ಹಾರಿ
2: ಸುಭಾಷಿತಂ ಹಾರಿ
0: ವಿಷತ್ಯಧೋ ಗಲಾತ್
2: ವಿಷತ್ಯಧೋ ಗಲಾತ್
0: ನ ದುರ್ಜನಸ್ಯಾರ್ಕರಿ

0: ಅತಿ ನಿರ್ಮಲಂ
1: ಇತ್ಯುಕ್ತೆ ದುರ್ಜನಾನಾಂ ಕಂಠೇ ಸುಭಾಷಿತಂ ತು ನ ಪ್ರವಿಶತಿ. ಯಥಾ ಅಮೃತಂ ರಾಹುಕಂಠೇ ನ ವಿಶತಿ ತಥಾ ದುರ್ಜನಾನಾಂ ಮನಸಿ ಸುಭಾಷಿತಂ ನ ವಿರಾಜತೆ. ಯಥಾ ವಿಷ್ಣು ನಿರ್ಮಲಂ ಕೌಸ್ತುಭಂ ಧೃತ್ವಾ ವಿರಾಜತೆ ತಥೈವ ಸಜ್ಜನಾಃ ಹೃದಿ ಸುಭಾಷಿತರತ್ನಂ ಧೃತ್ವಾ ವಿರಾಜಂತೆ ಇತಿ ಅತ್ರ ಇಂಗಿತಃ.
2: ಗುರುದೇವ ಅಥ ಕಿಂ ನಾಮ ಸುಭಾಷಿತಂ?
1: ಸುಷ್ಟು ಭಾಷಿತಂ ಸುಭಾಷಿತಂ. ಕಿಮಿತಿ?
3: ಸುಷ್ಟು ಭಾಷಿತಂ ಸುಭಾಷಿತಂ.
1: ಸಾಹಿತ್ಯ ಲೋಕೆ ಸರ್ವತ್ರ ಸಂದರ್ಭೋಚಿತಾನಿ ಸುಭಾಷಿತಾನಿ ದೃಶ್ಯಂತೆ ಕಿಲ. ರತ್ನಮಾಲಾ ಇವ ತಾನ್ ಸಂಗೃಹ್ಯ ಪುಸ್ತಕಾನಿ ಪ್ರಕಟಿತಾನಿ. ತತ್ರ ವಿಶಿಷ್ಯತೆ ಸುಭಾಷಿತ ರತ್ನ ಭಾಂಡಾಗಾರಂ ಇತಿ. ವಿವಿಧ ಕಾವ್ಯ ನಾಟಕಾದಿ ಗ್ರಂಥೇಭ್ಯಃ ಸಹೃದಯ ಹೃದಯಾಹ್ಲಾದಕಃ ಸೂಕ್ತಿ ಸಂಗ್ರಹೋಯಂ ಗ್ರಂಥಃ.
3: ಸುಭಾಷಿತ ರಸಸ್ಯಾಗ್ರೇ ಸುಧಾ ಭೀತಾ ದಿವಂಗತಾ ಇತಿ ಶಾಲಾಯಾಂ ಅಸ್ಮಾಕಂ ಗುರುಃ ವಿನೋದತಯಾ ವದಂತಿ.
2: ಸುಧಾ ಮಧುರ, ಸುಭಾಷಿತಂತು ಮಧುರ ತರಂಕಿಲ.
1: ಮಧುರತರಮೇವ. ಉದಾಹರಣಾರ್ಥಂ ಪರೋಪಕಾರಸ್ಯ ಮಹತ್ವಂ ನೈಕೇಷು ಸುಭಾಷಿತೇಷು ಪಶ್ಯಾಮಃ. ಯಥಾ ಪರೋಪಕಾರ ಶೂನ್ಯಸ್ಯ ಅನ್ನುವ

0: ಅಕರಿಷ್ಯತಿ.
1: ಅಸ್ಮಿನ್ ಲೋಕೆ ಬಹವಃ ಸ್ವಾರ್ಥಪರಾಹ ಸಂತಿ, ಸರ್ವಃ ಸ್ವಾರ್ಥಂ ಸಮೀಹತೆ ಇತಿ ವದಂತಿ. ಪರಂತು ಸಹಜೀವಿನಾಂ ಸುಖ ಸೌಖ್ಯಂ ಯಃ ಪಶ್ಯತಿ, ಯಃ ತೇಷಾಂ ಹಿತಾಯ ಉಪಕರೋತಿ, ಸ ಮಹಾತ್ಮ ಭವತಿ, ಅನ್ಯಾಸ್ತು ದುರಾತ್ಮಾಃ ಭವಂತಿ. ತಾದೃಶಾನ್ ದುರಾತ್ಮಾನ್ ಪರೋಪಕಾರ ವಿಮುಖಾನ್ ಧಿಕ್ಕರೋತಿ ಕವಿಃ ಅತ್ರ.
2: ಪಶವಃ

0: ವೃಕ್ಷಾಃ ನದ್ಯಃ ಗಾವಃ ಸ್ವಭಾವತಃ ಉಪಕಾರಣಃ ತಾನ್ ದೃಷ್ಟ್ವಾಪಿ ನರಃ ಸನ್ಮಾರ್ಗಂ ಜಾನಾತು ಇತಿ ಅತ್ರ ಭಾವಃ. ಅತ್ರ ಜೀವಂತು ಇತ್ಯಸ್ಯ ಶಬ್ದಸ್ಯ ಕ್ರಿಯಾರೂಪಂ ಜಾನಾತಿ ವಾ?
1: ಜಾನಾಮಿ ಗುರುವರ್ಯ. ಜೀವತು ಜೀವತಾಂ ಜೀವಂತು ಜೀವ ಜೀವತಂ ಜೀವತ ಜೀವಾನಿ ಜೀವಾವ ಜೀವಾಮ.
2: ಲೋಟ್ ಅಥವಾ ಆಜ್ಞಾರ್ಥ ಕ್ರಿಯಾರೂಪೋಯಂ ಕಿಲ?
0: ತಥಾ ಪಶವಃ ಇತ್ಯಸ್ಯ ಶಬ್ದಸ್ಯ ನಾಮ ರೂಪಾಣಿ ವದತಿ ವಾ?
2: ಪಶುಃ ಪಶೂ ಪಶವಃ.
0: ಸಮೀಚೀನ.
2: ಯಥಾ ಗುರು ಗುರು ಗುರವಃ.
1: ಯಥಾ ಶಂಭುಃ ಶಂಭೂ ಶಂಭವಃ.
0: ಅಸ್ಯ ಶಬ್ದರೂಪಾಣಿ ನಾಮರೂಪಾಣಿ ಸರ್ವಾಸು ವಿಭಕ್ತಿಷು ವದತು. ಗುರುಃ ಗುರು ಗುರವಃ ಗುರುಂ ಗುರು ಗುರೂನ್ ಗುರುಣಾ ಗುರುಭ್ಯಾಂ ಗುರುಭಿಃ ಗುರವೇ ಗುರುಭ್ಯಾಂ ಗುರುಭ್ಯಃ ಗುರೋಃ ಗುರುಭ್ಯಾಂ ಗುರುಭ್ಯಃ ಗುರೋಃ ಗುರ್ವೋಃ ಗುರುಣಾಂ ಗುರೌ ಗುರ್ವೋಃ ಗುರುಷು. ಉಕಾರಾಂತಃ ಪುಲ್ಲಿಂಗಃ ಗುರುಶಬ್ದಃ. ಉಕಾರಾಂತಃ ಪುಲ್ಲಿಂಗೋ ಗುರುಶಬ್ದಸ್ಯ ಪ್ರಥಮಾ ವಿಭಕ್ತಿ ಬಹುವಚನರೂಪೋಯಂ ತಥಾ ಪಶವಃ. ಪಶುಶಬ್ದಸ್ಯ ಪ್ರಥಮಾ ವಿಭಕ್ತಿ ಬಹುವಚನರೂಪೋಯಂ ಪಶವಃ. ಪಶುಃ ಪಶೂ ಪಶವಃ. ಅನ್ಯಮೇಕಂ ಸುಭಾಷಿತಂ ಪಠಾಮಃ. ಅನುವದಂತು. ಪ್ರಥಮಶ್ಚ

0: ಅಸಾಮರ್ಥ್ಯ ಫಲಾಹ್ಯೇತೆ,
1: ಅಸಾಮರ್ಥ್ಯ ಫಲಾಹ್ಯೇತೆ
0: ನಿರ್ಗುಣೇಶು ಸತಾಂ ಗುಣಾಃ,
1: ನಿರ್ಗುಣೇಶು ಸತಾಂ ಗುಣಾಃ.
0: ಮಿಲಿತ್ವಾ ವದತು ಪ್ರಥಮ

0: ಶಾಂತಿ ಇತ್ಯುಕ್ತೆ ಪ್ರಶಮಗುಣ ಕ್ಷಮಾಗುಣ ರುಜುಮಾರ್ಗೇ ವ್ಯವಹಾರ ಆರ್ಜವಂ ತಥಾ ಪ್ರಿಯವಾಕ್ಯೇನ ಚ ಏವಂ ಸದ್ಗುಣೈಃ ಸಜ್ಜನಾಃ ಸಂತೋಷಂ ಜನಯೇಯುಃ. ಪರಂತು ಅಸ್ಮಾಕಂ ಲೋಕೆ ಕೇಚನ ಏವಂ ಚಿಂತಯಂತಿ ಏತೇ ಸದ್ಗುಣಾಃ ಅಸಾಮರ್ಥ್ಯ ಲಕ್ಷಣಾನೀತಿ. ಗುಣಹೀನಾಃ ಗುಣಹೀನಾಃ ತಾದೃಶಾಃ ತಾದೃಶಾನ್ ಸಾಮರ್ಥ್ಯಾನ್ ಅಜಾನಂತಃ ಏತೇ ದುರ್ಬಲಾನಾಂ ಲಕ್ಷಣಾನಿ ಇತ್ಯಪಿ ವದಂತಿ. ಔದಾರ್ಯಂ ಸಜ್ಜನಸ್ಯ ಇದಂ.
1: ಪರಂತು ಗುರುದೇವ, ಕಾಲೇ ಕಾಲೇ ದೃಢತಾ ದಂಡನಂ ಕರಣೀಯಂ ಕಿಲ?
0: ಸದುಕ್ತಂ. ಸಾಮಾನ್ಯತೆಯ ಶಮದಮ ಕ್ಷಮಾರ್ಜವಾದಿ ಗುಣೈಃ ಜೀವಂತಿ ಸಜ್ಜನಾಃ. ಯದಾ ಅವಶ್ಯಂ ಭವತಿ ತದಾ ದುಷ್ಟಾನ್ ಪಾಠಯಿತುಂ ದೃಢತಯಾ ದಂಡನೀಯಮೇವ. ಮಕ್ಕಳೇ, ಸುಭಾಷಿತ ಶ್ಲೋಕಗಳು ನಮ್ಗೆ ಎಷ್ಟು ಒಂದು ಸಂತೋಷ ಕೊಡ್ತವೆ ಅಂದ್ರೆ, ಸಂತೋಷವನ್ನೇ ಕುರಿತು ಒಂದು ಸುಭಾಷಿತ ಮಾತಿದೆ ಕೇಳು. ಪ್ರಿಯವಾ

ಈಗ ನಿಮ್ಗೆ ಮಾತಾಡಿದ್ರೆ ಖರ್ಚಾಗ್ತದೆ ಏನಾದ್ರೂ, 10 ನಿಮಿಷ ಮಾತಾಡಿದ್ರೆ 20 ರೂಪಾಯಿ ಖರ್ಚಾಗ್ತದ? ಇಲ್ಲ. ವಚನೇಕ ದರಿದ್ರತ, ಹಾಗಾಗಿ ಮಾತಾಡ್ಲಿಕ್ಕೆ ಬಡತನ ಯಾಕೆ, ಚೌಕಾಶಿ ಯಾಕೆ ಮಾಡ್ತೀರಿ, ಕಂಜೂಸಿ ಯಾಕೆ ಮಾಡ್ತೀರಿ? ಆದ್ರಿಂದ ವಚನೇ ಕಾದರಿದ್ರತ, ಚೆನ್ನಾಗಿ ಮಾತಾಡಿ. ಪ್ರಿಯವಾಕ್ಯ ಪ್ರಧಾನದಿಂದ ಅಂದ್ರೆ ಒಳ್ಳೆ ಮಾತಾಡೋದ್ರಿಂದ ಸರ್ವೇ ತುಷ್ಯಂತಿ ಜಂತವಃ, ಸರ್ವೇ ಜಂತವಃ ತುಷ್ಯಂತಿ.

0: ಒಳ್ಳೆ ಮಾತಾಡಿದ್ರೆ ಎಲ್ಲರಿಗೆ ಖುಷಿ ಆಗ್ತದಲ್ವಾ? ದೊಡ್ಡವರಿಗೆ ಖುಷಿ ಆಗ್ತದೆ, ನಿಮ್ಮ ಫ್ರೆಂಡ್ಸಿಗೆ ಖುಷಿ ಆಗ್ತದೆ, ಸ್ನೇಹಿತರಿಗೆ ಖುಷಿ ಆಗ್ತದೆ, ಚಿಕ್ಕ ಮಕ್ಕಳ ಹತ್ರ ಒಳ್ಳೆ ಮಾತಾಡಿ ಎಷ್ಟು ಖುಷಿ ಆಗ್ತದೆ. ಮಾತ್ರ ಅಲ್ಲ, ಮನೆಯಲ್ಲಿ ನಾಯಿ ಬೆಕ್ಕು ಪಶುಗಳ ಜೊತೆಗೆ ಮಾತಾಡಿ, ಒಳ್ಳೆ ಮಾತಾಡಿದರೆ ಅವುಗಳಿಗೆ ಕೂಡ ಖುಷಿ ಆಗುತ್ತೆ. ಅದಕ್ಕೆ ಸಂತೋಷಂ ಜನಯೇತ್, ಯಾರು ಪ್ರಾಜ್ಞ ಬುದ್ಧಿವಂತರಾದರೂ ವಿವೇಕಿಯಾದವರು ಯಾವಾಗಲೂ ಕೂಡ ಎಲ್ಲ ಕಡೆಯಲ್ಲಿ ಕೂಡ ಸಂತೋಷವನ್ನೇ ಹರಡಬೇಕು, ಸಂತೋಷವನ್ನೇ ಉತ್ಪಾದನೆ ಮಾಡಬೇಕು. ಅಹಂ ಎತ್ರ ಎತ್ರ ಗಚ್ಚಾಮಿ ತತ್ರ ಸರ್ವತ್ರ ಸಂತೋಷ ವಿಸ್ತಾರ ಕರಣೀಯ ಇತ್ಯುಚ್ಯತೆ. ಸಂತೋಷಂ ಜನಯೇತ್ ಪ್ರಾಜ್ಞ ಅನುವದತು. ಸಂತೋಷಂ ಜನಯೇತ್ ಪ್ರಾಜ್ಞ. ನೀವಿಬ್ರು ಪ್ರಾಜ್ಞರಲ್ವಾ, ಒಳ್ಳೆಯವ್ರು ತಾನೆ. ಪ್ರಾಜ್ಞರಾದ್ರೆ ನೀವು ಹೋದಲ್ಲಿ ಎಲ್ಲರಿಗೂ ಕೂಡ ಸಂತೋಷ ಆಗ್ಬೇಕು. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಸಂತೋಷ, ಶಾಲೆಯಲ್ಲಿ ಮಾಸ್ಟರ್ಗೆ ಸಂತೋಷ, ಸ್ನೇಹಿತರಿಗೆ ಸಂತೋಷ ಆಗ್ಬೇಕು. ಮಕ್ಕಳೇ, ಈ ಸುಭಾಷಿತ ಇಷ್ಟು ಕಲ್ತಿದ್ದೇವಲ್ಲ, ಆ ಸುಭಾಷಿತದ ಒಳಗಿರುವ ಕೆಲವು ವ್ಯಾಕರಣವನ್ನ ನೋಡೋಣ. ವೃಕ್ಷಾಹ, ಇದು ಯಾವ ಶಬ್ದ ಇದು? ವೃಕ್ಷ, ವೃಕ್ಷೌ ವೃಕ್ಷಾಹ. ಇನ್ನೊಮ್ಮೆ ಹೇಳಿ, ವೃಕ್ಷ ವೃಕ್ಷೌ ವೃಕ್ಷಾಹ. ಇದು ದ್ವಿತೀಯ ವಿಭಕ್ತಿ ಏನಾಗುತ್ತೆ? ವೃಕ್ಷಂ ವೃಕ್ಷೌ ವೃಕ್ಷಾನ್, ವೃಕ್ಷೇಣ ವೃಕ್ಷಾಭ್ಯಾಂ ವೃಕ್ಷೈಹಿ. ಅದೇ ತರಹ ನದಿ, ಯಾವ ಲಿಂಗ ಇದು? ಸ್ತ್ರೀಲಿಂಗ. ಇದು ನದಿ ಸ್ತ್ರೀಲಿಂಗ. ಶಬ್ದ ಹೇಗದು? ನದೀ ನದ್ಯೌ ನದ್ಯಃ. ನದಿಹಿ ಅಲ್ಲ, ಹೇಳು. ನದೀ ನದ್ಯೌ ನದ್ಯಃ. ನೋಡಿ ಇಲ್ಲಿ ವೃಕ್ಷಾಹ ಬಹುವಚನ, ನದ್ಯಃ ಬಹುವಚನ, ನದ್ಯಾಹ ಅಲ್ಲ ನದ್ಯಃ. ತಥಾ ಗೌ ಶಬ್ದ ಹೇಗೆ? ಗೌ ಗಾವೌ ಗಾವಃ, ಗಾಂ ಗಾವೌ ಗಾಹ. ಸೊ ಗಾವಃ ಅಂದ್ರೇನು? ಗಾವಃ ಅಂದ್ರೆ ಗೌ ಗಾವೌ ಗಾವಃ. ಗಾವಃ ಅಂದ್ರೇನು? ಹಸುಗಳು. ನದ್ಯಃ ಅಂದ್ರೆ ನದಿಗಳು. ವೃಕ್ಷಾಹ ಅಂದ್ರೇನು?
1: ವೃಕ್ಷಗಳು.
0: ಇವೆಲ್ಲವೂ ಸ್ವಭಾವತಃ ಸ್ವಭಾವತಃ ಉಪಕಾರ ಮಾಡ್ತವೆ, ಉಪಕಾರ ಮಾಡ್ತವೆ. ಪರೋಪಕಾರಾರ್ಥಂ, ಪರೋಪಕಾರದ ಲಕ್ಷಣವನ್ನು ಇಲ್ಲಿ ಹೇಳುವಾಗ ಈ ಶಬ್ದಗಳು ನಿಮ್ಗೆ ಗೊತ್ತಾಗ್ಬೇಕು. ಫಲಂತಿ ವೃಕ್ಷಾಹ, ವೃಕ್ಷ ಫಲಂ ದದಾತಿ. ಯಾರಿಗೆ ಕೊಡ್ತದೆ? ನಮಗೆ ಕೊಡ್ತದೆ. ತಾನು ತಿಂತದ? ಇಲ್ಲ. ಅದರಿಂದ ಪರೋಪಕಾರಾಯ, ಪರೋಪಕಾರಾಯ ಅಂದ್ರೆ ಯಾವ ವಿಭಕ್ತಿ ಅದು? ರಾಮಾಯ. ಪರೋಪಕಾರಾಯ ಯಾವ ವಿಭಕ್ತಿ ಅದು? ರಾಮ, ರಾಮಂ, ರಾಮೇಣ, ರಾಮಾಯ. ಯಾವ ವಿಭಕ್ತಿ?
1: ಚತುರ್ಥಿ.
0: ಪರೋಪಕಾರಾಯ ಚತುರ್ಥಿ. ಚತುರ್ಥಿ ವಿಭಕ್ತಿ ಅರ್ಥ ಏನು? ಅದಕ್ಕಾಗಿ, ಪರೋಪಕಾರಕ್ಕಾಗಿ. ಫಲಂತಿ, ಯಾವ ರೂಪ ಇದು? ಫಲಂತಿ ಪಠತಿ ಪಠತಃ ಪಠಂತಿ. ಫಲತಿ ಫಲತಃ ಫಲಂತಿ, ಲಟ್ ರೂಪ. ತೀತಃ ಅಂತಿ, ಫಲತಿ ಫಲತಃ ಫಲಂತಿ, ತೀತಃ ಅಂತಿ. ಪೂರ್ತಿ ರೂಪ ಹೇಳಿ. ಫಲತಿ ಫಲತಃ ಫಲಂತಿ, ಫಲಸಿ ಫಲತಃ ಫಲತಃ, ಫಲಾಮಿ ಫಲಾವಃ ಫಲಾಮಃ. ಈ ರೀತಿ ನಾಮಪದವನ್ನು ಕ್ರಿಯಾಪದವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಸುಭಾಷಿತದ ಶ್ಲೋಕಗಳ ಅರ್ಥ ಸುಗಮವಾಗ್ತದೆ, ಸುಲಭವಾಗಿ ನಿಮ್ಗೆ ಅರ್ಥ ಆಗ್ತದೆ. ಸುಭಾಷಿತ ಪಾಠಂ ಶ್ರುತಂ ಕಿಲ.
1: ಸುಭಾಷಿತ ಪಾಠೇನ ಪ್ರಮುದಿತ ಅಸ್ಮಃ ಗುರುವರ್ಯ.
2: ಧನ್ಯವಾದ ಗುರುವರ್ಯ.
0: ಶುಭಂ ಭೂಯಾತ್.

ಸಂಸ್ಕೃತ ಪಾಠ ಕೇಳಿದಿರಿ. ಗುರುಗಳಾಗಿ ಭಾಗವಹಿಸಿದವರು ಶಿಕಾರಿಪುರ ಕೃಷ್ಣಮೂರ್ತಿ, ವಿದ್ಯಾರ್ಥಿಗಳು ನಿಷ್ಕಲ್ ರಾವ್ ಹಾಗೂ ಮೇಘನಾ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮಲ್ಲ ಚಿತ್ರದ ಗೀತೆ. ಹಾಡಿದ್ದಾರೆ ಅನುರಾಧ ಶ್ರೀರಾಮ್ ಹಾಗೂ ಶ್ರೀನಿವಾಸ್.

ಮಲ್ಲ ಚಿತ್ರದ ಗೀತೆ ಕೇಳಿದಿರಿ. ಮುಂದೆ ಗಾಯಕ ಜೋಡಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಪೂಜಾ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಗಾಯಕ ಜೋಡಿ ಎಸ್ ಜಾನಕಿ ಹಾಗೂ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ ಈಗ. ಚಿ ಉದಯಶಂಕರ್ ಅವರ ರಚನೆ ಇದು. ಸಂಗೀತ ನೀಡಿರುವವರು ಜಿ ಕೆ ವೆಂಕಟೇಶ್. ಚಿತ್ರ ಸಂಪತ್ತಿಗೆ ಸವಾಲ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8:00. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಂತೋಷ್ ಪೈ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
0: ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಖೇತ್ ಬಚಾವೋ ಕೃಷಿ ರಕ್ಷಿಸಿ ಅಭಿಯಾನದ ಅಂಗವಾಗಿ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ, ಈ ಕುರಿತು ದಕ್ಷಿಣ ಕನ್ನಡದ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಮೂಡಿಬರಲಿದೆ. ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರಾತ್ರಿ 7:45 ಚಿತ್ರಗೀತೆಗಳು, 8:00 ಯುವವಾಣಿ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆತ್ರೇಯಿ ಕೃಷ್ಣ ಅವರ ಹಾಡುಗಾರಿಕೆ, ಆ ಬಳಿಕ ಆದಿತ್ಯ ಪಿ ಭಟ್ ಅವರಿಂದ ದೇವರ ನಾಮಗಳನ್ನು ಕೇಳಬಹುದು. ಬಳಿಕ ಮಂಜುಳಾ ತೆಕ್ಕಟ್ಟೆ ಅವರ ಸ್ವರಚಿತ ಕವನಗಳ ವಾಚನವಿದೆ. 8:30 ಕಾವ್ಯಧಾರಿ ಸುಮನಾ ಆರ್ ಹೇರಳೆ ಅವರ ಸ್ವರಚಿತ ಕವನಗಳ ವಾಚನ. 9:15 ಸ್ಪಾಟ್ಲೈಟ್. 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಸರಣಿಯ 5ನೇ ಸಂಚಿಕೆ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ಅಣ್ಣಪ್ಪ ಕಾಮತ್,

ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್, ನಿರೂಪಕರು ಸ್ನೇಹ ಭಟ್. 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿಯಲ್ಲಿ ಭಯೋತ್ಪಾದನೆ ಈ ಕುರಿತು ಕಾರ್ಯಕ್ರಮ ಕೇಳಬಹುದು.

0: ನಾಳೆಯ ಕಾರ್ಯಕ್ರಮದಲ್ಲಿ ಮುಂಜಾನೆ 6:10 ವಂದನ, 6:30 ಚಿಂತನ ಸುದರ್ಶನ ಕುಮಾರ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ, ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ರಾಗರಂಜಿನಿ, 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಸರಣಿಯ 62ನೇ ಸಂಚಿಕೆ. ವಾಚನಕಾರರು ವಿಷ್ಣು ಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. 8:45 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಚಿತ್ರಗೀತೆಗಳು, 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 CIT NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ SMS ಮೆಲೋಡೀಸ್, 11:00 ವನಿತಾವಾಣಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು, ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿ ಹೊನ್ನಪ್ಪ ಭಾಗವತರ್ ಅವರ ಹಾಡುಗಾರಿಕೆ. ಮಧ್ಯಾಹ್ನ 12:05 ವನಿತಾ ವಿಹಾರ, ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಭಾಷಣ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, PCOD, PCOS ಮತ್ತು PMOS ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ. ಆ ಬಳಿಕ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ, ಈ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಸಂದರ್ಶನ. ಒಂದು 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ಉದ್ಯೋಗ ಖಾತರಿ ಯೋಜನೆ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ ಚಂದನಬಾಲ ಹಾಡಿರುವ ಬಸವಣ್ಣನವರ ವಚನಗಳು. 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Saira Mujtaba. Prime Minister Narendra Modi has arrived in the French city of Evian on a 2-day visit to participate in the G7 summit, which got underway yesterday. After arrival in Evian, the Prime Minister, in a social media post, said that he's looking forward to engaging with world leaders and exchanging views on key global issues. He added that India remains committed to advancing collective efforts for a more sustainable and prosperous planet. Our correspondent Ankit Kumar, who is covering the Prime Minister's G7 visit, joins us live from Evian for the latest updates. Ankit, what significance does this G7 summit hold for India?
2: Yes, Saira, it's really, really significant. The Prime Minister will attend a key G7 working session in some time. The focus of this session is on the forging new partnerships and rebuilding international solidarity. The Prime Minister will be sitting down with G7 leaders, partner nations and top officials from the World Bank and the African Development Bank,

ಗಣೇಶ್ ದೇಸಾಯಿ ಅವರು ಹಾಡಿರುವ ಕಾಖಂಡಕಿ ಮಹೀಪತಿದಾಸರ ರಚನೆಯೀಗ ತಾನಾರು ತನುವಾರು.

ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ವಂದನಾ ಕಶ್ಯಪ. ಆದೌ ಮುಖ್ಯ ವಾರ್ತಾಃ. G7 ಶಿಖರ ಸಮ್ಮೇಳನೆ ಭಾಗಂ ಗ್ರಹೀತುಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ಏವಿಯನ್ ನಗರಂ ಪ್ರಾಪ್ತವಾನ್. ಬ್ರಾತಿಸ್ಲಾವಾಯಾಂ ಆಯೋಜಿತಾಯಾಃ ವಾರಾಣಸಿ ಪ್ರದರ್ಶಿನ್ಯಾಃ ಪ್ರಶಂಸಾಂ ಕುರ್ವನ್ ಪ್ರಧಾನಮಂತ್ರಿ ಮೋದಿ ದ್ವಿಪಕ್ಷೀಯ ಸಂಬಂಧಾನಾಂ ಸುದೃಢೀಕರಣೆ ಕಲಾ ಸಂಸ್ಕೃತೇಃ ಭೂಮಿಕಾಂ ರೇಖಾಂಕಿತವಾನ್. ನೀಟ್ UG ಪುನಃ ಪರೀಕ್ಷಾಯಾಃ ಪೂರ್ವಂ ಸರ್ವಕಾರೇಣ ಅಸ್ಯ ಮಾಸಸ್ಯ ದ್ವಾದಶ ದಿನಾಂಕ ಪರ್ಯಂತಂ ಟೆಲಿಗ್ರಾಮ್ ಪ್ರತಿಬಂಧಿತಂ. ಜೂನ ಮಾಸಸ್ಯ 30 ದಿನಾಂಕ ಪರ್ಯಂತಂ ಸಂದೇಶ ಸಂಪಾದನ ಸುವಿಧಾ ಅಪಿ ನಿಷ್ಕ್ರಿಯ ಭವಿಷ್ಯತಿ. ಸಂಯುಕ್ತ ರಾಷ್ಟ್ರ ಸುರಕ್ಷಾ ಪರಿಷದಿ ಕೇವಲಂ ಅಸ್ಥಾಯಿ ಆಸನಾನಾಂ ವಿಸ್ತಾರಾಯ ಆಗತಂ ಪ್ರಸ್ತಾವಂ ಭಾರತೇನ ಪ್ರಖ್ಯಾತ್. ವರ್ತಮಾನ ಪರಿಷ್ಕಾರ ಪ್ರಕ್ರಿಯಾಂ ಚ ವಿಫಲತಾಯಾಃ ಸಮೀಪಂ ಇತಿ ಕಥಿತಂ. ಅಪಿ ಚ ನ್ಯೂಜಿಲ್ಯಾಂಡಸ್ಯ ಆಕ್ಲೆಂಡ್ ನಗರೆ ಜಾಪಾನ ದಲಂ 2-1

0: ವರ್ಗ ಪರ್ಯಂತಮೇವ ಪರಿಸೀಮಿತೋ ಭವತಿ. ಸಂಯುಕ್ತ ರಾಷ್ಟ್ರಸಂಘೆ ಭಾರತಸ್ಯ ಸ್ಥಾಯಿ ಪ್ರತಿನಿಧಿ ರಾಜದೂತಃ ಹರೀಶ ಪರ್ವಥನೇನಿ ಮಹೋದಯಃ ಸುರಕ್ಷಾ ಪರಿಷದಃ ಪರಿಷ್ಕಾರ ವಿಷಯೆ ಪ್ರಚಲಿತಾನಾಂ ಅಂತರ ಸರ್ವಕಾರೀಯ ವಾರ್ತಾಲಾಪಾಂ ಸಭಾಯಾಂ ಏತದ್ ಅಭ್ಯಧಾತ್. ಶ್ರೀ ಪರ್ವಥನೇನಿ ಅವದತ್ ಯತ್ ಪರಿಷದಃ ವಿಸ್ತಾರಃ ಕೇವಲಂ ಅಸ್ಥಾಯಿ ಸದಸ್ಯವರ್ಗೆ ಏವ ವಿಧೀಯತೆ, ತರ್ಹಿ ಸಹ ಪರಿಷ್ಕಾರ ಪ್ರಯಾಸಃ ನ ಕೇವಲಂ ಅಪರ್ಯಾಪ್ತಃ ಅಪಿತು ವಸ್ತುತಃ ವಿಫಲತಾಮೇವ ಗಮಿಷ್ಯತಿ. ಯತಃ ತೇನ ಸುರಕ್ಷಾ ಪರಿಷದಃ ಪಂಚಸ್ಥಾಯಿ ಸದಸ್ಯಾನಾಂ ವಿದ್ಯಮಾನಾಯಃ ನಿರ್ಣಯ ಪ್ರಕ್ರಿಯಾಯಃ ಅಧಿಕಾರ ಸಂರಚನಾಯಾಶ್ಚ ಕಿಮಪಿ ಮೌಲಿಕಂ ಪರಿವರ್ತನಂ ನ ಪರಿಲಕ್ಷ್ಯತೆ. ನವದೆಹಲ್ಯಾಂ ಷಡ್ವಿಂಶತ್ಯುತ್ತರ 2000ತಮವರ್ಷಸ್ಯ ವಿಕಸಿತ ಭಾರತ ಯುವ ಸಂಸದ ಕಾರ್ಯಕ್ರಮಸ್ಯ ಪ್ರತಿಭಾಗೀ ಸಹ ಸಂವಾದಂ ಕುರ್ವನ್ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಲೋಕತಂತ್ರೆ ಜನಸಹಭಾಗಿತಾಯಃ ಮಹತ್ವಸ್ಯೋಪರಿ ಬಲಂ ಪ್ರದತ್ತವಾನ್. ಅಧ್ಯಕ್ಷಮಹೋದಯೇನ ಪ್ರತಿಪಾದಿತಂ ಯತ್ ಭಾರತಸ್ಯ ಲೋಕತಂತ್ರಂ ಕೇವಲಂ ಶಾಸನಪ್ರಣಾಳಿ ಏವ ನಾಸ್ತಿ, ಅಪಿತು ಏಷಾ ಸಂವಾದ ಸಹಮತಿ ಸಹಭಾಗಿತಾನಾಂ ಕಾಚಿತ್ ಜೀವಿತ ಪರಂಪರಾ ಅಸ್ತಿ. ಮಹಿಳಾ ಹಾಕಿ ಕ್ರೀಡಾಯಾಂ ನ್ಯೂಜಿಲ್ಯಾಂಡ್ ದೇಶಸ್ಯ ಆಕ್ಲೆಂಡ್ ನಗರೆ ಪ್ರಚಲ್ಯಮಾನಾಯಾಃ FIH ಹಾಕಿ ನೇಷನ್ಸ್ ಕಪ್ ಸ್ಪರ್ಧಾ ಮಾಲಿಕಾಯಾಃ ಉಪಾಂತ್ಯಚಕ್ರೆ ಭಾರತೇನ ಪ್ರವೇಶೋ ಪ್ರಾಪ್ತಃ. ಪೂಲ್ ಎ ಇತ್ಯಸ್ಯ ದ್ವಿತೀಯೇ ದ್ವಂದ್ವೇ ಭಾರತೀಯ ಮಹಿಳಾ ದಲೇನ ಜಾಪಾನ ದಲಂ 2-1 ಇತಿ ಅಂಕಾಂತರಾಲೇನ ಪರಾಜಿತಂ. ಅಸ್ಯಾಃ ಪ್ರತಿಯೋಗಿತಾಯಾಃ ಪೂಲ್ ಎ ಇತ್ಯಸ್ಯ ಅಂತಿಮೇ ಚಕ್ರೆ ಗುರುವಾಸರೆ ಭಾರತಸ್ಯ ಸಮ್ಮುಖಂ ಉರುಗ್ವೆ ದಲಂ ಭವಿಷ್ಯತಿ. ಭಾರತೀಯ ಋತುವಿಜ್ಞಾನ ವಿಭಾಗೇನ ಸೂಚಿತಂ ಯತ್ ಅರುಣಾಚಲ ಪ್ರದೇಶೆ ಅಸಮೆ ಮೇಘಾಲಯೆ ಹಿಮಾಲಯ ಪಾದ ಪ್ರದೇಶೆ ಪಶ್ಚಿಮ ಬಂಗಾಳೆ ಸಿಕ್ಕಿಂ ರಾಜ್ಯೆ ಚ ಏತೇಷು ರಾಜ್ಯೇಷು ಆಗಾಮಿ ರವಿವಾಸರ ಪರ್ಯಂತ ಕೇಸುಚಿತ ಸ್ಥಾನೇಷು ತೀವ್ರ ಅತಿತೀವ್ರ ಚ ವರ್ಷಾ ಸಂಭಾವ್ಯತೆ. ತಥಾ ಚ ತಮಿಳುನಾಡು ರಾಜ್ಯೆ ಪುದ್ದುಚೇರಿ ಕರೈಕಲ್ ಇತ್ಯತ್ರ ಚ ಆಗಾಮಿ ಶುಕ್ರವಾಸರ ಪರ್ಯಂತ ಅತಿವರ್ಷಾಯಃ ಸಂಭಾವನಾ ವರ್ತತೆ. ಋತು ವಿಭಾಗಸ್ಯ ಅನುಸಾರೇಣ ಅದ್ಯ ದಿಲ್ಲಿ ಚಂಡೀಗಢ ಹರಿಯಾಣ ಪಂಜಾಬ್ ಹಿಮಾಚಲ ಪ್ರದೇಶ ಆಂತರಿಕ ಕರ್ನಾಟಕ ಜಮ್ಮು ಕಾಶ್ಮೀರ ಲದ್ದಾಖ್ ಝಾರಖಂಡ ಮಧ್ಯಪ್ರದೇಶ ಮಹಾರಾಷ್ಟ್ರ ಸ್ಥಳೇಷು ಮೇಘಗರ್ಜನೆಯ ಸಹ ವೃಷ್ಟಿ ವಿದ್ಯುತ್ ಚ ಸಂಭಾವ್ಯತೆ. ಅನೇನ ಸಹ ಪ್ರತಿಹೋರಾ 50 ಕಿಲೋಮೀಟರ್ ಪರಿಮಿತ ವೇಗೇನ ಪ್ರಬಲ ವಾಯುಷ ಚ ಸಂಭಾವ್ಯತೆ. ಜನಾಃ ಅವಶ್ಯಕ ಜನಸಂಚೇತನಾಃ ಪಾಲಯಂತು ಋತುಃ ವಿಭಾಗಸ್ಯ ನಿರ್ದೇಶಾಂಚ ಅನುಸರಂತು ಇತಿ ವಾರ್ತಾಃ.
1: ನಮ್ಮ ಮುಂದಿನ ಕಾರ್ಯಕ್ರಮ ಅವಲೋಕನ.
2: ಆಕಾಶವಾಣಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕುರಿತಾದ ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಅಕ್ಷಯ್ ಎಚ್ಎಂ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2017ರಲ್ಲಿ ಆರಂಭಿಸಲಾದ ಮಹತ್ವಾಕಾಂಕ್ಷೆಯ ಮಾತೃತ್ವ ಯೋಗಕ್ಷೇಮ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಮಗುವಿನ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೆ ಆರ್ಥಿಕ ನೆರವು ನೀಡುವ ಗುರಿ ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022ರ ಏಪ್ರಿಲ್ 1ರಿಂದ ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯು ನಂತರ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 3 ಕಂತುಗಳಿಂದ 2ಕ್ಕೆ ಸುವ್ಯವಸ್ಥಿತಗೊಳಿಸಲಾಗಿದೆ. ಮೊದಲ ಮಗುವಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಮತ್ತು ಎರಡನೇ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಪ್ರಯೋಜನ ಪಡೆಯುತ್ತಾರೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕತೆಯಂತಹ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ನೇರ ಲಾಭ ವರ್ಗಾವಣೆ DBT ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣಕಾಸಿನ ನೆರವು ಸಕಾಲಿಕ ಮತ್ತು ಪಾರದರ್ಶಕವಾಗಿ ತಲುಪುವುದನ್ನು ಖಚಿತಪಡಿಸುತ್ತದೆ. ಗರ್ಭಪಾತ ಅಥವಾ ಜನನಕ್ಕೆ ಮುನ್ನ ಮಗು ಮೃತಪಟ್ಟ ಸಂದರ್ಭಗಳಲ್ಲಿ ಹೊಸ ಅರ್ಹತೆ ಸಹ ಇದು ಒಳಗೊಂಡಿದೆ. ಇದು ಅದರ

0: ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹಣಕಾಸಿನ ಬೆಂಬಲವು ಭಾಗಶಃ ವೇತನ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಹೆರಿಗೆಯ ಮೊದಲು ಮತ್ತು ನಂತರ ಮಹಿಳೆಯರು ಸಾಕಷ್ಟು ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡುತ್ತದೆ. ಫಲಾನುಭವಿಗಳ ಕಥೆಯು ನೈಜ ಪ್ರಪಂಚದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಯೋಜನೆಯ ಪರಿವರ್ತನಾತ್ಮಕ ಪರಿಣಾಮವನ್ನು ತಳಮಟ್ಟದಲ್ಲಿ ಕಾಣಬಹುದು. ಗರ್ಭಾವಸ್ಥೆಯಲ್ಲಿ ಆರ್ಥಿಕ ಸಂಕಷ್ಟ ಮತ್ತು ಆರೋಗ್ಯ ಸೇವಾ ಸೌಲಭ್ಯ ಕೊರತೆ ಎದುರಿಸುವ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೆರವು ಪಡೆದಿದ್ದಾರೆ ಮತ್ತು ಅವರಿಗೆ ಸಕಾಲಿಕ ಹಣಕಾಸಿನ ನೆರವು ನೀಡಲಾಗಿದೆ. ಹೆಚ್ಚುವರಿ ಆರ್ಥಿಕ ಹೊರೆಯಿಲ್ಲದ ಪೌಷ್ಟಿಕ ಆಹಾರ, ನಿಯಮಿತ ಪ್ರಸವಪೂರ್ವ ತಪಾಸಣೆ ಮತ್ತು ಅಗತ್ಯ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ಸರಿಯಾದ ಆರೈಕೆ ಮತ್ತು ನಿರಂತರ ಮೇಲ್ವಿಚಾರಣೆಯೊಂದಿಗೆ ಅವರು ಆರೋಗ್ಯ ಸಂಸ್ಥೆಗಳಲ್ಲಿ ಸುರಕ್ಷಿತವಾಗಿ ಆರೋಗ್ಯ ಹೊಂದಿದ ಶಿಶುಗಳನ್ನು ಹೆರಿಗೆ ಮಾಡಿದ್ದಾರೆ. ಸುರಕ್ಷಿತ ತಾಯ್ತನ ಮತ್ತು ಸುಧಾರಿತ ಸ್ವಾಸ್ಥ್ಯ ಹೊಂದುವ ತಾಯಿಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳುವುದು ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ತಾಯಿಯ ಯೋಗಕ್ಷೇಮವನ್ನು ಸುಧಾರಿಸಲು, ಸಾಂಸ್ಥಿಕ ಹೆರಿಗೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಲಿಂಗ ಸಮಾನತೆಯನ್ನು ಬಲಪಡಿಸಲು, ವಿಶೇಷವಾಗಿ ಹೆಣ್ಣು ಮಗುವಿಗೆ ಹೆಚ್ಚುವರಿ ಪ್ರೋತ್ಸಾಹದ ಮೂಲಕ ಕೊಡುಗೆ ನೀಡಿದೆ. ಆರೋಗ್ಯಕರ ಮತ್ತು ಹೆಚ್ಚು ಸಬಲೀಕೃತ ಭಾರತದ ದೂರದೃಷ್ಟಿಗೆ ಅನುಗುಣವಾಗಿ ಪ್ರತಿಯೊಬ್ಬ ಅರ್ಹ ಮಹಿಳೆಯು ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು, ಅನುಷ್ಠಾನ ಕಾರ್ಯವಿಧಾನಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಸಂಪರ್ಕವನ್ನು ವಿಸ್ತರಿಸಲು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬದ್ಧವಾಗಿದೆ. ಪ್ರತಿ ಹೊಸ ಜೀವನವು ತಾಯಿಯ ಗರ್ಭದಲ್ಲಿ ಆರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಮತ್ತು ಗೌರವಯುತ ಆರೈಕೆಯನ್ನು ಹಕ್ಕನ್ನು ಹೊಂದಿದೆ. ಕಳೆದ ಒಂದು ದಶಕದಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಲಕ್ಷಾಂತರ ಗರ್ಭಿಣಿ ಮಹಿಳೆಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳುವಳಿಯನ್ನಾಗಿ ಮಾಡಿದೆ. ಇದು ಕೇವಲ ಒಂದು ಯೋಜನೆಯಲ್ಲ, ಆದರೆ ಪ್ರತಿಯೊಬ್ಬ ತಾಯಿ ಮತ್ತು ಆಕೆಯಲ್ಲಿ ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ತಾಯ್ತನದ ಆರೋಗ್ಯ ಪಯಣವನ್ನು ರೂಪಿಸಿದೆ ಮತ್ತು ಲಕ್ಷಾಂತರ ತಾಯಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ. ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರ ಆರೋಗ್ಯ ಮತ್ತು ಪೌಷ್ಟಿಕಾಂಶವನ್ನು ಸುಧಾರಿಸುವುದು ಹಾಗೂ ಹೆರಿಗೆಯ ಸಮಯದಲ್ಲಿ ಉಂಟಾಗುವ ವೇತನ ನಷ್ಟಕ್ಕೆ ಆರ್ಥಿಕ ಪರಿಹಾರ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಗರ್ಭಿಣಿಯರು ಹೆರಿಗೆಯ ಮುನ್ನ ಮತ್ತು ನಂತರ ವೈದ್ಯ ಸಮಾಲೋಚನೆ ಪಡೆಯಲು ಅನುಕೂಲವಾಗುವಂತೆ ಆರ್ಥಿಕ ಸಹಾಯ ಮಾಡುವುದು, ತಾಯಿ ಮತ್ತು ಮಗುವಿನ ಅಪೌಷ್ಟಿಕತೆಯನ್ನು ತಡೆಯುವುದು, ನಿಯಮಿತ ವೈದ್ಯಕೀಯ ತಪಾಸಣೆ ಮತ್ತು ಮಗುವಿಗೆ ಸಕಾಲದಲ್ಲಿ ಚಿಕಿತ್ಸೆ ಹಾಕುವುದನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ ಇರುವವರು, ಸಾರ್ವಜನಿಕ ವಲಯದ ಸಂಸ್ಥೆಗಳ ನೌಕರರು ಅಥವಾ ಈಗಾಗಲೇ ಇನ್ಯಾವುದೇ ಕಾನೂನಿನ ಅಡಿ ಹೆರಿಗೆ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಅರ್ಹ ಮಹಿಳೆಯರು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು ಅಥವಾ ಸರ್ಕಾರದ ಅಧಿಕೃತ ವೆಬ್ಸೈಟ್ pmmvy.wcd.gov.in ಮೂಲಕ ಆನ್ಲೈನ್ನಲ್ಲಿ ತಾವೇ ನೇರವಾಗಿ ನೋಂದಣಿ ಮಾಡಿಕೊಳ್ಳಬಹುದು. ದೇಶದ ಅರ್ಹ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸದುಪಯೋಗ ಪಡೆದು ತಾಯಿ ಮಗುವಿನ ಆರೋಗ್ಯ ಕಾಪಾಡಿಕೊಳ್ಳುವ ಮೂಲಕ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಬುನಾದಿ ಹಾಕಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಶ್ರೋತೃಗಳೇ, ನಾಳೆ ಸಾಯಂಕಾಲ 5 ಗಂಟೆಗೆ ಸಮೃದ್ಧಿ ಕೇಂದ್ರ ರಾಜ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಭಾಗವಹಿಸಲಿದ್ದಾರೆ ಉಡುಪಿ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳಿ ಹಾಗೂ ಅರುಣ್ ಆಚಾರ್ಯ ಪೆರಡೂರು. ಇವರನ್ನು ಸಂದರ್ಶಿಸಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜಿ. 5:30 ಯುವವಾಣಿ ಕಿವಿಯೋಲೆ ಬ್ರ್ಯಾಂಡ್ನ ಸಂಸ್ಥಾಪಕಿ ರೇಖಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಹನಾ ಅಕ್ಷಯ್. 6:50 ಇಂಗ್ಲೆಂಡ್ನ ಲೀಡ್ ಹೆಡಿಂಗ್ಲೆಯಲ್ಲಿ ನಡೆಯಲಿರುವ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವಿನ ಐಸಿಸಿ ಟಿ ಟ್ವೆಂಟಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್

0: 26 ಪಂದ್ಯದ ವೀಕ್ಷಕ ವಿವರಣೆಯನ್ನು ಕೇಳಬಹುದು. ರಾತ್ರಿ 8 ಗಂಟೆಗೆ ಯೆನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ನಾಳೆಯ ವಿಷಯ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸಂತೋಷ್ ಪೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ. ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ಆ ಬಳಿಕ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in.
4: ಸೂರ್ಯಘರ್
5: यार, कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
6: PLI है ना?
7: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा, और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ದೇಶದಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆಯವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು.

0: ಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೆವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಿನ ರಸ್ತೆ ಕುರಿತಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಬೀದಿದೀಪಗಳ ನಿರ್ವಹಣೆ, ಸಂಚಾರ ದಟ್ಟಣೆ, ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಪದಾಧಿಕಾರಿಗಳ ಮನವಿಗಳನ್ನು ಆಲಿಸಿದ ಸಚಿವರು, ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಜನಸೇವೆ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಶಾಸಕರನ್ನು ನಂಬಲಾಗದೆ ಆಂತರಿಕ ಅಸ್ಥಿರತೆಯಿಂದ ಬಿಡದಿ ರೆಸಾರ್ಟ್ನಲ್ಲಿ ಅಡಗಿ ಕುಳಿತಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಇದು ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದೆ. ರಾಜ್ಯದಲ್ಲಿ ಮೂಲಸೌಕರ್ಯವಿಲ್ಲ, ಯುವಜನತೆಗೆ ಉದ್ಯೋಗವೂ ಇಲ್ಲ ಹಾಗೂ ರೈತರ ಸಂಕಷ್ಟಕ್ಕೆ ಪರಿಹಾರವಿಲ್ಲದೆ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ದೂರಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು, ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯಲ್ಲಿ BMRDA ಮೂಲಕ ಅಧಿಕೃತ ಅಧಿಸೂಚನೆ ಹೊರಡಿಸಿ ಜಾಗ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು. ಉಳಿದ ಜಾಗವನ್ನು ಕಂಪನಿ ಸ್ಥಾಪಿಸಲು ಉದ್ಯಮಿಗಳಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು, ಜನಕಲ್ಯಾಣ ಹಾಗೂ ರಾಷ್ಟ್ರದ ಪ್ರಗತಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಿರುವ ಮೋದಿ ಸರ್ಕಾರ ಆರೋಗ್ಯ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲು ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು

0: ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಆಯುಷ್ ಇಲಾಖೆ ವತಿಯಿಂದ ಮಡಿಕೇರಿಯಲ್ಲಿ ಜಾಥಾ ಆಯೋಜಿಸಲಾಗಿತ್ತು. ಮಡಿಕೇರಿಯ ಗಾಂಧಿ ಮೈದಾನದಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಗಾಂಧಿ ಮೈದಾನದವರೆಗೆ ಜಾಥಾ ನಡೆಯಿತು. ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಿ ಶೈಲಜಾ ಮಾತನಾಡಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಬದಲಿಗೆ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದು ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಉಷ್ಣಾಂಶದಲ್ಲೂ ಏರಿಕೆಯಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ಮಂಡ್ಯ, ಶಿವಮೊಗ್ಗ ಮತ್ತು ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಸಂವಿಧಾನದತ್ತವಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾಳಜಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯಿಂದ ವಿದೇಶದಿಂದ ಬರುವ ಎಲ್ಲಾ ಪ್ರವಾಸಿಗರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕರೆ ನೀಡಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷತಾ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು, ತರಂಗಾಂತರ 275.5 meters, 1089 kHz ಹಾಗೂ ಎಫ್ಎಂ ಕಂಪನಾಂಕ 100.3 MHz.
2: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
3: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ,
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್.
3: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
4: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
3: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 years, 8 semesters. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
4: ವೆಬ್ ವಿಳಾಸ www.vips.puttur.org.
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್, ಪುತ್ತೂರು.
5: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ. ಆಕಾಶ

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್ ಕೃಷಿ ರಕ್ಷಿಸಿ ಅಭಿಯಾನ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರ್ನಾಥ್ ಅವರೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಈ ವಿಷಯದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ.
3: ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಗೆ ಬಾಧಿಸುವ ಕೀಟ ಹಾಗೂ ರೋಗಗಳನ್ನು ನೈಸರ್ಗಿಕವಾಗಿ ಸಾವಯವ ವಿಧಾನದಲ್ಲಿ ಹತೋಟಿ ಮಾಡುವ ಕ್ರಮಗಳನ್ನು ಈಗ ತಿಳಿಸಿಕೊಡಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಕೇದಾರ್ನಾಥ್ ಅವರಿದ್ದಾರೆ. ಅವರು ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿಗಳು. ನಮಸ್ಕಾರ ಸರ್.
4: ನಮಸ್ಕಾರ ಎಲ್ಲರಿಗೂ.
3: ಸರ್, ಈಗ ನೈಸರ್ಗಿಕ ಕೃಷಿ ಅಂದ್ರೇನು, ಇದರ ಪ್ರಮುಖ ತತ್ವಗಳು ಯಾವುವು ಅಂತ ಹೇಳಿ.
4: ನೈಸರ್ಗಿಕ ಕೃಷಿ ಅಂದರೆ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಮತ್ತು ಕಳೆನಾಶಕಗಳನ್ನು ಬಳಕೆ ಮಾಡದೆ ಅಥವಾ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಬೆಳೆಗಳನ್ನು ಬೆಳೆಯುವ ಪದ್ಧತಿಗೆ ನಾವು ನೈಸರ್ಗಿಕ ಕೃಷಿ ಅಂತೇಳಿ ಕರಿತೀವಿ ಮ್ಯಾಮ್. ಇದರ ಮುಖ್ಯ ಉದ್ದೇಶ ಏನಂದರೆ, ಮೊದಲನೇದಾಗಿ ಮಣ್ಣಿನ ಸಂರಕ್ಷಣೆ ಮಾಡುವಂಥದ್ದು, ಎರಡನೇದು ನಮ್ಮ ಪರಿಸರದ ಸಮತೋಲನವನ್ನು ಕಾಪಾಡುವುದು, ಮೂರನೇದು ಕೃಷಿ ವೆಚ್ಚವನ್ನು ಕಡಿಮೆ ಮಾಡಿ ಒಳ್ಳೆಯ ಆರೋಗ್ಯಯುತವಾದ ಬೆಳೆಯನ್ನು ಬೆಳೆಯುವ ಪದ್ಧತಿಗೆ ನಾವು ನೈಸರ್ಗಿಕ ಕೃಷಿ ಅಂತ ಕರಿತೀವಿ ಮ್ಯಾಮ್. ಸೊ ಇದರ ನೈಸರ್ಗಿಕ ಕೃಷಿಯ ಪ್ರಮುಖ ತತ್ವಗಳಂದರೆ, ಸಾಮಾನ್ಯವಾಗಿ ನಾ ಇವಾಗಲೇ ಹೇಳಿದ ಹಾಗೆ ಮಣ್ಣಿನ ರಕ್ಷಣೆ ಮಾಡೋದು ತುಂಬ ಮುಖ್ಯವಾದದ್ದು. ಸೊ ಎರಡನೇದು ಸ್ಥಳೀಯವಾಗಿ ಸಿಗುವಂಥ ಸಂಪನ್ಮೂಲಗಳು, ಈಗ ಸಸ್ಯ ಮೂಲಗಳಿಂದ ಅಥವಾ ಜೈವಿಕವಾಗಿ ಸಿಗುವಂಥ ಮೂಲಗಳನ್ನು ನಾವು ಬಳಕೆ ಮಾಡಿಕೊಂಡು ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡುವಂಥದ್ದು. ಮೂರನೇದು ನಮ್ಮ ಪರಿಸರದ ಸಮತೋಲನತೆ ಕಾಪಾಡೋದು ತುಂಬ ಇಂಪಾರ್ಟೆಂಟು. ಸೊ ಜೊತೆಗೆ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವಂಥದ್ದು, ಮತ್ತು ಸಾಧ್ಯವಾದಷ್ಟು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ ನಮಗೆ ಆರೋಗ್ಯಯುತವಾದ ಸಸ್ಯಗಳನ್ನು ಅಥವಾ ಸಸ್ಯ ಮೂಲಗಳ ಆಹಾರಗಳನ್ನು ಬೆಳೆಯುವುದು ತುಂಬ ಪ್ರಾಮುಖ್ಯತೆಯನ್ನು ನಾವು ಕಾಣಬಹುದು. ಸೊ ಜೊತೆಗೆ ಮಣ್ಣಿನಲ್ಲಿ ತೇವಾಂಶಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಹಾಗೆ ಪರಿಸರ ಸ್ನೇಹಿ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡಿದಂತಾಗಿ ನಾವು ನಮ್ಮ ಜೀವಗಳ ಒಂದು ಆರೋಗ್ಯವನ್ನು ಕಾಪಾಡಿ ಮಾಡಬಹುದು ಈ ನೈಸರ್ಗಿಕ ಕೃಷಿಯಿಂದ.
3: ಈಗ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆಯ ಮಹತ್ವ ಏನು ಅಂತ ಹೇಳಲಿಕ್ಕೆ ಬಯಸ್ತೀರಿ?
4: ಸಾಮಾನ್ಯವಾಗಿ ಈ ರೋಗ ಮತ್ತು ಕೀಟಗಳ ಹಾವಳಿಯಿಂದ ನಮಗೆ ಬೆಳೆಯ ಇಳುವರಿಯಲ್ಲಿ ಮತ್ತು ಆದಾಯದಲ್ಲಿ ಕನಿಷ್ಠ 10-90% ಬೆಳೆ ನಾಶ ಆಗಿರೋದು ನಾವು ನೋಡಿರುವಂಥದ್ದು. ಹಾಗೆ ನಮ್ಮ ಈ ನೈಸರ್ಗಿಕ ಕೃಷಿಯಲ್ಲಿ ಕೀಟಗಳನ್ನು ಸಂಪೂರ್ಣವಾಗಿ, ಈಗ ಸಾಮಾನ್ಯವಾಗಿ ನಾವು ರಾಸಾಯನಿಕ ಪದ್ಧತಿಗಳಲ್ಲಿ ಏನು ಮಾಡ್ತೀವಿ ಅಂದರೆ ಕೀಟಗಳನ್ನು ನಿಯಂತ್ರಿಸುವ ಅಥವಾ ನಾಶಪಡಿಸುವ ಪದ್ಧತಿ ನಾವು ರಾಸಾಯನಿಕದಲ್ಲಿ ನೋಡಬಹುದು. ಬಟ್ ಇಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ಒಂದು ಕೀಟ ಮತ್ತು ರೋಗಗಳನ್ನು ಹತೋಟಿಯಲ್ಲಿಡೋದು ಅಥವಾ ನಿರ್ಮೂಲನೆ ಮಾಡುವುದಕ್ಕಿಂತಲೂ ನಿರ್ವಹಣೆ ಮಾಡುವ ಒಂದು ಉದ್ದೇಶವಾಗಿರುವಂಥದ್ದು. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಕೃಷಿ ಪರಿಸರದಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಪಾತ್ರವಿದೆ. ಸೊ ಕೆಲವು ಕೀಟಗಳು ಪರಾಗಸ್ಪರ್ಶಕ್ಕೆ, ಕೆಲವು ಸಾವಯವ ವಸ್ತುಗಳ ವಿಘಟನೆಗೆ ಹಾಗೂ ಇನ್ನು ಕೆಲವು ಉಪಕಾರಿ ಕೀಟಗಳಿಗೆ ಆಹಾರವಾಗಿ ಕಾರ್ಯನಿರ್ವಹಿಸೋದ್ರಿಂದ ಈ ಕೀಟ ಮತ್ತು ರೋಗಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವುದಕ್ಕಿಂತಲೂ ನಿರ್ವಹಣೆ ಮಾಡುವುದು ಉದ್ದೇಶ ಆಗಿರುವಂಥದ್ದು. ಸೊ ಆದ್ದರಿಂದ ಎಲ್ಲ ಕೀಟಗಳನ್ನು ನಾಶಪಡಿಸುವ ಪ್ರಯತ್ನವು ಪರಿಸರದ ಸಮತೋಲನವನ್ನು ಕಡಿಮೆ ಮಾಡಬಹುದು. ಸೊ ಇದರಿಂದ ನೈಸರ್ಗಿಕ ಕೃಷಿ ಮಾಡಿ ನಾವು ಕೀಟ ಹಾಗೂ ರೋಗಗಳನ್ನು ನಿರ್ವಹಣೆ ಮಾಡುವುದು ತುಂಬ ಮುಖ್ಯವಾಗಿದೆ ಮೇಡಮ್.
3: ಈಗ ರೈತರು ಹೊಲದಲ್ಲಿ ಕೀಟಗಳ ಹಾವಳಿಯನ್ನು ಆರಂಭಿಕ ಹಂತದಲ್ಲಿ ಯಾವ ರೀತಿ ಗುರುತಿಸಿಕೊಳ್ಬಹುದು?
4: ಮೊದಲನೇದಾಗಿ ನಾವು ಏನಂದರೆ, ಈಗ ನಮ್ಮ ಬೆಳೆಗಳಿಗೆ, ಈಗ ಅಡಿಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೋಡೋದಾದರೆ ಅಡಿಕೆ, ತೆಂಗು, ಕಾಳುಮೆಣಸು ಹಾಗೂ ಕೃಷಿ ಆಧಾರಿತ ಬೆಳೆ ಅಂದರೆ ನಮಗೆ ಆಹಾರ ಬೆಳೆಯಾಗಿ ನಾವು ಭತ್ತವನ್ನು ಬೆಳೀತಾ ಇದ್ದೀವಿ. ಸಾಮಾನ್ಯವಾಗಿ ನಮ್ಮ ಬೆಳೆಗಳಿಗೆ ಯಾವ ರೋಗಗಳು ಬರುವುದನ್ನು ನಮ್ಮ ಹಲವಾರು ರೈತರಿಗೆ ಗೊತ್ತಿರುವಂಥದ್ದು. ಮೊದಲನೇದಾಗಿ ರೋಗ ಬರುವ ಮುಂಚೆ ಅಥವಾ ಕೀಟ ಬರುವ ಮುಂಚೆ ಅವುಗಳನ್ನು

0: ನಿರ್ವಹಣೆ ಮಾಡುವುದು ತುಂಬಾ ಮುಖ್ಯವಾಗಿರುವಂಥದ್ದು. ಅಥವಾ ನಾವದಕ್ಕೆ ಆರ್ಥಿಕ ಹಾನಿ ಆಗುವಕ್ಕಿಂತ ಮುಂಚೆ ಬೆಳೆಗೆ ಅವುಗಳನ್ನು ನಿರ್ವಹಣೆ ಮಾಡುವುದು ತುಂಬಾ ಮುಖ್ಯವಾಗಿರುತ್ತೆ ಮ್ಯಾಮ್. ಅದಕ್ಕಾಗಿ ಪ್ರತಿಯೊಬ್ಬ ರೈತರು ಬೆಳೆ ನಾಟಿ ಮಾಡುವುದ್ರ ಹಿಡಿದು ಹಾರ್ವೆಸ್ಟ್ ಅಂದರೆ ಕೊಯ್ಲು ಮಾಡುವವರೆಗೂ ಒಂದು ತೋಟದ ವೀಕ್ಷಣೆ ಮಾಡುವಂಥದ್ದು. ತೋಟದ ವೀಕ್ಷಣೆ ನಾವು ನಿಯಮಿತವಾಗಿ ಮಾಡುವುದರಿಂದ ನಮಗೆ ಆ ರೋಗ ಮತ್ತು ಕೀಟದಿಂದ ಏನು ಬಾಧೆ ಆಗುತ್ತೆ, ರೋಗ ಲಕ್ಷಣಗಳು ಅಥವಾ ಕೀಟದಿಂದ ಆದಂಥ ಲಕ್ಷಣಗಳನ್ನು ಗುರುತಿಸಿ ಮೊದಲ ಪ್ರಯತ್ನದಲ್ಲೇ ಹಾಗೂ ಇನಿಷಿಯಲ್ ಆಗಿನೇ ನಾವು ರೋಗಗಳು ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡೋದ್ರಿಂದ ಆ ಬೆಳೆಗೆ ಆಗುವಂಥ ಕೀಟಗಳಿಂದ ಏನು ತೊಂದರೆ ಆಗುತ್ತೆ ಅವುಗಳನ್ನ ಇನಿಷಿಯಲ್ ಆಗಿ ನಾವು ಕಡಿಮೆ ಮಾಡಬಹುದು. ಸೊ ಜೊತೆಗೆ ಹಲವಾರು ಹೊಸ ತಂತ್ರಜ್ಞಾನಗಳು, ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಕೂಡ ಕೃಷಿಯಲ್ಲಿ ಕಂಡುಹಿಡಿದಿರುವಂಥದ್ದು ಇದೆ. ಸೊ ಅವುಗಳಲ್ಲಿ ನಾವು ಈಗ ಮೋಹಕ ಬಲೆಗಳಾಗಲಿ ಹಾಗೆಯೇ ಈಗ ಹಳದಿ ಮತ್ತು ನೀಲಿ ಅಂಟು ಬಲೆಗಳನ್ನು ನಾವು ಬಳಕೆ ಮಾಡುವಂಥದ್ದು, ಇವುಗಳನ್ನು ಬಳಕೆ ಮಾಡಿದಾಗ ರೋಗಗಳನ್ನು ನಾವು ಇನಿಷಿಯಲ್ ಆಗಿ, ಸೊ ಅವುಗಳ ಸಂಖ್ಯೆ ಎಷ್ಟಿದೆ ನಮ್ಮ ತೋಟದಲ್ಲಿ ಮತ್ತು ಅವುಗಳನ್ನು ನಿರ್ವಹಣೆ ಹಾಗೂ ನಿಯಂತ್ರಣ ಎರಡೂ ಮಾಡಬಹುದು. ಹಾಗೆ ಇನ್ನು ಕೆಲವೊಂದು ಮೋಹಕ ಬಲೆ ಅಂತ ಹೇಳಿದೆ. ಈಗ ಸಾಮಾನ್ಯವಾಗಿ ಮೋಹಕ ಬಲೆಗಳ ಮೂಲಕ ಅಂದರೆ ಫೆರೋಮೋನ್ ಟ್ರ್ಯಾಪ್ಗಳನ್ನು ಬಳಕೆ ಮಾಡೋದ್ರಿಂದ ನಮ್ಮ ವಾತಾವರಣದಲ್ಲಿ ನಮ್ಮ ಗದ್ದೆಗಳಲ್ಲಿ ಯಾವ ಕೀಟಗಳಿದ್ದಾವೆ, ಸೊ ಅವುಗಳನ್ನು ಕೂಡ ನಾವು ಅವುಗಳ ಸಂಖ್ಯೆ ಹಾಗೂ ನಿಯಂತ್ರಣನ ಇವುಗಳ ಬಳಕೆ ಮಾಡಿಕೊಂಡು ನಾವು ಕಂಡುಹಿಡಿಯಬಹುದು ಮೇಡಮ್.
1: ಈಗ ನೈಸರ್ಗಿಕ ಕೃಷಿಯಲ್ಲಿ ಬಳಸಬಹುದಾದ ಪ್ರಮುಖ ಸಸ್ಯಾಧಾರಿತ ಕೀಟನಾಶಕಗಳು ಯಾವುವು?
0: ನಾವು ಸಾಮಾನ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡುವುದು ಈ ರೋಗ ಮತ್ತು ಕೀಟಗಳನ್ನ ನಿರ್ವಹಣೆಗೆ ರಾಸಾಯನಿಕ ಪದ್ಧತಿಗಳನ್ನ ಬಳಕೆ ಮಾಡ್ತೀವಿ. ಹಾಗೆಯೇ ನಾವು ಸಸ್ಯ ಮೂಲಗಳಿಂದ ಅಥವಾ ಜೈವಿಕವಾಗಿ ನಮ್ಮ ಪರಿಸರದಲ್ಲಿ ಸಿಗುವಂತ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡಿಕೊಂಡು ಕೂಡ ನಾವು ಈ ರೋಗ ಮತ್ತು ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಅದರಲ್ಲಿ ಸಸ್ಯಾಧಾರಿತವಾಗಿ ಸಿಗುವಂಥದ್ದು ಎಲ್ಲರಿಗೂ ಗೊತ್ತಿರುವ ಸಸ್ಯ ಯಾವುದು ಅಂದರೆ ಬೇವಿನ. ಸೊ ಬೇವಿನ ಎಲೆಗಳಾಗಲಿ ಅದರ ಬೀಜಗಳಿಂದ ಬೀಜಗಳನ್ನು ಬಳಕೆ ಮಾಡಿಕೊಂಡು ನಾವು ಈ ಸಸ್ಯಗಳಲ್ಲಿ ಬರುವಂಥ ರಸ ಹೀರುವ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಜೊತೆಗೆ ಇವುಗಳಿಂದ ಈ ಬೇವಿನ ಎಲೆಗಳನ್ನು ಅಥವಾ ಬೀಜಗಳನ್ನು ಬಳಕೆ ಮಾಡಿಕೊಂಡು ಸೊ ಕೆಲವೊಂದು ಬೀಜಾಮೃತ, ನೀಮಾಸ್ತ್ರ, ಅಗ್ನಿ ಅಸ್ತ್ರಗಳನ್ನು ಕೂಡ ತಯಾರಿ ಮಾಡಿಕೊಂಡು ನಾವು ಈ ಸಸ್ಯಗಳ ಕೀಟಗಳನ್ನು ಒಂದು ನಿರ್ವಹಣೆ ಮಾಡಬಹುದು ಮೇಡಮ್.
1: ಸರ್, ಈ ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಅಂತೆಲ್ಲ ಏನೇನು ಹೇಳಿದ್ರಲ್ಲ, ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಈ ವಿಧಾನದಲ್ಲಿ ಯಾವ ಕೀಟಗಳನ್ನೆಲ್ಲ ನಾವು ನಿವಾರಣೆ ಮಾಡ್ಕೋಬಹುದು?
0: ನೀಮಾಸ್ತ್ರ ನಾವು ತಯಾರಿಸುವ ವಿಧಾನ ಒಂದು ರೈತರಿಗೆ ಹೇಳ್ಕೊಡ್ಬೇಕಂದ್ರೆ, ಸಾಮಾನ್ಯವಾಗಿ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ನೈಸರ್ಗಿಕ ಕೃಷಿ ಮಾರ್ಗಸೂಚಿಗಳ ಪ್ರಕಾರ 200 ಲೀಟರ್ ನೀರಿಗೆ ಮ್ಯಾಮ್, ಸೊ 10 ಲೀಟರ್ ಗೋಮೂತ್ರವನ್ನು ಬಳಕೆ ಮಾಡೋದು, ಹಾಗೆ 2 ಕೆಜಿ ದೇಸಿ ಹಸುವಿನ ಸಗಣಿ, 10 ಕೆಜಿ ಬೇವಿನ ಎಲೆಗಳ ಒಂದು ಪೇಸ್ಟ್ ನಾವು ತಯಾರು ಮಾಡಿಕೊಂಡು ಅಥವಾ ಬೇವಿನ ಬೀಜದ ತಿರುಳನ್ನು ಸೇರಿಸಿ ಚೆನ್ನಾಗಿ ಕಲಿಸಬೇಕು. ಸೊ ಈ ಮಿಶ್ರಣವನ್ನು ಒಂದು 48 ಗಳ ಕಾಲ ನೆರಳಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಕಲಸಿ ಅದರ ಮಿಶ್ರಣವನ್ನು ನಾವು ಈ ಕೀಟಗಳಿಗೆ ನಿರ್ವಹಣೆಗೆ ಬಳಕೆ ಮಾಡುವಂಥದ್ದು. ಹಾಗೆ ಈ ನೀಮಾಸ್ತ್ರವನ್ನು ಮುಖ್ಯವಾಗಿ ನಾವು ರಸ ಹೀರುವ ಕೀಟಗಳಾದ ಜಿಗಿ ಹುಳು, ಎಲೆ ಹೇನು, ಬಿಳಿ ನೊಣ, ಮೀಲಿ ಬಗ್, ಸಣ್ಣ ಮರಿಗಳಂಥ ರಸ ಹೀರುವ ಕೀಟಗಳನ್ನು ನಿರ್ವಹಣೆ ಮಾಡಲು ನಾವು ಬಳಕೆ ಮಾಡುವಂಥದ್ದು ಮೇಡಮ್. ಸೊ ಹಾಗೆ ಅಗ್ನಿಯಾಸ್ತ್ರ, ಅಗ್ನಿಯಾಸ್ತ್ರವು ನೈಸರ್ಗಿಕ ಕೃಷಿಯಲ್ಲಿ ಬಳಸಲಾಗುವ ಪ್ರಬಲ ಸಸ್ಯಾಧಾರಿತ ಕೀಟನಾಶಕವಾಗಿದ್ದು ಇದನ್ನು ಮುಖ್ಯವಾಗಿ ಕಚ್ಚುವ ಮತ್ತು ಎಲೆ ತಿನ್ನುವ ಕೀಟಗಳ ನಿಯಂತ್ರಣಕ್ಕೆ ಪರಿಣಾಮಕಾರಿಯಾಗಿ ನಾವು ಬಳಕೆ ಮಾಡುವಂಥದ್ದು ಮ್ಯಾಮ್. ಸೊ ಅಗ್ನಿಯಾಸ್ತ್ರವು ಎಲೆ ತಿನ್ನುವ ಮರಿಹುಳುಗಳು, ಕಾಂಡ ಕೋರಕಗಳು, ಹಣ್ಣು ಕೋರಕಗಳು ಮತ್ತು ಎಲೆ ಸುತ್ತುವ ಹುಳುಗಳು ಮತ್ತು ಆರ್ಮಿ ವಾರ್ಮ್ ಅಂತೇಳಿ ಭತ್ತದಲ್ಲಿ ಬರುವಂಥದ್ದು, ಹಾಗೆ ನಮ್ಮ ಮೆಕ್ಕೆಜೋಳ, ಮೇವಿನ ಜೋಳದಲ್ಲಿ ಬರುವಂಥದ್ದು, ಹಾಗೂ ತಂಬಾಕು ಎಲೆ ಹುಳು, ಸ್ಪೋಡಾಪ್ಟರಲ್ ಲೀಟ್ರ ಅಂತ ಕರಿತೀವಿ, ಅಥವಾ ಅಂಥ ಕೀಟಗಳನ್ನು ನಿರ್ವಹಣೆ ಮಾಡಲು ನಾವು ಅಗ್ನಿಯಾಸ್ತ್ರವನ್ನು ಬಳಕೆ ಮಾಡ್ತೀವಿ. ಸೊ ಇನ್ನೊಂದು ಈಗ ಬ್ರಹ್ಮಾಸ್ತ್ರ, ಬ್ರಹ್ಮಾಸ್ತ್ರವು ಕೂಡ ನೈಸರ್ಗಿಕ ಕೃಷಿಯಲ್ಲಿ ಬಳಸಲಾಗುವ ಪರಿಣಾಮಕಾರಿ ಸಸ್ಯಾಧಾರಿತ ಕೀಟನಾಶಕವಾಗಿದ್ದು ಸೊ ವಿವಿಧ ಕೈ ಮತ್ತು ಔಷಧಿ ಸಸ್ಯಗಳ ಎಲೆಗಳಿಂದ ತಯಾರಿಸಲಾಗುತ್ತದೆ. ಸಾಮಾನ್ಯವಾಗಿ ಬೇವು, ನಚ್ಚಿ, ಸೀತಾಫಲ್, ಹೊಂಗೆ, ಪಪ್ಪಾಯ, ಲ್ಯಾಂಟನ ಮುಂತಾದ ಸಸ್ಯಗಳ ತಲಾ 2 ಕೆಜಿ ಎಲೆಗಳನ್ನು ಸಣ್ಣಗೆ ಕುಟ್ಟಿ 10 ಲೀಟರ್ ಗೋಮೂತ್ರದೊಂದಿಗೆ ಮಿಶ್ರಣ ಮಾಡಲಾಗುತ್ತದೆ. ಈ ಮಿಶ್ರಣವನ್ನು ನಿಧಾನ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ತಣ್ಣಗಾದ ನಂತರ 24-48 ಗಂಟೆಗಳ ಕಾಲ ನೆರಳಲ್ಲಿ ಇಡಲಾಗುತ್ತದೆ. ಸೊ ನಂತರ ಅದನ್ನು ಸೋಸಿ ಸಂಗ್ರಹಿಸಿ ಸಿಂಪಡಣೆಗೆ ಮುನ್ನ ಅಗತ್ಯ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಸಾಮಾನ್ಯವಾಗಿ ಎಲೆ ತಿನ್ನುವ ಮರಿಹುಳುಗಳು ಹಾಗೂ ಹಣ್ಣು, ಕಾಯಿ ಕೋರಕ, ಎಲೆ ಸುರುಳಿ ಕೀಟಗಳನ್ನು ನಿರ್ವಹಣೆ ಮಾಡಲು ಈ ದ್ರಾವಣವನ್ನು ಬಳಸಲಾಗುತ್ತದೆ ಮ್ಯಾಮ್.
1: ಈಗ ಹಳದಿ ಮತ್ತು ನೀಲಿ ಅಂಟು ಬಲೆಗಳು, ಆಮೇಲೆ ಫೆರಮೋನ್ ಬಲೆಗಳು, ಇವುಗಳಿಂದ ಕೀಟಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು?
0: ಸಾಮಾನ್ಯವಾಗಿ ನಾವು ಅಂಟು ಬಲೆಗಳನ್ನು ಮೊದಲನೇದಾಗಿ ಕೀಟಗಳ ಮೇಲ್ವಿಚಾರಣೆ, ಅಂದರೆ ಸಾಮಾನ್ಯವಾಗಿ ನಮ್ಮ ಬೆಳೆಗಳಲ್ಲಿ

0: ಯಾವ ರಸ ಹೀರುವ ಕೀಟಗಳು ಇರುವಂತದನ್ನ ಕಂಡುಹಿಡಿಬಹುದು. ಎರಡನೇದು ಈ ಅಂಟು ಬಲೆಗಳನ್ನ ಬಳಕೆ ಮಾಡಿಕೊಂಡು ನಿರ್ವಹಣೆ ಮಾಡುವುದು. ಹೇಗಂದ್ರೆ ಸಾಮಾನ್ಯವಾಗಿ ಇದು ಒಂದು ಸಸ್ಯದಿಂದ ಸಸ್ಯಗೆ ಅಥವಾ ಸಾಲಿನಿಂದ ಸಾಲಿಗೆ ಈ ಸಣ್ಣ ಅಥವಾ ರಸ ಹೀರುವ ಕೀಟಗಳು ಹಾರುವಾಗ ಆ ಅಂಟು ಬಲೆಗಳಿಗೆ ಆಕರ್ಷಿತವಾಗಿ ಸೊ ಅವು ಏನ್ ಮಾಡುತ್ತವೆ ಅಂದ್ರೆ ಅದರ ಮೇಲೆ ಬಂದು ಕುತ್ಕೊಳ್ಳುವಂಥದ್ದು. ಅದು ಅಂಟು ಪದಾರ್ಥ ಇರೋದ್ರಿಂದ ಅದರ ಸಂಖ್ಯೆಗಳಲ್ಲಿ ಕೂಡ ಕಡಿಮೆ ಆಗುವಂಥದ್ದು. ಇದರಿಂದ ರಸ ಹೀರುವ ಕೀಟಗಳನ್ನ ನಮ್ಮ ತೋಟಗಳಲ್ಲಿ ಅದುಗಳ ಸಂಖ್ಯೆಗಳನ್ನ ಕಡಿಮೆ ಮಾಡಿಕೊಂಡು ಒಂದು ನಿರ್ವಹಣೆಯನ್ನು ಕೂಡ ಮಾಡುವಂಥದ್ದು. ಸಾಮಾನ್ಯವಾಗಿ ಈ ಕಲರ್ಗಳ ಆಕರ್ಷಣೆ ಹೇಗೆ ಅಂದ್ರೆ ಆ ಕಲರ್ಗಳ ಮೇಲೆ ಡಿಪೆಂಡ್ ಆಗುವಂಥದ್ದು ಮ್ಯಾಮ್. ಇವಾಗ ಸಾಮಾನ್ಯವಾಗಿ ಹಳದಿ ಅಂಟು ಬಲೆಗಳಂತೆ ಇದೆ, ಸೊ ಇನ್ನೊಂದು ನೀಲಿ ಅಂಟು ಬಲೆಗಳು. ಹಳದಿ ಅಂಟು ಬಲೆಗಳಿಗೆ ಜಾಸ್ತಿ ಆಕರ್ಷಿತವಾಗಿರುವ ಕೀಟಗಳಂದ್ರೆ ನಮಗೆ ಈ ವೈಟ್ ಫ್ಲೈ ಅಂತ ಕರಿತೀವಿ, ಬಿಳಿ ನೋಡ. ಸೊ ಇನ್ನೊಂದು ಎಫಿಡ್ಗಳು, ಕಪ್ಪು ಏನು ಅಂತೇಳಿ ಬರ್ತವೆ ಈ ಎಲ್ಲ ತರಕಾರಿ ಬೆಳೆಗಳಲ್ಲಿ ಅಥವಾ ಈ ಪಲ್ಸಸ್ಗಳಲ್ಲೆಲ್ಲ ಬರುವಂಥದ್ದು. ಅವುಗಳನ್ನ ನಿರ್ವಹಣೆ ಮಾಡೋಕ್ಕೆ ನಾವು ಹಳದಿ ಬಲೆಗಳನ್ನ ಬಳಕೆ ಮಾಡುವಂಥದ್ದು. ಸೊ ಅದೇ ಥರ ನೀಲಿ ಅಂಟು ಬಲೆಗಳು, ಈ ಸಾಮಾನ್ಯವಾಗಿ ಮೆಣಸಿನಕಾಯಿ ಟೊಮಾಟೊ ಅಂತ ಬೆಳೆಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಥ್ರಿಪ್ಸ್ ನುಸಿ ಅಂತ ಒಂದು ರಸ ಹೀರುವ ಕೀಟ ಇದೆ. ಸೊ ಅದರ ನಿರ್ವಹಣೆಗಾಗಿ ನಾವು ನೀಲಿ ಬಲೆಗಳನ್ನ ಬಳಕೆ ಮಾಡುವಂಥದ್ದು ಮೇಡಮ್. ಸೊ ಇವಾಗ ಫೆರಮೆನ್ ಮೋಹಕ ಬಲೆಗಳಂತೆ ಕರಿತೀವಿ. ಈ ಮೋಹಕ ಬಲೆಗಳ ಎಂದ್ರೆ ಏನಂದ್ರೆ ನಮ್ಮ ತೋಟಗಳಲ್ಲಿ ಕಂಡು ಬರುವಂತ ಪಾತರಗಿತ್ತಿ ಜಾತಿಯ ಅಥವಾ ಕೆಲವೊಂದು ದುಂಬಿ ಜಾತಿಯ ಕೀಟಗಳನ್ನ ಆಕರ್ಷಣೆ ಮಾಡಿ ನಿರ್ವಹಣೆ ಮಾಡುವ ಪದ್ಧತಿ. ಇಲ್ಲಿ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಹೆಣ್ಣು ದುಂಬಿಯ ಅಥವಾ ಹೆಣ್ಣು ಪಾತರಗಿತ್ತಿಯ ಮೋಹಕವನ್ನ ಬಳಕೆ ಮಾಡಿಕೊಂಡು ನಮ್ಮ ತೋಟದಲ್ಲಿ ಅಥವಾ ನಮ್ಮ ಭತ್ತದ ಗದ್ದೆಯಲ್ಲಿರುವಂತ ಹಲವಾರು ಗಂಡು ಹುಳುಗಳನ್ನು, ಅದೇ ಜಾತಿಗೆ ಸೇರಿದಂತ ಗಂಡು ಜಾತಿಗಳು ಆ ಮೋಹಕ ಬಲೆಗಳಲ್ಲಿ ಬೆಂದು ಬಿದ್ದಾಗ ಅವುಗಳ ಸಂಖ್ಯೆಯನ್ನ ಮಾನಿಟರ್ ಮಾಡಬಹುದು, ಜೊತೆಗೆ ಅವುಗಳ ಸಂಖ್ಯೆಯನ್ನು ನಿಯಂತ್ರಿಸಬಹುದು ಮ್ಯಾಮ್. ಈಗ ಸಾಮಾನ್ಯವಾಗಿ ನಾವು ಭತ್ತದ ಗದ್ದೆಯನ್ನು ತಗೊಂಡಾಗ ನಮ್ಮ ಭತ್ತದ ಗದ್ದೆಯಲ್ಲಿ ಬರುವಂತ ಹಳದಿ ಕಾಂಡಕೋರಕ ಅಂತೇಳಿ ಒಂದು ಕೀಟ ಇದೆ. ಸೊ ಅದಕ್ಕಾಗಿ ನಾವು ಕೂಡ ಮೋಹಕ ಬಲೆಗಳನ್ನ ಬಳಕೆ ಮಾಡ್ಕೋದು. ಈಗ ತೆಂಗು ಮತ್ತು ಅಡಿಕೆ ತೋಟಗಳಲ್ಲಿ ಬರುವಂತ ರೈನೋಸರಸ್ ದುಂಬಿ ಹಾಗೆ ಈ ಕೆಂಪು ಮೂತಿ ಹುಳ ಅಂತ ಹೇಳಿದೆ, ಅವುಗಳನ್ನು ಕೂಡ ನಾವು ನಿರ್ವಹಣೆ ಮಾಡಕ್ಕೆ ಈ ಮೋಹಕ ಬಲೆಗಳನ್ನ ಲೂರುಗಳನ್ನ ಬಳಕೆ ಮಾಡ್ತೀವಿ.
1: ಈಗ ಕೆಲವೊಂದು ಕೀಟಗಳು ಬೆಳೆಗಳಿಗೆ ಉಪಕಾರಿ ಅಂತ ಹೇಳ್ತಾರೆ, ಹಾಗಾಗಿ ಈ ಉಪಕಾರಿ ಕೀಟಗಳ ಪಾತ್ರ ಏನು, ಹೇಗೆ?
0: ಸಾಮಾನ್ಯವಾಗಿ ನಾವು ಸಮಗ್ರ ರೋಗ ಮತ್ತು ಕೀಟಗಳ ನಿರ್ವಹಣಾ ಪದ್ಧತಿ ಅಥವಾ ನೈಸರ್ಗಿಕ ಅಥವಾ ಸಾವಯವ ಕೃಷಿಯಲ್ಲಿ ಕೂಡ ಹಲವಾರು ಪದ್ಧತಿಗಳಿದ್ದಾವೆ. ಬೇಸಾಯ ಪದ್ಧತಿಗಳಿರಬಹುದು ಅಥವಾ ಫಿಸಿಕಲ್ ಮೆಥಡ್ಸ್ ಆಗಿರಬಹುದು, ಹಾಗೆ ಜೈವಿಕ ವಿಧಾನಗಳಿದ್ದಾವೆ. ಈ ಜೈವಿಕ ವಿಧಾನಗಳಲ್ಲಿ ಕೂಡ ನಾವು ಈ ಉಪಕಾರಿ ಕೀಟಗಳನ್ನ ನೋಡಬಹುದು. ಉಪಕಾರಿ ಕೀಟಗಳಲ್ಲಿ ಹಲವಾರು ವಿಧಗಳು ಇರುವಂಥದ್ದು. ಒಂದೇದು ನಾವು ಪ್ಯಾರಾಸಿಟೈಡ್ಸ್ ಅಂತ ಕರೆಯುವಂಥದ್ದು, ಪ್ರಿಡೇಟರ್ಸ್ ಅಂತ ಕರಿತೀವಿ, ಪರಪಕ್ಷಕ ಕೀಟಗಳು. ಇದು ಸಾಮಾನ್ಯವಾಗಿ ಏನ್ ಮಾಡ್ತಾವೆ ಅಂದ್ರೆ ಉದಾಹರಣೆಗೆ ಈಗ ಲೇಡಿ ಬರ್ಡ್ ಬಿಟಲ್ ಅಂತ ಕರೆಯುವಂಥದ್ದು, ಕ್ರಿಜೋಪರ್ಲಾ ಕಾರ್ನಿ ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ನಮ್ಮ ಭತ್ತದ ಬೆಳೆಯಲ್ಲಿ ಬರುವಂತಹ ಜೇಡಗಳು, ಅವುಗಳಲ್ಲಿ ಏನ್ ಮಾಡ್ತಾವೆ ಅಂದ್ರೆ ಈ ಬೆಳೆಗೆ ಹಾನಿ ಮಾಡುವಂತ ಕೀಟಗಳನ್ನ ತಿಂದು ಬದುಕುವಂತ ಕೀಟಗಳು ಮ್ಯಾಮ್. ಈ ಪ್ರಿಡೇಟರ್ಗಳು ತಿನ್ನುವುದು ಏನಂದ್ರೆ ಈ ರೋಗಾಣುಗಳು ಅಥವಾ ಕೀಟಗಳಿಗಿಂತ ದೊಡ್ಡಾಗಿ ಇರುವಂತ ವಸ್ತುಗಳು, ಅವುಗಳಿಗೆ ನಾವು ಪ್ರಿಡೇಟರ್ ಅಂತ ಕರಿತೀವಿ. ಇನ್ನೊಂದು ಪ್ಯಾರಾಸಿಟೈಡ್, ಪ್ಯಾರಾಸಿಟೈಡ್ಸ್ ಅಂದ್ರೆ ಸಾಮಾನ್ಯವಾಗಿ ಪರಾವಲಂಬಿ ಕೀಟಗಳು. ಈ ಪರಾವಲಂಬಿ ಕೀಟಗಳು ಏನ್ ಮಾಡ್ತಾವೆ ಅಂದ್ರೆ ಈಗ ಯಾವುದೋ ಒಂದು ಮೊಟ್ಟೆ, ಈಗ ಸಾಮಾನ್ಯವಾಗಿ ನಾವು ಕ್ರಿಜೋಪರ್ಲಾ ಕಾರ್ನಿಯಾ ಅಂತ ಹೇಳಿದೆ, ಅದು ನಮಗೆ ಬರುವಂತದ್ದು ಎಲ್ಲಿ ಅಂದ್ರೆ ಪ್ರಿಡೇಟರ್ಸ್ ಅಲ್ಲಿ ಬರುವಂತದ್ದು. ಇಲ್ಲಿ ಪರಾವಲಂಬಿ ಪ್ಯಾರಾಸಿಟೈಡ್ಸ್ ಅಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಇವು ಮೊಟ್ಟೆ ಅಥವಾ ಈ ಮರಿ ಹುಳುಗಳನ್ನ ತಿಂದು ಬದುಕುವಂತ ಕೀಟಗಳು, ಅವುಗಳಿಗೆ ನಾವು ಪರಾವಲಂಬಿ ಕೀಟಗಳು ಅಥವಾ ಪ್ಯಾರಾಸಿಟೈಡ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಟ್ರೈಕೋಗ್ರಾಮ ಸ್ಪೀಸೀಸ್ ಅನ್ನೋದು, ಇವುಗಳನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ಈ ಕಾಂಡಕೋರಗಳು ಭತ್ತದಲ್ಲಿ, ಮೆಕ್ಕೆಜೋಳದಲ್ಲಿ ಅಥವಾ ಸುಗರ್ಕೇನ್ ಏನಿದೆ, ಸೊ ಅಂತ ಬೆಳೆಗಳಲ್ಲಿ ಬರುವಂತ ಕೆಲವೊಂದು ಬೋರರ್ಗಳಿಗೆ ಅಂದ್ರೆ ಕಾಂಡಕೋರಕಗಳಿಗೆ ನಾವು ನಿರ್ವಹಣೆ ಮಾಡಲು ಈ ಟ್ರೈಕೋಗರ್ಮ ಚಿಲೋನೀಸ್ ಅಥವಾ ಜಪಾನಿಕಮ್ ಎಂಬ ಸ್ಪೀಸೀಸ್ಗಳನ್ನ ಬಳಕೆ ಮಾಡಿ ನಿರ್ವಹಣೆ ಮಾಡುವಂಥದ್ದು. ಹಾಗೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನೋಡಿದ್ರೆ ತೆಂಗಿನಲ್ಲಿ ಬರುವಂತ ಕಪ್ಪು ತಲೆ ಹುಳು ಅಂತೇಳಿ ಕರಿತೀವಿ, ಬ್ಲ್ಯಾಕ್ ಹೆಡ್ಡೆಡ್ ಹೇರಿ ಕ್ಯಾಟರ್ಪಿಲ್ಲರ್ ಅಂತದ್ದು, ಇದನ್ನ ನಿರ್ವಹಣೆ ಮಾಡೋಕ್ಕೆ ನಾವು ಗೊನೋಜೆಸ್ ನೆಪಾಂಟಿಟಿಸ್ ಅಂತೇಳಿ ಒಂದು ಪ್ಯಾರಾಸಿಟೈಡ್ಸ್ ನ ಬಳಕೆ ಮಾಡಿಕೊಂಡು ಅದನ್ನ ಕೂಡ ನಾವು ನಿರ್ವಹಣೆ ಮಾಡುವಂಥದ್ದು ಮ್ಯಾಮ್. ಇದು ಪ್ರಿಡೇಟರ್ಸ್ ಪ್ಯಾರಾಸಿಟೈಡ್ಸ್ ಆದ್ಮೇಲೆ ಇನ್ನೊಂದು ಪರಾಗ ಪಾಲಿನೇಟರ್ಸ್ ನಾವು ಏನು ಕರಿತೀವಿ, ಇವುಗಳನ್ನು ಕೂಡ ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪಾಲಿನೇಷನ್ ಪರಾಗಸ್ಪರ್ಶವನ್ನು ಹೆಚ್ಚಾಗಿ ಮಾಡಿಕೊಂಡು ನಮ್ಮ ಸಸ್ಯಗಳ ಇಳುವರಿ ಕೂಡ ನಾವು ಹೆಚ್ಚಿಗೆ ಮಾಡ್ಕೋಬಹುದು.
1: ಈಗ ರೋಗ ನಿರ್ವಹಣೆಗೆ ಬಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳನ್ನು ತಡೆಗಟ್ಟುವ ಪ್ರಮುಖ ಕ್ರಮಗಳು ಯಾವುವು?
0: ಸಾಮಾನ್ಯವಾಗಿ ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳ ನಿಯಂತ್ರಣಕ್ಕೆ ರೋಗ ಮಂದ ನಂತರ ಚಿಕಿತ್ಸೆ ನೀಡುವುದಕ್ಕಿಂತ ರೋಗ ಬಾರದಂತೆ ತಡೆಗಟ್ಟುವ ಕ್ರಮಗಳಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ಸೊ ಆರೋಗ್ಯಕರ ಮಣ್ಣು, ಸಮತೋಲಿತ ಪೋಷಕಾಂಶಗಳು, ಉತ್ತಮ ಕೃಷಿ ಪದ್ಧತಿಗಳು ಸಸ್ಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅವುಗಳಲ್ಲಿ ಪ್ರಮುಖವಾಗಿ ನಾವು ಈಗ ಒಂದು ಬೆಳೆಯನ್ನು ಬೆಳೆಯುವ ಮುಂಚೆ ಆರೋಗ್ಯಕರವಾದ ಬೀಜಗಳನ್ನು ಬಳಕೆ ಮಾಡುವಂಥದ್ದು.

0: ಅಥವಾ ಆರೋಗ್ಯಕರವಾದ ಸಸಿಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತಂದ್ರೆ ನಮಗೆ ಒಳ್ಳೆಯ ಇಳುವರಿ ಕೂಡ, ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ ಹಾಗೆ ನಮಗೆ ಒಂದು ಉಪಯುಕ್ತವಾಗುವಂಥದ್ದು. ಸೊ ಎರಡನೇದು ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು. ಈಗ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಮಣ್ಣಿನ ಆರೋಗ್ಯದ ಅಥವಾ ಮಣ್ಣಿನ ಫಲವತ್ತತೆ ಮೇಲೇನೆ ನಮ್ಮ ಬೆಳೆ ಇಳುವರಿಯನ್ನು ಡಿಪೆಂಡೆಂಟ್ ಆಗಿರುವಂಥದ್ದು. ಮ್ಯಾಮ್, ಸಾಮಾನ್ಯವಾಗಿ ಬೆಳೆ ಚೆನ್ನಾಗಿ ಬಂದರೆ ಅದರಲ್ಲಿ ರೋಗ ನಿರೋಧಕತೆ ಅಥವಾ ಈ ಕೀಟ ಬಾಧೆ ತಡೆಗಟ್ಟುವ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥದ್ದು. ಸೊ ಅದರಿಂದ ಮಣ್ಣಿನ ಆರೋಗ್ಯ ಕಾಪಾಡೋದು ತುಂಬ ಮುಖ್ಯ. ಜೊತೆಗೆ ಬೆಳೆ ಪರಿವರ್ತನೆ ಮಾಡುವಂಥದ್ದು, ಈಗ ಕ್ರಾಪ್ ರೊಟೇಷನ್ಸ್ ಅಂತೀವಿ. ಅಂದರೆ ಸಾಮಾನ್ಯವಾಗಿ ಈಗ ಭತ್ತದ ಬೆಳೆಯನ್ನು ನಾವು ಬೆಳೀತಿರುವಾಗ ಆ ಪ್ರದೇಶದಲ್ಲಿ ಈಗ ಹಳದಿ ಕಾಂಡ ಕೋರಕ ಅದು ತೀವ್ರತೆ ಜಾಸ್ತಿ ಇದ್ದಾಗ ನಾವು ಬೇರೆ ಬೆಳೆಗಳನ್ನು ಬೆಳೆಯುವಂಥದ್ದು, ಸಾಮಾನ್ಯವಾಗಿ ಪಲ್ಸಸ್ಗಳನ್ನ ಬೆಳೆದಾಗ. ಸೊ ಅದರ ತೀವ್ರತೆಯನ್ನು ಮುಂದಿನ ಸೀಸನ್ನಲ್ಲಿ ಮುಂದಿನ ಇದರಲ್ಲಿ ನಾವು ಕಡಿಮೆ ಮಾಡಿಕೊಂಡು ನಾವು ಬೆಳೆ ಪರಿವರ್ತನೆ ಮಾಡಿದರೆ ಒಂದು ಆಗುವ ನಷ್ಟವನ್ನು ನಾವು ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಉತ್ತಮ ನೀರಿನ ನಿರ್ವಹಣೆಯೂ ಕೂಡ ಬಹಳ ಮುಖ್ಯವಾಗುತ್ತದೆ. ಸಾಮಾನ್ಯವಾಗಿ ಪ್ರತಿಯೊಂದು ಜೀವಿಗೆ ನೀರು ತುಂಬ ಅವಶ್ಯಕತೆ ಇರುವಂಥದ್ದು. ಅದು ಕಡಿಮೆ ಬಿದ್ದರೂ ಕೂಡ ತೊಂದರೆ ಆಗುವಂಥದ್ದು, ಹೆಚ್ಚಾದರೂ ಕೂಡ ತೊಂದರೆ ಆಗುವಂಥದ್ದು. ಈಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗೋದ್ರಿಂದ ಈಗ ಅಡಿಕೆ ಬೆಳೆಯನ್ನು ನಾವು ಹೆಚ್ಚಾಗಿ ಬೆಳೆಯುವಂಥದ್ದು. ಸೊ ಇಲ್ಲಿ ತೋಟದಲ್ಲಿ ನೀರು ನಿಂತಾಗ ಆ ಗಿಡದ ಬೆಳವಣಿಗೆ ನೀರು ಇರೋದ್ರಿಂದ ತೋಟದಲ್ಲಿ, ಸೊ ಬೇರುಗಳ ಬೆಳವಣಿಗೆ ಅಥವಾ ಉಸಿರಾಟಕ್ಕೆ ತೊಂದರೆ ಆಗಿ ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಬಸಿಗಾಲುವೆಗಳ ನಿರ್ಮಾಣವನ್ನು ಮಾಡುವುದರಿಂದ ಸೊ ತೇವಾಂಶ ಆದಷ್ಟು ಕಡಿಮೆ ಮಾಡಿ ನೀರು ನಿಲ್ಲದಂತೆ ನೋಡಿಕೊಂಡ್ರೆ ಒಂದು ಬೆಳವಣಿಗೆ ಚೆನ್ನಾಗಿ ಆಗುವಂಥದ್ದು. ಜೊತೆಗೆ ಈ ಅಂತರವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸಸಿಗಳ ಅಂತರ, ಸಾಲಿನಿಂದ ಸಾಲಿನ ಅಂತರ ಅಥವಾ ಸಸ್ಯಗಳಿಂದ ಸಸ್ಯಗೆ ಇನ್ನೊಂದು ಸಸ್ಯಗೆ ಅಂತರ ಕಡಿಮೆ ಮಾಡುವಂಥದ್ದು. ಸೊ ವೈಜ್ಞಾನಿಕವಾಗಿ ನಾವು ಒಂದು ಏನು ಶಿಫಾರಸು ಮಾಡಿರ್ತೀವಿ ಅದೇ ಅಂತರದಲ್ಲಿ ನಾವು ಬೆಳೆಗಳನ್ನು ಬೆಳೆದಾಗ ತೋಟದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆಡೋದ್ರಿಂದ ಇದು ಸಸ್ಯಗೆ ಬಾಧೆ ಉಂಟು ಮಾಡುವ ರೋಗ ಮತ್ತು ಕೀಟಗಳ ಅವುಗಳಿಗೆ ಬೇಕಾದಂಥ ಪೂರಕ ವಾತಾವರಣ ನಿರ್ಮಾಣ ಮಾಡದಂತಾಗುತ್ತೆ. ಸೊ ಅದಕ್ಕಾಗಿ ನಾವು ಏನು ಶಿಫಾರಸು ಮಾಡಿರ್ತೀವಿ ಅಂತರಗಳಲ್ಲೇ ನಾವು ಸಸ್ಯಗಳನ್ನು ನಾಟಿ ಮಾಡಿ ಬೆಳೆಗಳನ್ನು ಬೆಳೆದಾಗ ಒಂದು ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡಬಹುದು ಮ್ಯಾಮ್. ಸೊ ಹಾಗೆ ನೈಸರ್ಗಿಕ ನಾವು ಇವಾಗ ಮಾತಾಡಿದಾಗ ನಮ್ಮ ಲೋಕಲಲ್ಲಿ ಏನು ನೈಸರ್ಗಿಕ ಸಸ್ಯ ಸಂರಕ್ಷಣ ದ್ರಾವಣಗಳ ಬಳಕೆ ಅಂದರೆ ಸಾಮಾನ್ಯವಾಗಿ ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಅಥವಾ ಹಲವಾರು ಇದ್ದಾವೆ. ಈಗ ಮಜ್ಜಿಗೆ ದ್ರಾವಣಗಳನ್ನು ನಾವೆಲ್ಲ ಸಿಂಪರಣೆ ಮಾಡಿ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಮ್ಯಾಮ್.
1: ಕೃಷಿಯಲ್ಲಿ ಮೊದಲಿಗೆ ಬೀಜ ಸಂಸ್ಕರಣೆ ಅದರಿಂದ ತೊಡಗಿ ಆಮೇಲೆ ಬೀಜೋಪಚಾರ ಮಾಡಿ ಗಿಡಗಳನ್ನು ಮಾಡುವಂಥದ್ದು, ಈ ಬೀಜೋಪಚಾರದ ಮಹತ್ವ ಸ್ವಲ್ಪ ತಿಳಿಸಿಕೊಡಿ.
0: ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಕರೆಯುವಂಥದ್ದು. ಸಾಮಾನ್ಯವಾಗಿ ಹಲವಾರು ಈ ಬೀಜದಿಂದ ಬರುವಂಥ ರೋಗಗಳಿದ್ದಾವೆ ಹಾಗೂ ಕೀಟಗಳನ್ನು ಇರುವಂಥದ್ದು, ಹಾಗೆಯೇ ಮಣ್ಣಿನಿಂದ ಬರುವಂಥ ರೋಗಾಣುಗಳನ್ನು ಇದ್ದಾವೆ ಮ್ಯಾಮ್. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಸಾಮಾನ್ಯವಾಗಿ ಇವುಗಳನ್ನು ನಿರ್ವಹಣೆ ಮಾಡಲು ನಾವು ಹಲವಾರು ಪದ್ಧತಿಗಳಲ್ಲಿ ಅಂದರೆ ಹಾಗೆ ರಾಸಾಯನಿಕ ವಸ್ತುಗಳನ್ನು ಜೈವಿಕ ಸೂಕ್ಷ್ಮಾಣುಜೀವಿಗಳನ್ನು ಬಳಸಿಕೊಂಡು ನಿರ್ವಹಣೆ ಮಾಡುವಂಥದ್ದಿದೆ. ನೈಸರ್ಗಿಕ ಕೃಷಿಯಲ್ಲಿ ಜೈವಿಕ ಸೂಕ್ಷ್ಮಾಣುಜೀವಿಗಳಾದಂಥ ಟ್ರೈಕೋಡರ್ಮಾ, ಸುಡಾಮೊನಾಸ್ ಇಂಥವುಗಳನ್ನು ಬಳಕೆ ಮಾಡಿಕೊಂಡು ಬೀಜೋಪಚಾರ ಮಾಡಿ ಬಿತ್ತುವುದನ್ನು ಅಥವಾ ನಾಟಿ ಮಾಡುವುದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಬೀಜೋಪಚಾರ ಅನ್ನುವಂಥದ್ದು.
1: ಈಗ ಈ ಬೀಜೋಪಚಾರದ ಉಪಯೋಗ ಏನು ಅಂತ ಹೇಳ್ಬೋದು?
0: ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಾಗೆ ಬೀಜಗಳ ಮೂಲಕ ಹರಡುವ ಶಿಲೀಂಧ್ರ, ಬ್ಯಾಕ್ಟೀರಿಯಾ ಮತ್ತು ವೈರಸ್ ರೋಗಗಳನ್ನು ತಡೆಗಟ್ಟಬಹುದು. ಹಾಗೆಯೇ ಈ ಬೀಜೋಪಚಾರ ಮಾಡುವುದರಿಂದ ಈ ಬೀಜದಲ್ಲಿ ಮೊಳಕೆ ಒಡೆಯುವ ಶಕ್ತಿ ಕೂಡ ಹೆಚ್ಚಾಗುವಂಥದ್ದು. ಜೊತೆಗೆ ಉತ್ತಮ ಮೊಳಕೆ ಪ್ರಮಾಣ ಹೆಚ್ಚಾದಾಗೆ ಸಮಾನ ಮತ್ತು ಆರೋಗ್ಯಕರ ಮೊಳಕೆಗೂ ಕೂಡ ಸಹಾಯ ಮಾಡುವಂಥದ್ದು, ಸಸಿಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು. ಸೊ ಮಣ್ಣಿನಲ್ಲಿರುವ ರೋಗ ಕಾರಕಗಳಿಂದ ರಕ್ಷಣೆ ನೀಡುವಂಥದ್ದು. ಈಗ ಹಲವಾರು ರೋಗಗಳು ಇದ್ದಾವೆ ಭತ್ತದಲ್ಲಿ ಅಥವಾ ಬೇರೆ ಬೇರೆ ಬೆಳೆಗಳಲ್ಲಿ ನೋಡಿದರೆ ನಿಮಗೆ ಈ ತರಕಾರಿ ಬೆಳೆಗಳಲ್ಲಿ ಬರುವಂಥ ಡ್ಯಾಂಪಿಂಗ್ ಅಪ್ ಅಥವಾ ಬೇರುಕೊಳೆ ರೋಗಗಳನ್ನು ತಡೆಗಟ್ಟಲು ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂಥ ರೋಗಾಣುಗಳನ್ನು ತಿಂದು ಬದುಕುವಂಥ ಜೈವಿಕ ಸೂಕ್ಷ್ಮಾಣುಗಳು ಮ್ಯಾಮ್, ಟ್ರೈಕೋಡರ್ಮಾ, ಸುಡಾಮೊನಾಸ್, ಸೊ ಅವುಗಳಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಅದನ್ನು ಅವುಗಳಿಂದ ರಕ್ಷಣೆ ಮಾಡಬಹುದು.
1: ಈಗ ಕೃಷಿಯಲ್ಲಿ ಬೀಜಾಮೃತ, ಜೀವಾಮೃತದ ಬಳಕೆಗಳು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಈ ಇದರಿಂದಾಗಿ ಕೃಷಿಗೆ ಉಂಟಾಗುವ ಪ್ರಯೋಜನಗಳಿವೆ?
0: ಸಾಮಾನ್ಯವಾಗಿ ನಾವು ಬೀಜಾಮೃತ, ಜೀವಾಮೃತಗಳನ್ನು ಬಳಕೆ ಮಾಡೋದ್ರಿಂದ ಮೊದಲನೇದಾಗಿ ರೋಗ ನಿರೋಧಕತೆಯನ್ನು ಆ ಬೆಳೆಗಳಲ್ಲಿ ಹೆಚ್ಚಿಗೆ ಮಾಡುವಂಥದ್ದು, ಮೊಳಕೆಯ ಪ್ರಮಾಣ ಸುಧಾರಣೆ ಮಾಡಬಹುದು. ಇನ್ನೊಂದು ಏನಂದರೆ ಈ ನಾವು ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡೋಕ್ಕೆ ಏನು ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡ್ತೀವಿ ಅವುಗಳು ಉಪಯೋಗಿಸುವುದನ್ನು ನಾವು ಕಡಿಮೆ ಮಾಡಬಹುದು. ಬೆಳೆ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಬಹುದು ಮತ್ತು ಮಣ್ಣಿನ ಸಂರಕ್ಷಣೆ ಮತ್ತು ಪರಿಸರದ ಸಂರಕ್ಷಣೆ, ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಮಣ್ಣಿನ ಆರೋಗ್ಯದ ದೃಷ್ಟಿಯಲ್ಲಿ ನಾವು ಸುಧಾರಣೆಗಳನ್ನು ಕಾಣಬಹುದು ಮ್ಯಾಮ್.
1: ಕೃಷಿಯಲ್ಲಿ ಮಣ್ಣಿನ ಆರೋಗ್ಯ ಕೂಡ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಈ ಮಣ್ಣಿನ ಆರೋಗ್ಯ ಮತ್ತು ರೋಗ ನಿರ್ವಹಣೆಯ ನಡುವೆ

0: ಇರುವ ಒಂದು ಸಂಬಂಧ ಯಾವ ರೀತಿ?
1: ಆರೋಗ್ಯಕರವಾದ ಮಣ್ಣು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುವುದರ ಜೊತೆಗೆ ರೋಗಕಾರಕ ಜೀವಿಗಳ ವಿರುದ್ಧ ಸಹಜ ರಕ್ಷಣೆಯನ್ನು ಒದಗಿಸುತ್ತದೆ. ಸೊ ಆದ್ದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ರೋಗ ನಿರ್ವಹಣೆಯ ಮೂಲಭೂತ ಅಂಶವಾಗಿದೆ. ಸೊ ಮಣ್ಣಿನ ಆರೋಗ್ಯ ರೋಗ ನಿರ್ವಹಣೆಗೆ ಹೇಗೆ ಸಹಕಾರಿಯಾಗುತ್ತದೆ ಅಂದರೆ, ಈ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ವೃದ್ಧಿ ಮಾಡುವಂಥದ್ದು, ಹಾಗೆ ಸಸ್ಯಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡುವಂಥದ್ದು, ಮತ್ತೆ ಈಗ ಸಾಮಾನ್ಯವಾಗಿ ಮಣ್ಣಿನಿಂದ ಹರಡುವ ರೋಗಗಳು, ಇವಾಗ ಹೇಳಿದಾಗೆ ಆರೋಗ್ಯಕರ ಮಣ್ಣು, ಬೇರುಕೊಳೆ, ಕಾಂಡಕೊಳೆ ಅಥವಾ ಡ್ಯಾಂಪಿಂಗ್ ಕಾಕ್ ಮುಂತಾದ ಹಲವಾರು ರೋಗಾಣುಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುವಂಥದ್ದು. ಇನ್ನೊಂದು, ಈಗ ಮಣ್ಣಿನಲ್ಲಿ ಒಂದು ಒಳ್ಳೆಯ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಇದ್ದರೆ ಮಣ್ಣಿನಲ್ಲಿರುವಂಥ ಹಲವಾರು ಬೆಳೆಗೆ ಸಿಗದೇ ಇರುವಂಥ ಪೋಷಕಾಂಶಗಳನ್ನು ಕರಗಿಸಿ ಸ್ಥಿರೀಕರಿಸಿ ಬೆಳೆಗೆ ಒದಗಿಸುವಂಥದ್ದು. ಮ್ಯಾಮ್, ಇವುಗಳನ್ನು ನಮ್ಮ ಬೆಳೆಗೆ ಉತ್ತಮವಾಗಿ ಸಿಕ್ಕಾಗ, ಒಂದು ಒಳ್ಳೆಯ ಆರೋಗ್ಯಯುತವಾದ ಸಸ್ಯಗಳು ಬೆಳೆದಾಗ, ಅದು ಆಟೋಮೆಟಿಕ್ ಆಗಿ ಒಂದು ರೋಗ ತಡೆಗಟ್ಟುವ ಶಕ್ತಿ ಅಥವಾ ಕೀಟ ಬಾಧೆ ತಡೆಗಟ್ಟುವ ಶಕ್ತಿ ಆ ಬೆಳೆಗಳಲ್ಲಿ ಹೆಚ್ಚಿಗೆ ಮಾಡುವಂಥದ್ದು.
0: ಬೆಳೆಗಳ ನಡುವೆ ಸೂಕ್ತ ಅಂತರ ಕಾಪಾಡೋದ್ರಿಂದ ರೋಗ ಹರಡುವಿಕೆಯನ್ನು ತಡೆಗಟ್ಟಬಹುದು. ಯಾವ ರೀತಿ?
1: ನಾನು ಆವಾಗಲೇ ಹೇಳಿದಾಗೆ, ಈ ಬೆಳೆಗಳ ನಡುವೆ ಸೂಕ್ತ ಅಂತರವನ್ನು ಕಾಪಾಡೋದ್ರಿಂದ ಬೆಳೆಗಳ ಮಧ್ಯಭಾಗದಲ್ಲಿ ಗಾಳಿ ಆಡುವುದು ಅಥವಾ ಸೂರ್ಯನ ಬೆಳಕು ನೇರವಾಗಿ ಭೂಮಿಗೆ ತಾಗುವುದರಿಂದ ತೇವಾಂಶ ಹೆಚ್ಚಾಗಿರುವುದು ಕಡಿಮೆ ಆಗುವಂಥದ್ದು. ಸೊ ಇದರಿಂದ ಶಿಲೀಂಧ್ರ, ಬ್ಯಾಕ್ಟೀರಿಯಾ ಮತ್ತು ವೈರಸ್ ರೋಗಗಳ ಹರಡುವಿಕೆಗೂ ಕೂಡ ಕಡಿಮೆ ಮಾಡಬಹುದು ಮತ್ತು ಬೆಳೆಯ ಆರೋಗ್ಯವನ್ನು ಚೆನ್ನಾಗಿ ಮಾಡುವಂಥದ್ದು. ಮತ್ತು ಇದರಿಂದ ಏನಾಗುತ್ತೆ ಅಂದರೆ, ಅಲ್ಟಿಮೇಟ್ ಆಗಿ ನಮಗೆ ಒಂದು ಬೆಳೆಯ ಇಳುವರಿಯಲ್ಲಿ ಸುಧಾರಣೆಯನ್ನು ಕಾಣಬಹುದು. ಮೇಡಮ್,
0: ಈಗ ಮಳೆಗಾಲದಲ್ಲಿ ರೋಗ ಹರಡುವಿಕೆಯು ಹೆಚ್ಚಾಗಿ ಕಾಣುವಂಥದ್ದು, ಈಗ ಮಳೆಗಾಲದಲ್ಲಿ ರೋಗ ನಿಯಂತ್ರಣಕ್ಕಾಗಿ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಮ್ಮ ರೈತರು ಕೈಗೊಳ್ಳಬೇಕು ಅಂತ ಹೇಳ್ತೀರಿ?
1: ಮಳೆಗಾಲದಲ್ಲಿ ಹೆಚ್ಚಿನ ತೇವಾಂಶ, ನಿರಂತರ ಮಳೆ ಮತ್ತು ಕಡಿಮೆ ಸೂರ್ಯನ ಬೆಳಕು ಇರುವುದರಿಂದ ಶಿಲೀಂಧ್ರ, ದುಂಡಾಣು ಹಾಗೂ ನಂಜಾಣು ರೋಗಗಳ ತೀವ್ರತೆ ಹೆಚ್ಚಾಗುವಂಥದ್ದು. ಆದ್ದರಿಂದ ರೋಗಗಳನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದು ಅತ್ಯಗತ್ಯ. ನಾವು ಉತ್ತಮ ಒಳಚರಂಡಿ, ತೋಟದ ಸ್ವಚ್ಛತೆಯನ್ನು ಮತ್ತು ಸಮತೋಲಿತ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡುವುದು ತುಂಬ ಮುಖ್ಯ. ಹಾಗೆಯೇ ಜೈವಿಕ ಸೂಕ್ಷ್ಮಾಣುಜೀವಿಗಳ ಬಳಕೆ ಮತ್ತು ನಿಯಮಿತವಾಗಿ ಮೇಲ್ವಿಚಾರಣೆ, ಅಂದರೆ ರೋಗಗಳು ಬರುವಕ್ಕಿಂತ ಮುಂಚೆ ನಾವು ಅದರ ಮೇಲ್ವಿಚಾರಣೆಯನ್ನು ಮಾಡುವುದು ತುಂಬ ಮುಖ್ಯ. ಮ್ಯಾಮ್,
0: ಈಗ ಒಟ್ಟಿನಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಅಂದರೆ ಏನು ಸ್ವಲ್ಪ ತಿಳಿಸಿಕೊಡಿ.
1: ಸಮಗ್ರ ಕೀಟ ಮತ್ತು ರೋಗಗಳ ನಿರ್ವಹಣೆ ಎಂದರೆ, ಮೊದಲನೇದಾಗಿ ಕೀಟಗಳು ಮತ್ತು ರೋಗಗಳನ್ನು ನಿಯಂತ್ರಿಸಲು ನಮ್ಮ ಪರಿಸರ ಸ್ನೇಹಿ ಜೈವಿಕ, ಯಾಂತ್ರಿಕ ಹಾಗೂ ಕೃಷಿ ಪದ್ಧತಿಗಳನ್ನು ಒಟ್ಟಾಗಿ ಬಳಸುವ ವಿಧಾನವಾಗಿದೆ. ಮ್ಯಾಮ್, ಸೊ ಇದರ ಮುಖ್ಯ ಉದ್ದೇಶ ಏನಂದರೆ, ಕೀಟನಾಶಕಗಳನ್ನ ಬಳಕೆಯನ್ನು ಕಡಿಮೆ ಮಾಡಿ ಬೆಳೆಗಳ ಆರೋಗ್ಯವನ್ನು ಕಾಪಾಡುವುದು, ಜೊತೆಗೆ ಪರಿಸರದ ಸಮತೋಲನತೆಯನ್ನು ಉಳಿಸುವುದಾಗಿದೆ. ಮ್ಯಾಮ್, ಸೊ ಇದರ ಮುಖ್ಯ ಪ್ರಯೋಜನಗಳು ಏನಂದರೆ, ಕೀಟ ಮತ್ತು ರೋಗಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವುದು, ರಾಸಾಯನಿಕ ಕೀಟನಾಶಕಗಳನ್ನ ಬಳಕೆಯನ್ನು ಕಡಿಮೆ ಮಾಡುವುದು, ಪರಿಸರ ಮತ್ತು ಉಪಕಾರಿ ಜೀವಿಗಳ ಸಂರಕ್ಷಣೆ ನಮ್ಮ ತೋಟಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಮಾಡುವಂಥದ್ದು. ಪ್ರಮುಖವಾಗಿ ನಾವು ಯಾವುದೇ ಒಂದು ಬೆಳೆ ಬೆಳೆಯಬೇಕಾದರೆ ರೈತನ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಂಡು ಒಳ್ಳೆಯ ಇಳುವರಿ ಮತ್ತು ಹೆಚ್ಚಿನ ಇಳುವರಿ ಪಡೆಯುವ ಉದ್ದೇಶ. ಮ್ಯಾಮ್, ಇದರಲ್ಲಿ ಸೊ ಇನ್ನೊಂದು ಮುಖ್ಯವಾಗಿ ಅಂದರೆ ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡುವಂಥದ್ದು ಮತ್ತು ಸುರಕ್ಷಿತ ಹಾಗೂ ಗುಣಮಟ್ಟದ ಆಹಾರ ಉತ್ಪಾದನೆ ಮುಖ್ಯ ಉದ್ದೇಶ. ಮ್ಯಾಮ್, ಇದರಲ್ಲಿ
0: ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆಯನ್ನು ಉತ್ತಮ ರೀತಿಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ನೀವು ತಿಳಿಸಿಕೊಟ್ರಿ ಸರ್. ನಮ್ಮ ರೈತ ಬಾಂಧವರು ಇದನ್ನ ತಮ್ಮ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಸುಸ್ಥಿರ ಹಾಗೂ ಲಾಭದಾಯಕ ಕೃಷಿಯತ್ತ ಹೆಜ್ಜೆ ಇಡ್ಲಿ ಅಂತ ಹೇಳುವಂತ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಿಮಗೆ ನಮಸ್ಕಾರ.
1: ಧನ್ಯವಾದ. ನಮಸ್ಕಾರ.
2: ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್ ಕೃಷಿ ರಕ್ಷಿಸಿ ಅಭಿಯಾನ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರ್ನಾಥ್ ಅವರೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಈ ವಿಷಯದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ, ನಿರ್ದೇಶನ PV ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 180 1 5 5 1 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ ಬಳತಿನವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗೂ ದುಡ್ಡಿಲ್ಲ.
6: ನಿಜವಾಗ್ಲೂ
4: ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ

0: ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ಲೈನ್ ನಂಬರ್ 1800 180 1855 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
1: ಇದೀಗ ಕೇಳಿ ಕೃಷಿ ಮಾಹಿತಿ.
2: ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ವಿಷಯ ಉದ್ಯಮವಾಗಿ ಭತ್ತದ ಚಾಪೆ ನೇಜಿ ತಯಾರಿ, ಅಂದರೆ ಯಾಂತ್ರೀಕೃತ ನಾಟಿಗೆ ಈ ಒಂದು ಭತ್ತದ ಚಾಪೆ ನೇಜಿ ತಯಾರಿ ಭಾಳ ಮುಖ್ಯ. ಸೊ ಅದರ ವಿಚಾರವಾಗಿ ಇವತ್ತು ನಾನು ತಮಗೆ ತಿಳಿಸ್ಕೊಡೋನಿದ್ದೀನಿ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರು ಭತ್ತದ ಕೃಷಿಯಿಂದ ಸುಮಾರು ರೈತರು ವಿಮುಖರಾಗ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣಗಳೇನು ಅಂತಂದರೆ, ಒಂದು ಕೃಷಿ ಕಾರ್ಮಿಕರ ಕೊರತೆ, ಖರ್ಚು ಜಾಸ್ತಿ ಮತ್ತು ಮಾರುಕಟ್ಟೆ ಸಮಯ, ಅಂದರೆ ಹೆಚ್ಚಿನ ಬೆಲೆ ಭತ್ತಕ್ಕೆ ಸಿಗದೇ ಇರತಕ್ಕಂಥದ್ದು ಮುಖ್ಯವಾದ ಕಾರಣಗಳು. ಇದಕ್ಕೆ ಪರ್ಯಾಯ ಪದ್ಧತಿ ಅಂದರೆ ಇವತ್ತಿನ ದಿನದಲ್ಲಿ ಯಾಂತ್ರೀಕೃತ ಭತ್ತದ ಬೇಸಾಯ. ಈ ಯಾಂತ್ರೀಕೃತ ಭತ್ತದ ಬೇಸಾಯವನ್ನು ಮಾಡಿದ್ದಾಯಿತು ಅಂತಂದರೆ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಒಂದು ವಿಧಾನವಾಗಿದೆ. ಅದರಲ್ಲೂ ಕೂಡ ಕೆಲವು ರೈತರಿಗೆ ಈ ಒಂದು ಮಾಹಿತಿ ಇರೋದಿಲ್ಲ, ಬಟ್ ಹೆಚ್ಚಿನ ರೈತರು ಇದನ್ನು ಬಳಸ್ತಿದ್ದಾರೆ. ಈಗಾಗಲೇ ಕೂಡ ನಮ್ಮ ಎರಡೂ ಜಿಲ್ಲೆಗಳಲ್ಲಿ, ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಒಂದು ಯಾಂತ್ರೀಕೃತ ಭತ್ತದ ಬೇಸಾಯವನ್ನು ಹೆಚ್ಚಿನ ರೈತರು ಮಾಡ್ತಿದ್ದಾರೆ. ಕೆಲವು ರೈತರಿಗೆ ಭತ್ತದ ಚಾಪಿ ನೇಜಿ ತಯಾರಿಕೆ ಹೇಗೆ ಅದನ್ನು ಉದ್ಯಮವಾಗಿ ಬಳಸುವಂತಹ ಮಾಹಿತಿ ಅವರಿಗೆ ಗೊತ್ತಿಲ್ಲದೆ ಇರುವಂಥ ಒಂದು ಕಾರಣಕ್ಕೋಸ್ಕರ ತಮ್ಮ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಮೊದಲಿಗೆ ಈ ನೇಜಿಯನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಮೊದಲಿಗೆ ಆಯ್ಕೆ ಮಾಡಿದ ಭತ್ತದ ಬೀಜವನ್ನು, ಪ್ರಾಮಾಣಿಕೃತ ಭತ್ತದ ಬೀಜ ಆಗಿರ್ಬೋದು ಅಥವಾ ನಿಜ ಬೀಜ ಆಗಿರ್ಬೋದು, ಇಲಾಖೆಯಿಂದ ತಂದಂಥ ಬೀಜವಾಗಿರ್ಬೋದು ಅಥವಾ ರೈತರೇ ಸಂಗ್ರಹಿಸಿದ ಬೀಜವನ್ನು, ಅಂದರೆ ಒಳ್ಳೆ ಬೀಜವನ್ನು ನೀರಿನಲ್ಲಿ ಹಾಕಿ ತೇಲುವಂತಹ ಜಳ್ಳು ಬೀಜವನ್ನು ಮೊದಲನೇದಾಗಿ ಬೇರ್ಪಡಿಸಬೇಕು. 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕಾಗ್ತದೆ. ನಂತರ ನೆನೆಸಿದ ಬೀಜವನ್ನು ನಾರಿನ ಚೀಲಕ್ಕೆ ತುಂಬಿಸಿ ಸುಮಾರು 48 ಗಂಟೆಗಳ ಕಾಲ ಅಥವಾ ಮೊಳಕೆ ಬರುವವರೆಗೂ ಸಂಗ್ರಹಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ತೇವಾಂಶ ಆರದಂತೆ ದಿನಕ್ಕೆ 3-4 ಬಾರಿ ನೀರನ್ನು ಚೀಲಕ್ಕೆ ಸಿಂಪಡಿಸಬೇಕಾಗ್ತದೆ. ಮಣ್ಣು ಮತ್ತು ಗೊಬ್ಬರವನ್ನು ಎಲೆ ಕಡ್ಡಿ ಕಲ್ಲು ಇಲ್ಲದಂತೆ ಗಾಳಿಸ್ಕೋಬೇಕಾಗ್ತದೆ. ಸೊ ಗಾಳಿಸ್ಕೊಂಡಂತಹ ಮಣ್ಣು ಮತ್ತು ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ 3 ಅಡಿ ಅಗಲ, 25 ಅಡಿ ಉದ್ದ ಮತ್ತು 3.25 ಎತ್ತರದ ಮಡಿಗಳನ್ನು ನಿರ್ಮಿಸಿಕೊಳ್ಬೇಕಾಗ್ತದೆ. 1 ಎಕರೆಗೆ ಬೇಕಾಗುವಂಥ ಚಾಪೆ ನೇಜಿಯನ್ನು ಮಾಡಬೇಕು ಅಂತಂದರೆ, ಸೊ ಈ ಮಡಿಗಳನ್ನು ನಿರ್ಮಿಸುವಂಥ ಒಂದು ಸಂದರ್ಭದಲ್ಲಿ ಮಣ್ಣು ಕೊಚ್ಚು ಹೋಗದಂತೆ ಎರಡು ಬದಿಯಲ್ಲಿ ಪೈಪ್ ಆಗಿರ್ಬೋದು ಅಥವಾ ನಮಗೆ ಸಾಮಾನ್ಯವಾಗಿ ಸಿಗುವಂತಹ ಒಂದು ಮರದ ಕೊಂಬೆ ಆಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ಯಾವುದನ್ನಾದರೂ ಕೂಡ ಅದನ್ನು ಬಳಸ್ಕೋಬೇಕಾಗ್ತದೆ. ಇದರ ಮೇಲೆ ಮೊಳಕೆ ಬಂದಿರುವಂತಹ ಭತ್ತದ ಬೀಜವನ್ನು ಸಮತಟ್ಟಾಗಿ ಹರಡಿ ಹಾಗೂ ಮೇಲ್ಭಾಗದಲ್ಲಿ ತೆಳುವಾಗಿ ಗೊಬ್ಬರ ಮತ್ತು ಮಣ್ಣಿನ ಮಿಶ್ರಣವನ್ನು ಆಡಬೇಕಾಗ್ತದೆ. ತದನಂತರ ನೇರ ಮಳೆ ಮತ್ತು ಪಕ್ಷಿಗಳಿಂದ ರಕ್ಷಿಸಲು ಮೇಲ್ಭಾಗದಲ್ಲಿ ಹುಲ್ಲಿನ ಹೊದಿಕೆಯನ್ನು ಮುಚ್ಚುವುದು, ವಾತಾವರಣಕ್ಕೆ ಅನುಗುಣವಾಗಿ 3-4 ಬಾರಿ ನೀರನ್ನು ಕೊಡಬೇಕಾಗ್ತದೆ. 3 ದಿನಗಳ ನಂತರ 2 ಅಥವಾ 3 ಎಲೆಗಳಿಂದ ಕೂಡಿದ ಸಸಿಗಳು ಮೇಲಿನ ಹುಲ್ಲಿನ ಹೊದಿಕೆಯನ್ನು ತೆಗೆದ ವಾತಾವರಣಕ್ಕೆ ಅನುಗುಣವಾಗಿ ನೀರನ್ನು ನೀಡಬೇಕಾಗ್ತದೆ. ಈ ಪದ್ಧತಿಯಲ್ಲಿ ಸಸಿಗಳು ಬಹುಬೇಗನೆ, ಅಂದರೆ 18-20 ದಿನಗಳಿಗೆ ನಾಟಿಗೆ ಸಿದ್ಧವಾಗುತ್ತದೆ. ಸಸಿಗಳನ್ನು ನಿರ್ದಿಷ್ಟ ಅಳತೆಗೆ ಕತ್ತರಿಸಿ ಯಂತ್ರಕ್ಕೆ ಜೋಡಿಸಿ ಭತ್ತದ ನಾಟಿ ಮಾಡಬಹುದು. ಅದು ಒಂದು ವಿಧಾನ ಆಯಿತು ಅಂತಂದರೆ, ಮತ್ತೊಂದು ವಿಧಾನ ಅಂತಂದರೆ ಟ್ರೇನಲ್ಲಿ. ಈಗ ನಾನು ಏನು ಹೇಳ್ದೆ, ಈ ಒಂದು ಕ್ರಮವನ್ನು ಟ್ರೇ ವಿಧಾನದಲ್ಲೂ ಕೂಡ ನಾನು ಅನುಸರಿಸಬೇಕಾಗ್ತದೆ. ಅಂದರೆ ಗಾಳಿಸಿರ್ತಕ್ಕಂಥ ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು ಅರಡಬೇಕು, ನಂತರ ಅದರ ಮೇಲೆ ಮೊಳಕೆ ಬಂದಿರತಕ್ಕಂಥ ಬೀಜವನ್ನು ಅರಡಬೇಕು, ನಂತರ ಸಮತಟ್ಟಾಗಿ ತೆಳುವಾಗಿರ್ತಕ್ಕಂಥ ಒಂದು ತೆಳುವಾದ ಪದರದಲ್ಲಿ ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು ಆಗಬೇಕು. ಸೊ ಇನ್ನು ಉಳಿದಿದ್ದ ಕ್ರಮಗಳೆಲ್ಲ ಸಾಮಾನ್ಯವಾಗಿ ಈಗಾಗಲೇ ಹೇಳದಂಗೆ ಇರುತ್ತೆ. 16-18 ದಿನಕ್ಕೆ ಅಥವಾ 20 ದಿನಗಳ ಒಳಗಡೆ ಸಸಿ ತಯಾರಾಗ್ತದೆ. ಇದನ್ನು ನಾಟಿ ಯಂತ್ರದಲ್ಲಿ ಜೋಡಿಸಿ ನಾಟಿಯನ್ನು ಮಾಡುವಂತಹ ಒಂದು ಕ್ರಮ ಇದಾಗಿರ್ತದೆ. ಈ ಒಂದು ಭತ್ತದ ಚಾಪೆ ನಾಜಿ ತಯಾರಿಕೆ ಬಗ್ಗೆ ನಮ್ಮ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ತರಬೇತಿಗಳನ್ನು ಈಗಾಗಲೇ ನೀಡ್ತಾ ಇದ್ದೀರಿ. ಇದರ ಸದುಪಯೋಗವನ್ನು ರೈತರು ಪಡ್ಕೋಬೇಕು. ಕೆಲವೊಂದು ರೈತರು ಸದುಪಯೋಗವನ್ನು ಪಡ್ಕೊಂಡು ಉದ್ಯಮವಾಗಿ ಕೂಡ ಈ ಚಾಪೆ ನೇಜಿಯನ್ನು ತಯಾರಿಸಿ ರೈತರಿಗೆ ನೀಡುವಂತಹ ಒಂದು ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಲಾಭ ಕೂಡ ಗಳಿಸ್ತಾ ಇದ್ದಾರೆ. ಇತರರಿಗೆ ಕೂಡ ಉದ್ಯೋಗವನ್ನು ಕಲ್ಪಿಸುವಂತಹ ಒಂದು ಯುವಜನತೆ ಈ ಒಂದು ಭಾಗದಲ್ಲಿ ಮಾದರಿಯಾಗಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಸೊ ಇದನ್ನು ಉದ್ಯೋಗವಾಗಿ ಕೂಡ ಮಾಡ್ಕೋಬೋದು, ಉದ್ಯಮವಾಗಿ ಕೂಡ ಮಾಡ್ಕೋಬೋದು ಅಂತ ತಮ್ಮೆಲ್ಲರೂ ಕೂಡ ತಿಳಿಸಿ ತಮಗೇನೇ ಪ್ರಶ್ನೆಗಳಿದ್ದರೆ ನನ್ನ ನಂಬರು ಮೊಬೈಲ್ ಸಂಖ್ಯೆ ಈ ರೀತಿ ಇರುತ್ತೆ, 9741-1-3320 ಕರೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಧನ್ಯವಾದಗಳು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ಕೇಳಿ ಒಂದು ಪುರಂದರದಾಸರ ಕೀರ್ತನೆ, ಪುತ್ತೂರು ನರಸಿಂಹನಾಯ್ಕ ಅವರ ಧ್ವನಿಯಲ್ಲಿ. ಆಡುವ ಮಕ್ಕಳು ಮನೆಯ ಕಟ್ಟಿದರು.

ಪುತ್ತೂರು ನರಸಿಂಹನಾಯಕ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ ಕೇಳಿದಿರಿ. ಇದೊಂದು ಪ್ರಕಟಣೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಇದೇ ತಿಂಗಳ 28ರಂದು ಭಾನುವಾರ ನಡೆಯಲಿದೆ. ಎಲ್ಲಾ ನಾಗರಿಕರು ಹತ್ತಿರದಲ್ಲಿರುವ ಪೋಲಿಯೋ ಬೂತ್ಗಳಿಗೆ ತಮ್ಮ 5 ವರ್ಷದೊಳಗಿನ ಮಕ್ಕಳನ್ನು ಕರೆದುಕೊಂಡು ಹೋಗಿ ತಪ್ಪದೇ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಬೇಕು. ಯಾವುದೇ ಮಗುವು ಪೋಲಿಯೋ ಲಸಿಕೆಯಿಂದ ವಂಚಿತರಾಗದಂತೆ ಮಾಡುವುದು ನಾಗರಿಕ ಸಮಾಜದ ಜವಾಬ್ದಾರಿಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಅಧಿಕಾರಿ ದಕ್ಷಿಣ ಕನ್ನಡ ಮಂಗಳೂರು ಇಲ್ಲಿನ ಪ್ರಕಟಣೆ ತಿಳಿಸಿದೆ.

ಶ್ರೋತೃಗಳೇ, ಇಂದು ರಾತ್ರಿ 9:30 100.3 ಆಕಾಶವಾಣಿ ಟೇಲಿ ಕ್ವಿಜ್ ಇದರ 5ನೇ ಸಂಚಿಕೆ ಪ್ರಸಾರವಾಗಲಿದೆ. ಕ್ವಿಜ್ ಮಾಸ್ಟರ್ ಆಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಅಣ್ಣಪ್ಪ ಕಾಮತ್, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್, ನಿರೂಪಕರು ಸ್ನೇಹಾ ಭಟ್. ಹತ್ತು ಗಂಟೆ 30 ನಿಮಿಷಕ್ಕೆ ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ. ಈ ಕಾರ್ಯಕ್ರಮದಲ್ಲಿ ಭಯೋತ್ಪಾದನೆ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ. ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಆತ್ರೇಯಿ ಕೃಷ್ಣ ಅವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆ, ಆದಿತ್ಯ ಪಿ ಭಟ್ ಅವರಿಂದ ದೇವರ ನಾಮಗಳು, ಆ ಬಳಿಕ ಮಂಜುಳಾ ತೆಕ್ಕಟ್ಟೆ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಬಹುದು. ಎಂಟು ಗಂಟೆ 30 ನಿಮಿಷಕ್ಕೆ ಕಾವ್ಯಧಾರೆ ಮಾಲಿಕೆಯಲ್ಲಿ ಸುಮನ ಆರ್ ಹೇರೊಳೆ ಅವರಿಂದ ಸ್ವರಚಿತ ಕವನಗಳ ವಾಚನ ಮೂಡಿಬರಲಿದೆ. ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 6:30 ಸುದರ್ಶನ ಕುಮಾರ್ ಅವರಿಂದ ಚಿಂತನ ಪ್ರಸಾರವಾಗಲಿದೆ. 6:45 ಆರೋಗ್ಯ ಮಂಥನದಲ್ಲಿ ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಮೂಡಿಬರಲಿದೆ. ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. ನಾಳೆ ಬೆಳಿಗ್ಗೆ

ಗಂಟೆ 30 ನಿಮಿಷಕ್ಕೆ ಕಾವ್ಯವಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಸರಣಿಯ 62ನೇ ಸಂಚಿಕೆ. ವಾಚನಕಾರರು ವಿಷ್ಣುಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. ನಾಳೆ ಬೆಳಿಗ್ಗೆ 9:30 ನಯೆ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಸಿಐಟಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. 10:30 ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ SMS ಮೆಲೋಡೀಸ್. 11:00 ವನಿತಾವಾಣಿ, ವಸಂತಿ ಶೆಟ್ಟಿ ಬ್ರಹ್ಮವರ ಅವರ ಸತ್ಯಕಂಬ ಕಾದಂಬರಿ ಓದು, ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿ ಹೊನ್ನಪ್ಪ ಭಾಗವತರ್ ಅವರ ಹಾಡುಗಾರಿಕೆ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಭಾಷಣ ಮೂಡಿಬರಲಿದೆ. 12:35 ಆರೋಗ್ಯ ಸಂಚಿಕೆ. PCOD, PCOS ಮತ್ತು PMOS ನಡುವಿನ ವ್ಯತ್ಯಾಸ, ಈ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಮಾತುಕತೆ ಕೇಳಬಹುದು. 1:00 ಪ್ರಗತಿಪಥ, ಪಿಎಂ ಉದ್ಯೋಗ ಖಾತರಿ ಯೋಜನೆ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯ, 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ಆ ಬಳಿಕ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕದ?
0: ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರೆಸಲು ಭಾರತ ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಕ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು

0: ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆ ಇದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ಧತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ಧತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ ತಿಂಗಳ 15 ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30 ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1 ಜುಲೈ 30 ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು ಮೇ 16 ಈ ತಿಂಗಳ 14 ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ, ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945 ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು, ದೇಶ 100% ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ. ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ

0: ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿಗೆ ದೇಶ ಸಾಕ್ಷಿಯಾಗಿದೆ. ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 146,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ ರೈಲು ಜಾಲ ಸುಮಾರು 250 ಕಿಲೋಮೀಟರ್ಗಳಿಂದ ಸುಮಾರು 1200 ಕಿಲೋಮೀಟರ್ಗಳಿಗೆ ಬೆಳೆದಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯೂ ದ್ವಿಗುಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಸುಧಾರಿತ ರಸ್ತೆ, ರೈಲು ಮತ್ತು ವಾಯು ಸಂಪರ್ಕವು ದೇಶದ ಪ್ರತಿಯೊಂದು ಭಾಗವನ್ನು ಸಂಪರ್ಕಿಸುತ್ತಿದೆ ಮತ್ತು ಅಭಿವೃದ್ಧಿಗೆ ಹೊಸ ಆವೇಗವನ್ನು ಒದಗಿಸುತ್ತಿದೆ. ಮೂಲಸೌಕರ್ಯವು ಸಂಪರ್ಕವನ್ನು ಹೆಚ್ಚಿಸುವುದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026 ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ ಸಂಬಂಧಿತ ವಿಷಯಗಳ ತಜ್ಞರು ಸಿದ್ಧಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಂಗಳೂರು. ಈಗ ಚಿತ್ರಗೀತೆಗಳು.

ಈ ಬರೆದ ಕಾದಂಬರಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ಈಗ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆಗೆ ಸಂಗೀತ ವಿಜಯಾನಂದ್.

ನೀ ಬರೆದ ಕಾದಂಬರಿ ಚಿತ್ರದ ಗೀತೆ ಕೇಳಿದಿರಿ. ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದೇ ಧ್ವನಿಯಲ್ಲಿ ಬಂಧನ ಚಿತ್ರದ ಗೀತೆ, ಆರ್ ಎನ್ ಜೆ ಗೋಪಾಲ್ ಅವರದೇ ಸಾಹಿತ್ಯವಿದೆ, ಸಂಗೀತ ಎಂ ರಂಗರಾವ್.

0: ಬಂಧನ ನುಗಿಯದಿರಲಿ.
1: ಸ್ಪರ್ಶ ಚಿತ್ರಕ್ಕಾಗಿ ಎಂಎನ್ ವ್ಯಾಸರಾವ್ ಅವರು ರಚಿಸಿರುವ ಗೀತೆ ಈಗ. ಹಂಸಲೇಖ ಅವರ ಸಂಗೀತ ಸಂಯೋಜನೆ ಇದೆ, ಹಾಡಿದ್ದಾರೆ ಹರಿಹರನ್.

0: ಸ್ಪರ್ಶ ಚಿತ್ರದ ಗೀತೆ ಕೇಳಿದಿರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಆತ್ರೇಯಿ ಕೃಷ್ಣ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಗೌತಮ್ ಪಿಜಿ ಭಟ್, ಮೃದಂಗ ವಿಶ್ವಾಸ್ ಪಿ. ಇದೀಗ ಕೇಳಿ ಪಂತ್ವರಾಳಿ ರಾಗ ರೂಪಕತಾಳದಲ್ಲಿ ಭದ್ರಚಲ ರಾಮದಾಸರ ರಚನೆ ಎನ್ನಗಾರು ರಾಮಭಜನಾ.

ಇದುವರೆಗೆ ಆತ್ರೇಯಿ ಕೃಷ್ಣ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಗೌತಮ್ ಪಿಜಿ ಭಟ್ ವಯಲಿನ್, ವಿಶ್ವಾಸ್ ಪಿ ಮೃದಂಗ. ಮುಂದೆ ಕೇಳಿ ಆದಿತ್ಯ ಪಿ ಭಟ್ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೇಧಾ ಭಟ್, ತಬಲ ಅಮೃತ್ ನಾಯಕ್ ಬಿ. ಮೊದಲಿಗೆ ತೊರೆದು ಜೀವಿಸಬಹುದೇ, ರಚನೆ ಕನಕದಾಸರು.

0: ಕೇಳುಗರೆ, ಇದುವರೆಗೆ ಆದಿತ್ಯ ಪಿ ಭಟ್ ಅವರಿಂದ ದೇವರ ನಾಮಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೇಧಾ ಭಟ್, ತಬಲಾ ಅಮೃತ್ ನಾಯಕ್ ಬಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ, ಮಂಜುಳಾ ತೆಕ್ಕಟ್ಟೆ ಅವರಿಂದ ಕವನ ವಾಚನ ಮೂಡಿಬರಲಿದೆ.
1: ನನ್ನ ಮೊದಲ ಕವನದ ಶೀರ್ಷಿಕೆ ತುಂಬಿದ ಮನೆ. ಆಗಿತ್ತು ಕಾಲ, ಹೀಗಿತ್ತು ಮನೆ, ಕೂಡಿತ್ತು ಕುಟುಂಬ, ತುಂಬಿತ್ತು ಮನೆ, ಎಲ್ಲೆಲ್ಲೂ ಇತ್ತು ಸದ್ದು, ಮನೆ ಮಂದಿಯದ್ದೇ ಕಾರುಬಾರು. ಮನೆಗೆ ಭೂಷಣ ಹಿರಿಜೀವಗಳು, ನಿಯಮ ಪಾಲಿಸುವ ಕಿರಿಜೀವಗಳು, ಇಳಿ ವಯಸ್ಸಿಂದ ಎಳೆ ವಯಸ್ಸಿನವರೆಗೂ ಕೂಡಿ ಇದ್ದರೂ ಒಂದೇ ಸೂರಿನೊಳಗೆ. ಉರಿದಿತ್ತು ಒಂದೇ ಒಲೆ, ತುಂಬಿತ್ತು ಹತ್ತಾರು ಹೊಟ್ಟೆ, ಹಬ್ಬ ಹರಿದಿನವೆಂದರೆ ಗೌಜು ಗದ್ದಲವೇ ವಾದ್ಯ ಮೇಳ, ಆಚಾರ ವಿಚಾರ ಸುವಿಚಾರ, ಹಾಡು ಕತೆ ನೃತ್ಯ ಚರ್ಚೆ ಎಲ್ಲವೂ ಮನೆಯೊಳಗಿತ್ತು. ತುಂಬಿದ ಮನೆ ರಂಗಶಾಲೆ, ಜೀವನದ ಪಾಠಶಾಲೆ, ತಲತಲಾಂತರದೆ ಉಳಿಸಿಕೊಂಡು ಬಂದಿತ್ತು. ಎಲ್ಲೂ ವಿಭಾಗಿಸದೆ, ನೋವಾಗಿಸದೆ, ಕಷ್ಟ ಸುಖ ಎಲ್ಲವ ಸಮಭಾಗಿಸಿ ಜೊತೆಯಾಗಿ ಹೆಗಲು ಕೊಟ್ಟಿತ್ತು ತುಂಬಿದ ಮನೆ. ಈಗ ಕಾಲ ಬದಲಾಗಿದೆ. ಈಗ ಕಂಡರೆ ತುಂಬಿದ ಮನೆ ಅಸೂಯೆ ಆಗದೆ ಇರದು, ಇಬ್ಬರೇ ಇರಲಾಗದೆ ಬೇರೆಯಾಗುದ ಕಂಡು. ತದನಂತರದ ಕವನ ಶೀರ್ಷಿಕೆ ವೈದ್ಯರು. ಬೇಕಿಲ್ಲ ಬೇರೆ ಬಿರುದು ಸನ್ಮಾನ, ಲೋಕವೇ ಕರೆದಿದೆ ನಿಮಗೆ ವೈದ್ಯೋ ನಾರಾಯಣೋ ಹರಿ. ತಾಯಿ ಗರ್ಭದಿ ಉದಯಿಸಿದ ಜೀವಕ್ಕೂ ಜಗತ್ತು ತೋರುವವರು ನೀವು. ಭೂಗರ್ಭಕ್ಕೆ ಇನ್ನೇನು ಹೊರಡುತ್ತೇನೆ ಎನ್ನುವವರಿಗೂ ಮರುಜೀವ ನೀಡುವವರು ನೀವು. ಕಲಿತ ವಿದ್ಯೆಯ ಶಕ್ತಿ ಮೀರಿ ಪ್ರಯತ್ನಿಸಿದರೂ ಸಫಲತೆಯಲ್ಲಿ ಒಮ್ಮೊಮ್ಮೆ ಭಗವಂತನ ಕೃಪೆ ಎನ್ನುವವರು, ಭಗವಂತನ ಸ್ವರೂಪಿ ನೀವು ಮರುಸೃಷ್ಟಿಯಲ್ಲಿ. ಹೆತ್ತವರ ಖುಷಿಗೋ ತನ್ನ ಖುಷಿಗೋ ಆಯ್ದುಕೊಂಡಿರಿ ವೃತ್ತಿ ಬದುಕು. ಕೊನೆಗೆ ಸವೆಸಿದ್ದು ಮಾತ್ರ ಬದುಕು ಪರರ ಒಳಿತಿಗೆ ಖುಷಿಗೆ. ಪರಿಮಿತ ಬದುಕಿನಲ್ಲಿ ಅಪರಿಮಿತ ಸವಾಲುಗಳಿಗೆ ಅನವರತ ಹೋರಾಡುತ್ತಿರುವ ನಿಮಗಿದು ವಂದನೆ ಅಭಿವಂದನೆ. ಮುಂದಿನ ಕವನ ಶೀರ್ಷಿಕೆ ಸಾಲು ಹಣತೆಯ ಸಾಲು. ಸಾಲು ಹಣತೆಗಳೇ, ಹೇಳಿ ನೀವೇ, ನೀವೇನ ಸಾರಲು ಹೊರಟಿದ್ದೀರಿ? ಹೆಚ್ಚಾಗಿ ಮಾತನಾಡಿದರೆ ಬೆಚ್ಚಾಗಿ ನಿಮ್ಮನ್ನು ಉರಿಸಿ ಆರಿಸುವರು ಎನ್ನುವ ಚಿಂತೆಯೇ? ಭಯಬೇಡ, ನಿಮ್ಮನ್ನು ಯಾರೂ ಸುಡಲಾರರು. ನಿಮ್ಮ ಆಂತರ್ಯದ ನೋವಿನ ಕಿಚ್ಚು ಹೊಗೆಯಾಡುತ್ತಿದೆ ಗೊತ್ತು, ಅದು ಎಲ್ಲರೂ ನೋಡುತ್ತಿರುವವರಲ್ಲ. ಜಗವ ಬೆಳಗಿಸಿ ಅಂಧಕಾರವ ಅಳಿಸಬೇಕೆನ್ನುವ ನಿಮ್ಮ ಇಚ್ಛೆಗೆ ಇಲ್ಲ ಕ

ಒಡೆ ಕಿಮ್ಮತ್ತು ಎನ್ನುವ ಸಂಕಟದಲ್ಲಿ ಮೌನವಾಗಿ ಆರುತ್ತಿರುವಿರಾ? ಬರೀ ಮೌಢ್ಯವೇ ಹೊಳೆವೆಲ್ಲಿ ಸಾಂಕೇತಿಕವಾಗಿ ನಿಮ್ಮನ್ನು ಇಟ್ಟು ನಿಮ್ಮ ಇರುವಿಕೆಯ ಹೆಸರಿನಲ್ಲಿ ತಮ್ಮ ಇರುವಿಕೆಯ ತೋರುತ್ತಿರುವ ಜನಮಾನಸದ ಮೇಲೆ ನಿಮ್ಮ ಕೋಪವೇ? ನೀವು ಬೆಳಗುವುದು ಜಗದ ಬೆಳಕ, ನಾವು ಬೆಳಗುವುದು ನಮ್ಮ ಸ್ವಾರ್ಥದ ಪಥ. ನೀವೇನು ಹೇಳಿದರೂ ಕೇಳುವವರು ನಾವಲ್ಲ. ನಮ್ಮ ಆಡಂಬರದ ಅಟ್ಟಹಾಸಕ್ಕೆ ಬೇಡ ನೀತಿಪಾಠ. ದೀಪಗಳೇ ಕೇಳಿ, ನಿಮಗೂ ಕಿವಿ ಇದ್ದರೆ. ನಾವು ಹೇಳುವವರು ಕೇಳುವವರಲ್ಲ. ಸಾಕು ಮಾಡಿ, ಇನ್ನು ಬಂದಿದೆ ದೀಪಾವಳಿ, ಹಿಂದಿನಂತೆ ಇಂದು ಬನ್ನಿ ಬೆಳಗುವ ಹಣತೆಯನ್ನು. ಮುಂದಿನ ಕವನ ಶೀರ್ಷಿಕೆ ಅವ್ವ ಹೀಗೇನೆ. ಬಾನಲೆ ಮೂಡಿದ ಚಂದ್ರನ ತೋರಿ ಕೈತುತ್ತು ನೀಡಲಿಲ್ಲ ನನ್ನಮ್ಮ. ಗುಮ್ಮ ಬರುತ್ತಾನೆಂದು ಹೆದರಿಸಿ ಓಡುವ ನನ್ನ ಹಿಡಿಯಲಿಲ್ಲ ನನ್ನಮ್ಮ. ಸಾಸಿವೆ ಸಕ್ಕರೆ ಡಬ್ಬದಿ ಕಾಸ ಕೂಡಿಡುತ್ತ ಹರಿದ ಅರಿವೆಯಲ್ಲಿ ಮುರಿದ ತಟ್ಟೆಯಲ್ಲಿ ಯಾರೋ ಕೊಟ್ಟ ಅನ್ನವ ತಂದು ನನ್ನ ಹೊಟ್ಟೆಯ ಹೊರೆದಳು ನನ್ನಮ್ಮ. ಬಿಸಿಲು ಬೇಗೆ ಎನ್ನದೆ ಕಷ್ಟಪಟ್ಟು ಅವರಿವರ ಕಾಲು ಹಿಡಿದು ಬೇಡಿ ಕಾಡಿ ಶಾಲೆಗೆ ಸೇರಿಸಿ ತಾ ಕಲಿಯದ ಅಕ್ಷರವ ಅಕ್ಕರದಿ ನನಗೆ ಕಲಿಸಿದಳು ನನ್ನಮ್ಮ. ಬೀದಿಯ ಮಕ್ಕಳೆಲ್ಲ ಹೊಸ ಬಟ್ಟೆಯಲ್ಲಿ ಹಬ್ಬದ ಸಡಗರದಲ್ಲಿ ನಲಿಯಲು ನನ್ನ ಕೆನ್ನ ಮೇಲೆ ಬೇಸರ ಮೂಡದಿರಲು ಎಂದೂ ಇಲ್ಲದಂತೆ ಮುದ್ದಿಸಿದಳು ನನ್ನಮ್ಮ. ಮಳೆಗಾಳಿಗೆ ಮನೆಯೆಲ್ಲ ನಡುಗಲು ಭಯವೆಂದು ನನ್ನನ್ನು ಆವರಿಸದಂತೆ ರಾಮ ಮಂತ್ರ ಜಪಿಸಲು ಕಲಿಸಿದಳು, ದಿಟ್ಟತನದ ಪಾಠ ಹೇಳಿದಳು ನನ್ನಮ್ಮ. ಎಲ್ಲರಂತೆ ಅಲ್ಲ ನನ್ನಮ್ಮ, ಅವಳೊಂದು ಅಚ್ಚರಿಯ ಸಂತೆ, ಬಲು ಬಿರುಸಿನ ಮೃದು ಮನಸ್ಸಿನ ಮಹಾತ್ಯಾಗಿಯ ತದ್ರೂಪಿ ನನ್ನಮ್ಮ. ಮುಂದಿನ ಕವನ ಶೀರ್ಷಿಕೆ ಸಂಘರ್ಷ. ಅಬ್ಬಾ, ಅದೆಂತ ಚೀರಾಟ! ಶ್ವೇತವರ್ಣದಳು ಹೊಳೆವ ಕಾಗದಕ್ಕೂ ಖಡ್ಗದಂತ ಹರಿತವಾಗಿರುವ ಲೇಖನಿಗೂ ಇನ್ನಿಲ್ಲದ ಸೆಣೆಸಾಟ. ನೋಡ ನೋಡುತ್ತಿದ್ದಂತೆ ಬೆರಗಾಗಬೇಕು. ಅಬ್ಬಾ, ಅದೆಂತ ರಕ್ತದೋಕುಳಿ ಹರಿಯಿತು! ನೀಲಿ ನೆತ್ತರು, ಬಿಳಿಯ ಮೈಯೆಲ್ಲ ನೀಲಿ ಚುಕ್ಕೆಗಳು. ಹೋ, ಅಕ್ಷರಗಳೇ ಏನೋ ಹೇಳುತ್ತಿವೆ. ಅಷ್ಟಕ್ಕೂ ಚೂಬಿಟ್ಟವರಾರು? ಇಬ್ಬರ ಸಂಘರ್ಷಕ್ಕೆ ಹೊಣೆ ಯಾರು? ಅಯ್ಯೋ, ಮರೆತನಲ್ಲ, ನಾನೇ ಅಲ್ಲವೇ ಮನದ ಮಾಂತ್ರಿಕನ ಮಾತೊಂದವದರಿದ್ದು. ಹ್ಞೂ, ನಾನೇ ಹೂಗುಟ್ಟಿಬಿಟ್ಟೆ ಮನದ ಗುಟ್ಟು. ರಚ್ಚ ಹಿಡಿದು ಹೊರಟಿತು ಮನವು, ಪ್ರೇರೇಪಿಸಿತು ಕೈಗೆ ಸಿಕ್ಕವರ. ಹೋ, ಅದೇ ಕಾಗದ, ಅದೇ ಲೇಖನಿ. ಅಂತರಂಗದ ಸಂಘರ್ಷ ಬಹಿರಂಗವಾಯಿತು. ಬಿಳಿ ಹಾಳೆ ನೀಲಿಯಾಯಿತು. ಲೇಖನಿ ಸ್ತಬ್ಧವಾಯಿತು. ಮನದ ಹಠಕ್ಕೆ ಕವಿತೆಯೊಂದು ಮೂಡಿತು. ಅಕ್ಷರಗಳು ಮಡಿಲಲ್ಲಿ ಇರಲು ಮನವು ನಿದ್ರಿಸಿತು. ನನ್ನ ಮುಂದಿನ ಕವನ ಶೀರ್ಷಿಕೆ ನಕ್ಕು ಹಾಗೆ ಹೋಗಬೇಡ. ನನ್ನ ಎದೆಯಲ್ಲಿ ಆಸೆಯ ಕಮರಿಸಿ ಇನ್ನಿಲ್ಲದ ಕನಸುಗಳ ಚಿಗುರಿಸಿ ಬರಡಾದ ಮುಖದಲ್ಲಿ ನಗುವಿನ ಎಳೆ ತರಿಸಿ ನೀ ನಕ್ಕು ಹಾಗೆ ಹೋಗಬೇಡ. ಹೆಪ್ಪುಗಟ್ಟಿದ್ದ ಭಾವನೆಗಳ ಏಳಿಸಿ ಮರೆಯಲಾಗದ ನೋವ ಮರೆಯಿಸಿ ನಿರಾಸೆಯ ಬದುಕಿಗೆ ಖುಷಿಯ ಹಂಚಿಸಿ ನೀ ನಕ್ಕು ಹಾಗೆ ಹೋಗಬೇಡ. ಬದುಕಿನ ಸಂತೋಷದ ಕ್ಷಣಗಳೇ ನೀವೇಕೆ ಹೀಗೆ ನಕ್ಕು ಹಾಗೆ ಹೋಗುವಿರಲ್ಲ, ಇರಬಹುದಲ್ಲ ಅನುಗಾಲ. ಮುಂದಿನ ಕವನ ಶೀರ್ಷಿಕೆ ಬರಹ ವಿರಹ. ಸುದ್ದಿ ಇಲ್ಲದೆ ಹೊರಟಿತ್ತು ಅಂದು ಅಕ್ಷರಗಳ ಮೆರವಣಿಗೆ. ಸುದ್ದಿಯಾದ ಮೇಲಂತೂ ಸದ್ದಿಲ್ಲದೆ ಮೌನವಾಗಿ ಮಲಗಿದೆ ಬರವಣಿಗೆ. ಬರೆಯಲೇಬೇಕೆನಿಸಿ ಕೂತು ಬರೆದಿಲ್ಲ. ಮನದ ಭಾವಕ್ಕೆ ಲೇಖನಿ ಮಿಡಿಯುತ್ತಿತ್ತು, ವಿಶೇಷವಲ್ಲ. ಆಗು ಹೋಗುಗಳ ಹೆಕ್ಕಿ ಬಿತ್ತರಿಸುತ್ತಿತ್ತು ಮನ. ನನ್ನೊಳಗಿನ ತಲ್ಲಣಕ್ಕೆ ತತ್ತರಿಸಿದೆ ಈ ಕ್ಷಣ. ಕರೆಯದೇ ಬಂದು ತಟ್ಟಿದ ಬಾಗಿಲು, ಒಂಟಿ ಬದುಕಿಗೆ ಜಂಟಿ ಜೊತೆ ಕಾವಲು. ನಕ್ಕವರಂತೆ ನಟಿಸಿ ಬದುಕಬಹುದೇನೋ? ತೋಚಿದ್ದು ಗೀಚದೆ ಮೌನಿಯಾಗಿರಬಹುದೇನೋ? ಮುಂದಿನ ಕವನ ಅಪಸ್ವರ. ಹಸಿರ ಹುಲ್ಲ ಹಾದಿಯೊಳು ಮೆಲ್ಲಗೆ ಇಟ್ಟಳು ಪುಟ್ಟ ಪುಟ್ಟ ಹೆಜ್ಜೆ. ದಿಕ್ಕು ತೋರಿದಷ್ಟೆಲ್ಲ ತನ್ನದ ಎಂದು ಖುಷಿಯಲಿ ತುಸು ಬಿಮ್ಮಿನಲಿ. ಸಾಗುವ ದಾರಿಯ ಮೋಹಕ ನೋಟ, ಬದುಕಿನ ರುಚಿಯ ನೋಡದೆ ಚಲ್ಲಾಟ, ಎರಡೂ ಸೇರಿ ತನ್ನಿರುವ ತೋರುವ ಹಾತೊರಿಕೆಯಲ್ಲಿ ಹೆಣ್ಣು ಮಗಳೊಬ್ಬಳು. ಬರಬರುತ್ತಾ ದಾರಿ ಬಿರುಸಾಯಿತು. ಬದುಕಲಿ ತನ್ನ ಇಂಗಿತವ ಅರುಹಲು ತಡವರಿಸುತ್ತ ಚುಚ್ಚುವ ಟೀಕೆಯ ಬಾಣಗಳ ತಡೆಯುತ್ತ ಸಹಿಸೆನು ಇನ್ನೇನು, ಇಷ್ಟೇ ಸಾಕೆನ್ನುತ್ತ ಆಂತರಿದ ಕೂಗು ಮಾರ್ದನಿಸಿತ್ತು. ಎಲ್ಲರಂತೆ ಅಷ್ಟೇ ನೀನು, ನೀನೇನು ಮತ್ತೇನು? ಓ ಅಪಸ್ವರವೇ, ತುಸುಧ್ವನಿ ಕಂಪಿಸುತ್ತಿದೆ. ಆದರೂ ಮೆಟ್ಟಿ ನಿಲ್ಲುವಾಸೆ ಮೊದಲು ನನ್ನೊಳಗಿನ ಅಪಸ್ವರ.

ಇದುವರೆಗೆ ಮಂಜುಳಾ ತೆಕ್ಕಟ್ಟೆ ಅವರಿಂದ ಕವನ ವಾಚನ ಮೂಡಿಬಂತು. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

ಶ್ರೋತೃಗಳೇ, ನಾಳೆ ಸಾಯಂಕಾಲ 5 ಗಂಟೆಗೆ ಸಮೃದ್ಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಹಿತಿ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಚಿನ್ನಬೆಳ್ಳಿ ಕೆಲಸಗಾರರ ಸಂಘ ಉಡುಪಿ ಇದರ ಅಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೌಳಿ ಹಾಗೂ ಅರುಣ್ ಆಚಾರ್ಯ ಪೆರ್ಡೂರು ಅವರೊಂದಿಗೆ ಸಂದರ್ಶನ ಕೇಳಬಹುದು. 5:30 ಯುವವಾಣಿಯಲ್ಲಿ ಕಿವಿಯೋಲೆ ಬ್ರ್ಯಾಂಡ್ನ ಸಂಸ್ಥಾಪಕಿ ರೇಖಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಾಳೆ ಸಾಯಂಕಾಲ 6:50 ಇಂಗ್ಲೆಂಡಿನ ಲೀಡ್ ಹೆಡಿಂಗ್ಲೆಯಲ್ಲಿ ನಡೆಯಲಿರುವ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವಿನ ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಈ ಪಂದ್ಯದ ವೀಕ್ಷಕ ವಿವರಣೆಯನ್ನು ಕೇಳಬಹುದು. ನಾಳೆ ರಾತ್ರಿ 8:00 ಏನಪ್ಪಯ್ಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಂತೋಷ್ ಪೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪ್ಪಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ.

0: ಆಕಾಶವಾಣಿ ಮಂಗಳೂರು. ಕಾವ್ಯಧಾರೆ ಮಾಲಿಕೆಯಲ್ಲಿ ಸುಮನಾ ಆರ್ ಹೇರೊಳೆ ಅವರಿಂದ ಸ್ವರಚಿತ ಕವನಗಳ ವಾಚನ.
1: ಕವನದ ಶೀರ್ಷಿಕೆ ಪ್ರೇಮವೇ ಬಾಳಿನ ಬೆಳಕು. ಒಲವಿನ ಕಡಲಲಿ ತೆರೆಗಳ ರಿಂಗಣ, ಹೃದಯದಿ ಭಾವದ ತೋರಣವು, ನಲಿವಿನ ಜಗದಲ್ಲಿ ಚೇತನ ತುಂಬಲು ಸುಮಧುರ ಪ್ರೀತಿಯೇ ಹೂರಣವು. ಒಲವಿನ ಕಡಲಲಿ ತೆರೆಗಳ ರಿಂಗಣ, ಹೃದಯದಿ ಭಾವದ ತೋರಣವು, ನಲಿವಿನ ಜಗದಲ್ಲಿ ಚೇತನ ತುಂಬಲು ಸುಮಧುರ ಪ್ರೀತಿಯೇ ಹೂರಣವು. ಮಾತನೆ ಮರೆಸುತ ಕಣ್ಣಲೆ ನುಡಿಸುವ ಬೆರಗಿದು ಅದ್ಭುತ ಅನುಪಮವು, ಸೋತರು ಗೆಲ್ಲುವ ಒಲವಿನ ನೀತಿಯು ಜಗದಲ್ಲಿ ನಿಜಕ್ಕೂ ಅತಿಶಯವು. ಮಾತನೆ ಮರೆಸುತ ಕಣ್ಣಲೆ ನುಡಿಸುವ ಬೆರಗಿದು ಅದ್ಭುತ ಅನುಪಮವು, ಸೋತರು ಗೆಲ್ಲುವ ಒಲವಿನ ನೀತಿಯು ಜಗದಲ್ಲಿ ನಿಜಕ್ಕೂ ಅತಿಶಯವು. ಕಂಗಳ ನೋಟದಿ ಆಡದ ಮಾತಿನ ಸಾವಿರ ಪದಗಳ ಪುಂಜವಿದೆ, ಸಂಗದ ಸೌಖ್ಯದಿ ನವಿರಿನ ಮಿಂಚಲಿ ಬದುಕಿನ ಸಾರ್ಥಕ ಭಾವವಿದೆ. ಕಂಗಳ ನೋಟದಿ ಆಡದ ಮಾತಿನ ಸಾವಿರ ಪದಗಳ ಪುಂಜವಿದೆ, ಸಂಗದ ಸೌಖ್ಯದಿ ನವಿರಿನ ಮಿಂಚಲಿ ಬದುಕಿನ ಸಾರ್ಥಕ ಭಾವವಿದೆ. ಹೃದಯದ ಬಾಗಿಲಿನೆದುರೇ ಚೆಲ್ಲಿದೆ ಮಿರುಗುವ ಹೊನ್ನಿನ ಹೊಂಗಿರಣ, ಕದವನು ತೆರೆಯಲು ಕನಸಿನ ನಗರಿಯು ಹೊಸ ಬಗೆ ಪುಳಕದ ತೋಂತನನ. ಹೃದಯದ ಬಾಗಿಲಿನೆದುರೇ ಚೆಲ್ಲಿದೆ ಮಿರುಗುವ ಹೊನ್ನಿನ ಹೊಂಗಿರಣ, ಕದವನು ತೆರೆಯಲು ಕನಸಿನ ನಗರಿಯು ಹೊಸ ಬಗೆ ಪುಳಕದ ತೋಂತನನ. ಒಲಿದಿಹ ಜೀವಕ್ಕೆ ಮೋದವ ನೀಡುವ ಪ್ರೇಮವೇ ಬಾಳಿಗೆ ಬೆಳಕಂತೆ, ಸುಲಭದಿ ಸಗ್ಗವ ಕಾಣಲು ಸಾಧನ ಅದುವೇ ಬದುಕಿನ ಸಿರಿಯಂತೆ. ಒಲವಿನ ಜೀವಕ್ಕೆ ಮೋದವ ನೀಡುವ ಪ್ರೇಮವೇ ಬಾಳಿಗೆ ಬೆಳಕಂತೆ, ಸುಲಭದಿ ಸಗ್ಗವ ಕಾಣಲು ಸಾಧನ ಅದುವೇ ಬದುಕಿನ ಸಿರಿಯಂತೆ. ನನ್ನ ಎರಡನೇ ಕವನ ಶೀರ್ಷಿಕೆ ಕಾವ್ಯ ಕನ್ನಿಕೆಗೆ. ಅರಸಿ ಬಳಲಿದೆ ಬಯಸಿ

ತೊಳಲಿದೆ ಮಧುರ ಯಾತನೆಯಿಂದಲಿ, ತೊರೆಯ ಬೇಡವೇ ಕಾವ್ಯ ಕಿನ್ನರಿ ಮುನಿಸ ಛಾಯೆಯು ಸರಿಯಲಿ. ಅರಸಿ ಬಳಲಿದೆ ಬಯಸಿ ತೊಳಲಿದೆ ಮಧುರ ಯಾತನೆಯಿಂದಲಿ, ತೊರೆಯ ಬೇಡವೇ ಕಾವ್ಯ ಕಿನ್ನರಿ ಮುನಿಸ ಛಾಯೆಯು ಸರಿಯಲಿ. ಮೃದುಲ ಮಾರ್ದವ ಭಾವ ತೋರಣ ಹೃದಯದಂಗಳ ಬೆಳಗಲಿ, ಸದಭಿರುಚಿಯನು ತರುವ ಚಂದದ ಕಾವ್ಯಧಾರೆಯು ಚಿಮ್ಮಲಿ. ಮೃದುಲ ಮಾರ್ದವ ಭಾವ ತೋರಣ ಹೃದಯದಂಗಳ ಬೆಳಗಲಿ, ಸದಭಿರುಚಿಯನು ತರುವ ಚಂದದ ಕಾವ್ಯಧಾರೆಯು ಚಿಮ್ಮಲಿ. ಎದೆಯ ಪ್ರೇಮದ ಕಡಲ ಮಥಿಸುವೆ ಕವಿತೆ ಫಲವದು ಉದಿಸಲಿ, ಮುದವ ನೀಡುವ ಗುಪ್ತ ಗಾಮಿನಿ ಹೊಮ್ಮಿ ಜೀವವ ನಲಿಸಲಿ. ಎದೆಯ ಪ್ರೇಮದ ಕಡಲ ಮಥಿಸುವೆ ಕವಿತೆ ಫಲವದು ಉದಿಸಲಿ, ಮುದವ ನೀಡುವ ಗುಪ್ತ ಗಾಮಿನಿ ಹೊಮ್ಮಿ ಜೀವವ ನಲಿಸಲಿ. ಅಡಗಿ ಕಾಡುವುದೇಕೆ ಚಂಚಲೆ ಕಾವ್ಯ ಕನ್ನಿಕೆ ಒಲಿದು ಬಾ, ಬೆಡಗಿನಿಂದಲಿ ರಸವ ಹೊಮ್ಮಿಸಿ ಭಾವ ಬಂಧುರವಾಗು ಬಾ. ಅಡಗಿ ಕಾಡುವುದೇಕೆ ಚಂಚಲೆ ಕಾವ್ಯ ಕನ್ನಿಕೆ ಒಲಿದು ಬಾ, ಬೆಡಗಿನಿಂದಲಿ ರಸವ ಹೊಮ್ಮಿಸಿ ಭಾವ ಬಂಧುರವಾಗು ಬಾ. ನನ್ನ ಮುಂದಿನ ಕವಿತೆ ನಾನು ಮತ್ತು ಹಣತೆ. ಇನ್ನೊಂದು ದೀಪಾವಳಿ ಕಳೆಯಿತು, ವರುಷವೊಂದು ಸರಿದಾಯಿತು. ಹಿಂದಿನ ವರ್ಷವೂ ಹಚ್ಚಿದ್ದೆ ಹಣತೆ, ಅದರ ಮುನ್ನಾ ವರ್ಷವೂ. ಆಗಿದ್ದ ಸಂಭ್ರಮವೇ ಬೇರೆ, ಅಂದಿದ್ದವರೆಲ್ಲ ಇಂದು ಇದ್ದರೆ ಆ ಮಾತೆ ಬೇರೆ ಇತ್ತು ಬಿಡಿ. ಎಲ್ಲರೂ ಜೊತೆಯಲ್ಲಿ ಕೂಡಿ ನಗು ನಗುತ ನಲ್ವಾತನಾಡಿ ಪ್ರಣತಿಯುರಿಸುವ ಖುಷಿ ನೋಡಿ ನರ್ತಿಸುತ್ತಿತ್ತು ಆ ದೀಪದ ಗುಡಿ, ನರ್ತಿಸುತ್ತಿತ್ತು ಆ ದೀಪದ ಗುಡಿ. ಕತ್ತಲೆಯೋಡಿಸುವ ಗತ್ತು ಗೈರತ್ತು ಹಣತೆಯಲ್ಲಿಯೂ ಬೇಕಷ್ಟಿತ್ತು. ಗೋಡೆಯ ಮೇಲೆ ಬೀಳುವ ನೆರಳಿಗೂ ನಮ್ಮೊಂದಿಗೆ ಆಡುವ ಮನಸ್ಸಿತ್ತು. ಕಾರ್ತಿಕದ ಗಾಳಿ ಮಳೆಗಳಿಗೋ ದೀಪ ವಾರಿಸಿಯೇ ಬಿಡುವ ಹಠ, ಅಗಸದಲ್ಲಿ ಕಣ್ಣು ಕೋರೈಸುವಂತೆ ಮಿಂಚು ಗೊಂಚಲಿನ ನೋಟ. ದೀಪವೂ ಅವನದೇ ಗಾಳಿಯೂ ಅವನದೇ, ದೀಪವೂ ಅವನದೇ ಗಾಳಿಯೂ ಅವನದೇ. ಹಿರಿ ತಲೆಗಳು ಕೊಡುವ ಸಲಹೆಗೂ ಕಿರಿ ತಲೆಗಳ ಸಹಜ ತುಂಟತನಕ್ಕೂ ಸಿಗುವ ಮರ್ಯಾದೆ ಸಿಗುತ್ತಲೇ ಇತ್ತು. ಈರ್ವರ ನಡುವಿನ ಕೊಂಡಿಯಾಗಿ ಪ್ರೌಢತೆಯಲ್ಲಿ ಮನಮಾಗಿತ್ತು, ಪ್ರೌಢತೆಯಲ್ಲಿ ಮನಮಾಗಿತ್ತು. ಆ ಕ್ಷಣದ ಸಂತೋಷ ಶಾಶ್ವತವೆಂದು, ನಾನೇ ಜಗದಲ್ಲಿ ಪರಮಸುಖಿಯೆಂದು ನಕ್ಕು ನಲಿದದ್ದು ನಿನ್ನೆ ಮೊನ್ನೆ ಎಂಬಂತಿದೆ. ಆದರೆ ಕಾಲಚಕ್ರದ ಓಟ ದೂರ ಸಾಗಿದೆ, ಕಾಲಚಕ್ರದ ಓಟ ದೂರ ಸಾಗಿದೆ. ಈಗ ಹಚ್ಚಿದ ಸೊಡರಿನೊಂದಿಗೆ ಒಂಟಿಯಾಗಿ ಮಾತನಾಡುತ್ತಿದ್ದೇನೆ. ಜಗಲಿಯಲ್ಲಿ ನಾವಿಬ್ಬರೇ, ನನಗೆ ಹಣತೆ, ಹಣತೆಗೆ ನಾನು. ಹಚ್ಚಿದ ಸೊಡರಿನೊಂದಿಗೆ ಒಂಟಿಯಾಗಿ ಮಾತನಾಡುತ್ತಿದ್ದೇನೆ. ಜಗಲಿಯಲ್ಲಿ ನಾವಿಬ್ಬರೇ, ನನಗೆ ಹಣತೆ, ಹಣತೆಗೆ ನಾನು. ಅಯ್ಯೋ ಹುಚ್ಚಿ, ನಿನ್ನದೇನು ಹೊಸತು? ಜಗವಿರುವುದೇ ಹೀಗೆ. ಬುಡದ ಕತ್ತಲೆಯೂ ಬೀಸುವ ಬಿರುಗಾಳಿಯೂ ಸಹಜ. ಉರಿಯುತ್ತಲೇ ಹೋಗಬೇಕು ಎಣ್ಣೆ ಇರುವ ತನಕ ನಾನೂ ನೀನು. ಉರಿಯುತ್ತಲೇ ಹೋಗಬೇಕು ಎಣ್ಣೆ ಇರುವ ತನಕ ನಾನೂ ನೀನು. ಕರಿಮಸಿಯ ಉಳಿಸದಂತೆ ಬೆಳಗಿ ಮುನ್ನಡೆಯುವವರಿಗೆ ದಾರಿ ತೋರಿ, ನೆನಪ ಭಿತ್ತಿಯಲ್ಲಿ ಸದಾ ಇರಬೇಕು ಮೌನವಾಗಿ ಹೊಳೆದು ಕಾರ್ಗತ್ತಲ ತೊಡೆದು. ಕರಿಮಸಿಯ ಉಳಿಸದಂತೆ ಬೆಳಗಿ ಮುನ್ನಡೆಯುವವರಿಗೆ ದಾರಿ ತೋರಿ, ನೆನಪ ಭಿತ್ತಿಯಲ್ಲಿ ಸದಾ ಇರಬೇಕು ಮೌನವಾಗಿ ಹೊಳೆದು ಕಾರ್ಗತ್ತಲ ತೊಡೆದು, ಮೌನವಾಗಿ ಹೊಳೆದು ಕಾರ್ಗತ್ತಲ ತೊಡೆದು. ಮುಂದಿನ ಕವನ ಶೀರ್ಷಿಕೆ ಒಂದು ಹೊಸ ಬೆಳಗು. ತಂಬೆಲರು ತೀಡುತ್ತಲಿ ಹಿತವನ್ನು ನೀಡುತ್ತ ಹೃದಯಕ್ಕೆ ತುಂಬುತ್ತಿದೆ ಹೊಸತು ಪುಳಕ. ಹೊಂಬಿಸಿಲ ಸ್ಪರ್ಶಕ್ಕೆ ಮಂಜುಹನಿ ಕರಗುತ್ತ ಧಾರಿಣಿಗೆ ಮಾಡಿಸಿತು ಹಿತದ ಜಳಕ. ತಂಬೆಲರು ತೀಡುತ್ತಲಿ ಹಿತವನ್ನು ನೀಡುತ್ತ ಹೃದಯಕ್ಕೆ ತುಂಬುತ್ತಿದೆ ಹೊಸತು ಪುಳಕ. ಹೊಂಬಿಸಿಲ ಸ್ಪರ್ಶಕ್ಕೆ ಮಂಜುಹನಿ ಕರಗುತ್ತ ಧಾರಿಣಿಗೆ ಮಾಡಿಸಿತು ಹಿತದ ಜಳಕ. ಮುಂಜಾವು ಮತ್ತೊಂದು ನಮ ದಿನಕ್ಕೆ ತೆರೆದಿತ್ತು ಊಹೆಗೂ ನಿಲುಕದ ಬಣ್ಣ ಸವರಿ. ನಾಳೆಗಳ ಭರವಸೆಯು ಉಲ್ಲಾಸ ಹೊಮ್ಮಿಸಿತು ನೂರಾರು ಕನಸುಗಳು ಗರಿಯ ಕೆದರಿ. ಮುಂಜಾವು ಮತ್ತೊಂದು ನವ ದಿನಕ್ಕೆ ತೆರೆದಿತ್ತು ಊಹೆಗೂ ನಿಲುಕದ ಬಣ್ಣ ಸವರಿ. ನಾಳೆಗಳ ಭರವಸೆಯು ಉಲ್ಲಾಸ ಹೊಮ್ಮಿಸಿತು ನೂರಾರು ಕನಸುಗಳು ಗರಿಯ ಕೆದರಿ. ಭ್ರಂಗ ಗುಂಜನದೊಡನೆ ಕೋಕಿಲವು ಕುಕಿಲುತ್ತ ಸಪ್ತ ಸ್ವರ ದಿಂಚರವು ಸುತ್ತಲೆಲ್ಲ.
ದೇವನಡಿಯನು ಸೇರೋ.

ಹೊಂಗನಸ ಕಾಣುತ್ತ ಹೂವೆಲ್ಲ ಬಿರಿದಾವು ನಗುತಮೆಲ್ಲ. ಭ್ರಂಗಗುಂಜನದೊಡನೆ ಕೋಕಿಲವು ಕುಕಿಲುತ್ತ ಸಪ್ತ ಸ್ವರದಿಂಚರವು ಸುತ್ತಲೆಲ್ಲ. ದೇವನಡಿಯನು ಸೇರೋ ಹೊಂಗನಸು ಕಾಣುತ್ತ ಹೂವೆಲ್ಲ ಬಿರಿದಾವು ನಗುತಮೆಲ್ಲ. ನನೆ ಮೊಕ್ಕ ಕಂಪನ್ನು ಹೊತ್ತ ತಣ್ಣನೆ ಗಾಳಿ ಗಂಧ ಸೂಸುತ ಬಂತು ಹಾಡಿಲಾಲಿ. ಪ್ರತಿ ಎದೆಯ ಬೇಗುದಿಯ ಕಳೆವಂಥ ಬೆಳಕಲ್ಲಿ ತೂಗುತ್ತಿದೆ ಸಂತಸದ ಸೊಗದ ಜೋಲಿ. ನನೆ ಮೊಗ್ಗ ಕಂಪನ್ನು ಹೊತ್ತ ತಣ್ಣನೆ ಗಾಳಿ ಗಂಧ ಸೂಸುತ ಬಂತು ಹಾಡಿಲಾಲಿ. ಪ್ರತಿ ಎದೆಯ ಬೇಗುದಿಯ ಕಳೆವಂಥ ಬೆಳಕಲ್ಲಿ ತೂಗುತ್ತಿದೆ ಸಂತಸದ ಸೊಗದ ಜೋಲಿ. ಅರುಣ ಕಿರಣದ ಕಾಂತಿ ತಮ ಸರಿಸಿ ಹೊಳೆದಾಗ ಜಡತೆಯೋಡುವ ಪರಿಯೇ ನೋಡಲಂದ. ಕಾಲಚಕ್ರದ ಗತಿಗೆ ಕಾಣಿಕೆಯ ಕೊಡುತ್ತಲಿದೆ ನಿಶೆಯೊಡನೆ ಭಾಸ್ಕರನ ಮಧುರ ಬಂಧ. ಅರುಣ ಕಿರಣದ ಕಾಂತಿ ತಮ ಸರಿಸಿ ಹೊಳೆದಾಗ ಜಡತೆಯೋಡುವ ಪರಿಯೇ ನೋಡಲಂದ. ಕಾಲಚಕ್ರದ ಗತಿಗೆ ಕಾಣಿಕೆಯ ಕೊಡುತ್ತಲಿದೆ ನಿಶೆಯೊಡನೆ ಭಾಸ್ಕರನ ಮಧುರ ಬಂಧ. ಮುಂದಿನ ಕವನದ ಶೀರ್ಷಿಕೆ ಕರಗುವ ಖುಷಿ. ಕವಿದ ಕಾರ್ಮೋಡದ ಸುತ್ತ ಹೊಳೆವ ಬಂಗಾರದಂಚು, ನೋಡುವವರಿಗೆ ಕಣ್ಸೆಳೆದು ಖುಷಿ ಕೊಡುವ ಸಂಚು. ಅದುರುತಿದೆ ಮೋಡವೀಗ ತಳಮಳ ತಲ್ಲಣ, ಮೆಲುವಾದ ಕಂಪನ ಎಷ್ಟೆಂದು ತಡೆದುಕೊಂಡೀತು. ಯಾವ ಕ್ಷಣದಲ್ಲಾದರೂ ಕರಗಿ ಹರಿಯ ಬಿಟ್ಟರೆ ಆಗಲಾದರೂ ನಿರಾಳವಾಗಿ ಮತ್ತೆ ಹಗುರಾಗಬಹುದೇನು. ಒಳಗೆ ಉಬ್ಬರಿಸಿದುದು ಉಕ್ಕಿ ಬರಲದೆಷ್ಟು ಹೊತ್ತು. ಎಲ್ಲ ಆಂತರ್ಯದೊಳಗಿಟ್ಟು ಹೊರಗೆ ಬರೀ ಮುಖವಾಡವಿತ್ತು. ಬರಬಹುದು ಯಾವಾಗಲಾದರೂ ಪರದೆ ಕಳಚಿ ಧುಮ್ಮಿಕ್ಕುವ ಸಮಯ ತೊಳೆದು ಒಳಗಿನ ಕೊಳೆಯ. ಬರಬಹುದು ಯಾವಾಗಲಾದರೂ ಪರದೆ ಕಳಚಿ ಧುಮ್ಮಿಕ್ಕುವ ಸಮಯ ತೊಳೆದು ಒಳಗಿನ ಕೊಳೆಯ. ಕರಗಿದರೆ ಅವಮಾನ ಎನ್ನುವುದು ಬರಿದೆ ಹುಸಿ. ಮೋಡ ಕರಗಿ ಕೆಳಗಿಳಿಯದೆ ಕಾಣದಲ್ಲ ಶುಭ್ರ ನೀರಾಗಸ. ಕರಗಿದರೆ ಅವಮಾನ ಎನ್ನುವುದು ಬರಿದೆ ಹುಸಿ. ಮೋಡ ಕರಗಿ ಕೆಳಗಿಳಿಯದೆ ಕಾಣದಲ್ಲ ಶುಭ್ರ ನೀಲಾಗಸ. ಎದೆಯಲ್ಲಿ ಮಡುಗಟ್ಟಿದ ಕಹಿ ಕೊರಗಿನ ಕಾದಂಬಿನಿಗೆ ಒಳಗೊಳಗೆ ಘರ್ಷಣೆ ಮಥನ ಕರಗುವ ಲೀಲಾವಿಲಾಸ. ಕಹಿ ಕೊರಗಿನ ಕಾದಂಬಿನಿಗೆ ಒಳಗೊಳಗೆ ಘರ್ಷಣೆ ಮಥನ ಕರಗುವ ಲೀಲಾವಿಲಾಸ. ಅಂತರಾಳದೊಳಗೊಂದು ವ್ಯಥೆಯ ಕಾರ್ಮೋಡ ಕವಿದದ್ದು ಯಾರಿಗೂ ಕಾಣಲಿಲ್ಲ. ಹೊರಗಿತ್ತು ನಗೆಯ ಮುಖವಾಡ. ಜನರೂ ನಂಬಿದರು ಅಥವಾ ಹಾಗೆ ನಟಿಸಿದರು. ಎಲ್ಲರಿಗೂ ಅವರವರದೇ ಚಿಂತೆ. ನಿನ್ನೊಳಗ ಉಮ್ಮಳ ಕಾಣದಂತೆ. ಬಿಡು ಕಾಯುವುದೇಕಿನ್ನು, ಕರಗುವುದೇ ಸುಖವೆನ್ನು. ಬಿಡು ಕಾಯುವುದೇಕಿನ್ನು, ಕರಗುವುದೇ ಸುಖವೆನ್ನು. ಕಾರ್ಮೋಡವೇ ನೀರಾಗಿ ಸುರಿದು ಬಿಡು, ದೂರ ಹರಿದು ಬಿಡು. ಕರಗಿ ಹಗುರಾಗುತ್ತಾ ಖುಷಿಗೆ ತೆರೆದು ನೋಡು. ಕಾರ್ಮೋಡವೇ ನೀರಾಗಿ ಸುರಿದು ಬಿಡು, ದೂರ ಹರಿದು ಬಿಡು. ಕರಗಿ ಹಗುರಾಗುತ್ತಾ ಖುಷಿಗೆ ತೆರೆದು ನೋಡು. ಮುಂದಿನ ಕವನದ ಶೀರ್ಷಿಕೆ ಸಲಿಲ ಸಂಭ್ರಮ. ನೀರಲೆಯ ಕಲರವದ ಇನಿದನಿಯ ಕೇಳುತ್ತಲಿ ಮೇರೆ ಮೀರಿದೆ ಹರುಷ ಎದೆಯೊಳೀಗ. ಭಾರವಾಗಿ ಹಮನಸು ಹಗುರಾಗಿ ತೇಲುತ್ತಿದೆ, ನೂರು ನೋವನು ಜೀವ ಮರೆಯಿತೀಗ. ನೀರಲೆಯ ಕಲರವದ ಇನಿದನಿಯ ಕೇಳುತ್ತಲಿ ಮೇರೆ ಮೀರಿದ ಹರುಷ ಎದೆಯೊಳೀಗ. ಭಾರವಾಗಿ ಹಮನಸು ಹಗುರಾಗಿ ತೇಲುತ್ತಿದೆ, ನೂರು ನೋವನು ಜೀವ ಮರೆಯಿತೀಗ. ಏರಿದಂತೆಯೇ ತೇರು ಹೃದಯ ಕುಣಿದಾಡುತ್ತಿರೆ, ಮೋರೆಯಲ್ಲಿ ಮಿನುಗುತ್ತಿದೆ ಮಂದಹಾಸ. ತಾರೆಯಂದದಿ ಮಿನುಗಿ ನಗೆ ಸೂಸೋ ಕಂಗಳಲ್ಲಿ ತೋರುತ್ತಿದೆ ವೀಚಿಗಳ ನವವಿಲಾಸ. ಏರಿದಂತೆಯೇ ತೇರು ಹೃದಯ ಕುಣಿದಾಡುತ್ತಿದೆ, ಮೋರೆಯಲ್ಲಿ ಮಿನುಗುತ್ತಿದೆ ಮಂದಹಾಸ. ತಾರೆಯಂದದಿ ಮಿನುಗಿ ನಗೆ ಸೂಸೋ ಕಂಗಳಲ್ಲಿ ತೋರುತ್ತಿದೆ ವೀಚಿಗಳ ನವವಿಲಾಸ. ಸಾರಸವು ಬಿರಿದಿರುವ ಜಲರಾಶಿ ನೋಡುತ್ತಿರೆ, ಪಾರವಿಲ್ಲದ ಮುದದ ತೋಂತನನನ. ಜಾರುತಿವೆ ಲಾಸ್ಯದಿಂ ಬಳುಕುತ್ತ ಮತ್ಸ್ಯಗಳು, ತೀರದಲ್ಲಿ ಪಕ್ಷಿಗಳ ಮಧುರಸ್ವನ. ಸಾರಸವು ಬಿರಿದಿರುವ ಜಲರಾಶಿ ನೋಡುತ್ತಿರೆ, ಪಾರವಿಲ್ಲದ ಮುದದ ತೋಂತನನ. ಜಾರುತಿವೆ ಲಾಸ್ಯದಿಂ ಬಳುಕುತ್ತ ಮತ್ಸ್ಯಗಳು, ತೀರದಲ್ಲಿ ಪಕ್ಷಿಗಳ ಮಧುರಸ್ವನ. ಸೂರೆಗೊಂಡಿದೆ ಸಲಿಲ ಸಲ್ಲಲಿತ ದೃಶ್ಯದಿಂ ತಾರುಣ್ಯ ತುಂಬಿರುವ ಷೋಡಶಿಯಲು. ಸಾರಿಕೆಯ ಮೃದುವಾಣಿ ಕರಣಗಳ ರಂಜಿಸಿದೆ, ಶಾರದೆಯ ವೀಣೆದನಿ ಸಿರಿಗೊರಳು.
ಸೂರೆಗೊಂಡಿದೆ ಸಲಿಲ ಸಲ್ಲಲಿತ.

0: that were facing a challenging situation when, in particular, US imposed tariffs upon us is what, we worked upon. And that's where, by market diversification, by internationalization of rupee through, different currency conversion mechanisms, direct currency conversion mechanisms that we applied with UAE, for example, with Indonesia, to minimize reliance on US dollar and shield our economy from exchange rate volatility. We did that. And apart from that, we also enhanced sectoral competitiveness, and we also established supply chain partnerships. So here I would like to give you an example of G7. So that's where India broadened its engagement with Japan, UK, and other G7 nations, which focused on securing critical supply chains, and it also enhanced export areas, and we also boosted value addition rather than just volume of our business. And apart from that, India also is working on strategic energy management to counter added external challenges like crude oil price fluctuations, any disruptions in supply chains. So that's where India is also having supply agreements with member nations of G7 to have diversified energy partners.
1: Professor Anshu Joshi, thank you so much for being with us.
0: Thank you so much, Rajeshji. Namaskar.
1: Namaskar.
2: You were listening to a discussion on G7 Summit, Key Issues and Priorities. The participants were Professor Anshu Joshi, International Affairs Expert, and Rajesh Lekh, Anchor.
3: Spotlight. ಆಕಾಶವಾಣಿ ಮಂಗಳೂರು
4: 100.3 ಆಕಾಶವಾಣಿ ಟೆಲಿಕ್ವಿಸ್.
5: ಪ್ರಿಯ ಕೇಳುಗರೆ, ಆಕಾಶವಾಣಿ ಮಂಗಳೂರು ಪ್ರಾರಂಭಿಸಿರುವ ಹೊಸ ಫೋನ್ ಇನ್ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ನೀವು ಕಳೆದ ಮಂಗಳವಾರ ಧ್ವನಿಮುದ್ರಣ ಮಾಡಿದ ಕ್ವಿಜ್ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇಂದು ಬೆಳಗ್ಗೆ 11:30 ದಾಖಲಾಗಿರುವ ಕ್ವಿಜ್ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಕೇಳಬಹುದು.
3: 100.3 ಟೆಲಿಕ್ವಿಜ್ನ ನಿಯಮಗಳನ್ನು ದಯವಿಟ್ಟು ಗಮನಿಸಿ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಅದರಲ್ಲಿ ಮೊದಲನೆಯದು ಪ್ರವೇಶ ಪ್ರಶ್ನೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರನ್ನಾಗಿ ಘೋಷಿಸಲಾಗುತ್ತದೆ. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ.
4: ಆಕಾಶವಾಣಿ ಟೆಲಿಕ್ವಿಸ್
3: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್.
6: ಇಂದಿನ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಆಗಿ ಡಾಕ್ಟರ್ ಅಣ್ಣಪ್ಪ ಕಾಮತ್, ಮನೋವೈದ್ಯರು ಹಾಗೂ ನಿರೂಪಕರಾಗಿ ಸ್ನೇಹಾ ಭಟ್.
3: ಕೇಳುಗರಿಗೆ 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ 5ನೇ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕ್ವಿಜ್ ಮಾಸ್ಟರ್ ಆಗಿ ಡಾಕ್ಟರ್ ಅಣ್ಣಪ್ಪ ಕಾಮತ್, ಮನೋವೈದ್ಯರು ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ. ವಿಶ್ವನಾಥ್ ಅವರು ಮೈಸೂರಿಂದ ಏನ್ ಮಾಡ್ತಾ ಇದ್ದೀರಿ ಸರ್? ಯಾವುದು ಸ್ವದ್ಯೋಗಿ? ಹಾ, ಯಾವ ಬಿಸ್ನೆಸ್ ಸರ್ ನಿಮ್ದು? ಮಳೆ ಬರ್ತಾ ಇದೆಯಾ? ಹೇಗಿದೆ ಬಿಸ್ನೆಸ್ ಸರ್? ಸರ್, ನಿಮ್ಮ ವಾಯ್ಸ್ ಸ್ವಲ್ಪ ಕಟ್ ಆಗ್ತಾ ಇದೆ. ನೆಟ್ವರ್ಕ್ ಇರೋಲ್ಲಿ ಬರ್ತೀರಾ?
7: ಪರವಾಗಿಲ್ಲ ಮೇಡಮ್.
3: ಹಾ, ಖುಷಿ ಆಯ್ತು. ನೀವು ಅಲ್ಲಿ ಮೈಸೂರಿಂದ ನಮ್ಮ ಮಂಗಳೂರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
7: ಕೆಲವೊಮ್ಮೆ ಕೇಳ್ತಾ ಇರ್ತೀನಿ ಮೇಡಮ್.
3: ಹೌದಾ? ಸರಿ ಸರ್. ಯಾವುದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸರ್?
7: ನಮ್ಮ
3: ಮಂಗಳೂರು ನಿಲಯದಿಂದ ಪ್ರಸಾರವಾಗುವಂತದ್ದು. ಪತ್ರಗಳನ್ನ ಬರ್ತಿದ್ದೀರಾ ಅಥವಾ SMS ಕಳಿಸ್ತೀರಾ, ಕಾಲ್ ಮಾಡ್ತೀರಾ, ಹೇಗೆ?
7: ಇಲ್ಲ ಮೇಡಮ್, ಪತ್ರ ಬರಿತಾ ಇಲ್ಲ, ಮುಂದೆ ಬರೆಯೋಣ ಅನ್ಕೊಂಡಿದ್ದೀನಿ.
3: ಹೌದಾ?
7: ಈಗ ಕಳೆದ ವಾರ ನಿಮ್ಮ ಒಂದು ಕೇಸ್ ಹಬ್ಬ ಅನ್ನೋದು ಒಂದು ಚಿಂತನೆ ಬಂತು ಮೇಡಮ್. ಈಗ ಒಂದು 10-15 ದಿನದ ಹಿಂದೆ ತುಂಬಾ ಚೆನ್ನಾಗಿತ್ತು ಚಿಂತನೆ, ತಮ್ಮ ಕೇಂದ್ರದಿಂದ ಪ್ರಸ್ತುತವಾದದ್ದು. ಅದು ಲೆಟರ್ ಬರ್ದಿದ್ದೀನಿ ಆಕಾಶವಾಣಿ ಮಂಗಳೂರಿಗೆ ಬರ್ದಿದ್ದೀನಿ, ಅದು ತಲುಪಿದೆ ಏನೋ ಗೊತ್ತಿಲ್ಲ.
8: ಸರಿ ಸರಿ.

0: ಸಂದರ್ಭ ಇದು ಚೆನ್ನಾಗಿತ್ತು ಮೇಡಮ್ ಅದು.
1: ಓ ಹೌದಾ, ನೀವ್ ಯಾವ್ದ್ರಲ್ಲಿ ಕೇಳಿರೋದು?
0: ಆಪಲ್ ಮೇಡಮ್, ಮೊಬೈಲ್ ಆಪಲ್.
1: ಖುಷಿ ಆಯ್ತು ಸರ್, ಮೈಸೂರು ಆಕಾಶವಾಣಿ ಜೊತೆ ನಮ್ಮ ಮಂಗಳೂರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೂಡ ನೀವು ಕೇಳ್ತಾ ಇದ್ದೀರಿ ಅನ್ನೋದನ್ನ ಕೇಳಿಯೇ ಖುಷಿ ಆಯ್ತು. ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅಂದ್ರೆ 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ.
0: ಧನ್ಯವಾದ ಮೇಡಮ್.
1: ಹಾ, ನಿಮ್ಮ ಮೊದಲನೇ ಪ್ರಶ್ನೆ ಕ್ವಿಜ್ಗೆ ರೆಡಿ ಆಗಿದ್ರಿಯಲ್ಲ? ಓಕೆ, ಆಲ್ ದ ಬೆಸ್ಟ್. ನಿಮ್ಮ ಮೊದಲ ಪ್ರವೇಶ ಪ್ರಶ್ನೆ.
2: ಭಾರತದ ರಾಷ್ಟ್ರಗೀತೆ ಜನಗಣ ಮನ ರಚಿಸಿದವರು ಯಾರು?
0: ರವೀಂದ್ರನಾಥ ಟ್ಯಾಗೂರ್.
2: ಈಸಿ ಕ್ವಶನ್,
1: ತುಂಬಾ ಸುಲಭ,
2: ತುಂಬಾ ಸುಲಭ ಕ್ವಶನ್, ಸುಲಭ ಈಸಿ ಆನ್ಸರ್, ಕರೆಕ್ಟ್.
1: ಕಂಗ್ರಾಚುಲೇಷನ್ ಸರ್. ಪ್ರಶ್ನೆ ಕೂಡ ಸುಲಭವಾಗಿತ್ತು, ನೀವು ಪಟಾರ್ ಅಂತ ಆನ್ಸರ್ ಕೂಡ ಕೊಟ್ಟಿದ್ದೀರಿ. ನಿಮ್ಮ ಎರಡನೇ ಪ್ರಶ್ನೆ, ಆಲ್ ದ ಬೆಸ್ಟ್.
2: ಯುವ ನಿಧಿ ಯೋಜನೆಯಡಿ ನಿರುದ್ಯೋಗಿ ಪದವೀಧರರಿಗೆ ಪ್ರತಿ ತಿಂಗಳು ಎಷ್ಟು ಭತ್ಯ ನೀಡಲಾಗುತ್ತದೆ?
0: ಸರ್, ಡಿಪ್ಲೊಮಾ ಪದವೀಧರರಿಗೆ 2,000. ಪದವೀಧರರಿಗೆ 3,000.
2: ಓಕೆ, ನಿಮ್ಗೆ ಕ್ವಶನ್ ಕೇಳಿದ್ದು ಪದವೀಧರರದ್ದು, ಅದು ನೀವು ಕರೆಕ್ಟ್ ಆಗಿ ಹೇಳಿದ್ದೀರಾ. 3,000 ರೂಪಾಯಿ ಸರಿಯಾದ ಉತ್ತರ. ಯುವನಿಧಿ ಪ್ರೋಗ್ರಾಮ್ ಇದು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಯುವನಿಧಿ ಯೋಜನೆಯು ಒಂದಾಗಿದೆ. ಸೊ ಪದವೀಧರರಿಗೆ 3,000 ರೂಪಾಯಿ ಭತ್ಯ ನೀಡಲಾಗುತ್ತಿದೆ.
1: ಒಳ್ಳೆಯದಾಗಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ಸರ್, ಅಭಿನಂದನೆಗಳು.
0: ಧನ್ಯವಾದ ಮೇಡಮ್.
1: ನಿಮ್ಮ ಕಡೆ ಪ್ರಶ್ನೆ
0: ಹೇಳಿ
1: ಸರ್. ನಿಮ್ಮ ಹವ್ಯಾಸವೇನು?
0: ನಂದು ಸ್ಟ್ಯಾಂಪ್ ಕಲೆಕ್ಷನ್ ಮಾಡ್ತೀನಿ ಮೇಡಮ್. ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಮೈಸೂರು ಆಕಾಶವಾಣಿ. ಅಷ್ಟೇ ಮೇಡಮ್, ಇನ್ಯಾವುದು ಆತರ ಬೇರೆ ಹವ್ಯಾಸಗಳಿಲ್ಲ.
1: ಸರಿ ಸರ್, ಸರಿ. ಹಾಗಿದ್ರೆ ನಿಮ್ಮ ಕಡೆಯ ಪ್ರಶ್ನೆ, ಆಲ್ ದ ಬೆಸ್ಟ್.
0: ಥ್ಯಾಂಕ್ಸ್ ಮೇಡಮ್.
2: ಭಾರತದ ಮೊದಲ ಅಣು ಪರೀಕ್ಷೆ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಇದು ನಡೆದದ್ದು ಪೋಖ್ರಾನ್ನಲ್ಲಿ. ಸೊ ಇದಕ್ಕೆ ಒಂದು ಕೋಡ್ ನೇಮ್ ಇತ್ತು, ಅದು ಆಪರೇಷನ್ ಏನಂತೆ ಪ್ರಸಿದ್ಧವಾಗಿದೆ.
1: ಕೊಡುವ
2: ಆಯ್ಕೆಗಳು ಇವರು: ಆಪರೇಷನ್ ಸ್ಮೈಲಿಂಗ್ ಅಶೋಕ, ಆಪರೇಷನ್ ಸ್ಮೈಲಿಂಗ್ ಬುದ್ಧ, ಆಪರೇಷನ್ ಸ್ಮೈಲಿಂಗ್ ರಾಮ, ಆಪರೇಷನ್ ಸ್ಮೈಲಿಂಗ್ ಕೃಷ್ಣ.
0: ಆಪರೇಷನ್ ಸ್ಮೈಲಿಂಗ್ ಬುದ್ಧ.
2: ಫ್ಯಾಂಟಾಸ್ಟಿಕ್ ಆನ್ಸರ್, ಸರಿಯಾದ ಉತ್ತರ.

0: ವಾವ್, ಸೂಪರ್ಬ್.
1: ಸ್ಮೈಲಿಂಗ್ ಬುದ್ಧ ಎನ್ನುವುದು 1974 ಮೇ 18 ರಾಜಸ್ಥಾನದಲ್ಲಿ ಪೋಖ್ರಾನ್ನಲ್ಲಿ ಭಾರತವು ಯಶಸ್ವಿಯಾಗಿ ನಡೆಸಿದ ತನ್ನ ಮೊದಲ ಪರಮಾಣು ಪರೀಕ್ಷೆಯ ರಹಸ್ಯ ಸಂಕೇತ ನಾಮವಾಗಿದೆ.
0: ವಿಶ್ವನಾಥ್ ಸರ್, ನೀವು ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲನೇ ವಿನರ್ ಆಗಿದ್ದೀರಿ, ವಿಜೇತರಾಗಿದ್ದೀರಿ, ಅಭಿನಂದನೆಗಳು.
2: ಧನ್ಯವಾದ ಮೇಡಮ್.
0: ಹೇಗನ್ನಿಸಿದೆ ಸರ್?
2: ಚೆನ್ನಾಗಿದೆ ಮೇಡಮ್, ಇದು ಒಂದು ರೀತಿ ಚೆನ್ನಾಗಿದೆ. ಮೈಸೂರಿನ ಕಲೆಕ್ಷನ್ ಕಾರ್ಯಕ್ರಮದಲ್ಲೂ ಬರುತ್ತೆ, ಅದರಲ್ಲಿ ಒಂದೊಂದು ಕ್ವಶನ್ ಮಾತ್ರ ಕೇಳ್ತಾರೆ ಅಷ್ಟೇ. ಇದು ಒಂದು ರೀತಿ ಚೆನ್ನಾಗಿದೆ ಮೇಡಮ್, ಇದು ಕಾರ್ಯಕ್ರಮ ಕೇಳಿ ಖುಷಿ ಆಯ್ತು. ಮತ್ತೆ ಇದನ್ನ ನೀವು ಧ್ವನಿ ಮುದ್ರಣ ಮಾಡ್ಕೊಂಡು ಶುಕ್ರವಾರ ಏನೋ ಪ್ರಸಾರ ಮಾಡ್ತೀರಾ, ಅವಾಗ ನಾನು ಕೇಳಿದೆ, ನಾನು ಭಾಗವಹಿಸ್ಬೇಕು ಅಂತ ಆಸೆ ಆಯ್ತು. ಸ್ನೇಹಿತರೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಸಂಪರ್ಕ ನಂಬರ್ ತಗೊಂಡು ಇವತ್ತು ಮೊದಲನೇ ಪ್ರಯತ್ನ ಮಾಡಿದೆ. ಮೊದಲನೇ ಪ್ರಯತ್ನದಲ್ಲಿ ನನಗೆ ಸಂಪರ್ಕ ಸಿಕ್ಕಿದೆ ಮೇಡಮ್.
0: ತುಂಬಾ ಖುಷಿ ಆಯ್ತು. ಮೊದಲನೇ ಪ್ರಯತ್ನದಲ್ಲಿ ಕಾರ್ಯಕ್ರಮದ ಮೊದಲ ವಿನ್ನರ್ ಕೂಡ ಆಗಿದ್ರಿ ನೀವು. ನಮ್ಮ ಈ ಕಾರ್ಯಕ್ರಮ ಮಂಗಳವಾರ ರಾತ್ರಿ 9:30 10:30 ತನಕ ಪ್ರಸಾರ ಆಗುತ್ತೆ. ಸರಿ ಸರ್, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ.
2: ನಮಸ್ತೆ ಮೇಡಮ್, ತುಂಬಾ ಧನ್ಯವಾದಗಳು.
0: ಹಾ ಸರ್. ನಮಸ್ತೆ.
3: ಹಲೋ. ನಮಸ್ತೆ ಮೇಡಮ್.
0: ಯಾರಿದು?
3: ನಾನು ಅಮ್ಮಣಿ, ಕಾರ್ಕಳದಿಂದ.
0: ಕಾರ್ಕಳದಿಂದ ಅಮ್ಮಣಿ ಅವರು, ಹೇಗಿದ್ದೀರಿ?
3: ಚೆನ್ನಾಗಿದ್ದೇನೆ ಮೇಡಮ್, ನೀವು ಹೇಗಿದ್ದೀರಿ?
0: ಚೆನ್ನಾಗಿದ್ದೇವೆ. ನೀವು ನಮ್ಮ ರೆಗ್ಯುಲರ್ ಕಾಲರ್ ಅಲ್ಲ?
3: ಹೌದು.
0: ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
3: ಮೂರನೇ ಬಾರಿ ಭಾಗವಹಿಸ್ತಾ ಇದ್ದೇನೆ.
0: ಹಾ.

0: ಕಳೆದ ಎರಡು ಬಾರಿ ನಿಮಗೆ ಪ್ರೈಸ್ ಸಿಕ್ಕಿತ್ತ?
1: ಇಲ್ಲ ಇಲ್ಲ, ಅಂದ್ರೆ ನಾನು ಮೊನ್ನೆದ್ರಲ್ಲಿ ಒಂದರಲ್ಲಿ ಹೋದೆ, ಹಾಗೆ ನಂಗೆ ಸಿಗ್ಲಿಲ್ಲ.
0: ಹೌದಾ, ಹಾಗಿದ್ರೆ ಈ ಸಲ ಪ್ರಯತ್ನ ಮಾಡೋಣ ಮೂರು ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಡೋದ್ರಲ್ಲಿ. ಹಾಗಿದ್ರೆ ಈಗ ನಮ್ಮ ಕ್ವಿಜ್ ಮಾಸ್ಟರ್ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು.
2: ನಮಸ್ಕಾರ ಅಮ್ಮಣಿ ಅವರೇ.
1: ನಮಸ್ತೆ ಸರ್.
2: ನಿಮ್ಮ ಮೊದಲ ಪ್ರಶ್ನೆ, ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಯಾರು?
1: ಅಂದ್ರೆ ಸರ್, ಇದು ಈ ವರ್ಷದ ಅಲ್ಲ,
2: ಪ್ರಸ್ತುತದ ಅಂದ್ರೆ ಈಗದ್ದು. ಈಗ ಅವರು ನಮ್ಮ ತಂಡ T20 ವರ್ಲ್ಡ್ ಕಪ್ ಆಡ್ಲಿಕ್ಕೆ ಇಂಗ್ಲೆಂಡಿಗೆ ಹೋಗಿದೆ. ಈಗ ನೆಕ್ಸ್ಟ್ ವೀಕ್ ಇಂದ ಮ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಆ ತಂಡದ ನಾಯಕಿ ಯಾರು, ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಪ್ರಸ್ತುತ ನಾಯಕಿ ಯಾರು?
1: ಹನ್ಮನ್ಪ್ರೀತ್ ಕೌರ್.
0: ವಾವ್
2: ವಾವ್, ಸೂಪರ್ ಆನ್ಸರ್ ಹನ್ಮನ್ಪ್ರೀತ್ ಕೌರ್. ಕರೆಕ್ಟ್ ಆದ ಉತ್ತರ.
0: ಅಭಿನಂದನೆಗಳು.
1: ಥ್ಯಾಂಕ್ ಯು ಮೇಡಮ್.
0: ಕ್ರಿಕೆಟ್ ಅಂದ್ರೆ ಇಷ್ಟನಾ? ಹೌದಾ, ಖುಷಿ ಆಯ್ತು. ಸರಿ, ನಿಮ್ಮ ಎರಡನೇ ಪ್ರಶ್ನೆ ನಿಮಗಾಗಿ ಕಾದಿದೆ. ಆಲ್ ದ ಬೆಸ್ಟ್.
2: ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು?
1: ಜೈ
2: ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಇವರು ಭಾರತದ ಒಬ್ಬ ಪ್ರಧಾನಮಂತ್ರಿಯಾಗಿದ್ದರು. ಯಾರಿವರು?
1: ಲಾಲ್ ಬಹದ್ದೂರ್ ಶಾಸ್ತ್ರಿ.
0: ನಿಮಗೆ ಅಲ್ಲಿ ಯಾರು ಹೇಳ್ಕೊಟ್ಟದ್ದು?
2: ಅದೇ
0: ಮಗಳ.
1: ಹಾಂ ಸರ್. ಹಾಂ ಮ್ಯಾಮ್.
0: ನೋಡಿ, ನಾನು ಎಷ್ಟು ಚೆನ್ನಾಗಿ ಗೆಸ್ ಮಾಡಿದೆ ಅಲ್ಲ, ಹಾಗಿದ್ರೆ ನನಗೆ ಪ್ರೈಸ್ ಬೇಕು ಈಗ. ಸರಿ, ತೊಂದರೆ ಇಲ್ಲ, ಮಗಳು ಹೆಲ್ಪ್ ಮಾಡಿದ್ರು. ಆದರೂ ಕೂಡ ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ಅಭಿನಂದನೆಗಳು. ನಿಮ್ಮ ಕಡೆಯ ಪ್ರಶ್ನೆ, ಆಲ್ ದ ಬೆಸ್ಟ್.
2: ಕನ್ನಡದ ಮೊದಲ ಲಭ್ಯವಿರುವ ಕಾವ್ಯಕೃತಿ ಯಾವುದು? ಕನ್ನಡದ ಮೊದಲ ಲಭ್ಯವಿರುವ ಕಾವ್ಯಕೃತಿ ಯಾವುದು? ಅವೈಲೇಬಲ್ ಈಗ ಓಲ್ಡೆಸ್ಟ್ ಕನ್ನಡ ಲಿಟ್ರೇಚರ್ ಕೃತಿ ಯಾವುದು ಅವೈಲೇಬಲ್ ಇದೆ?
1: ಕವಿರಾಜ ಮಾರ್ಗ.
0: ಅಬ್ಬಾ,
2: ಓ ಸೂಪರ್ ಆನ್ಸರ್.

0: ಯಾರು ಹೇಳಿದ್ರ ನೀವೇ ಆನ್ಸರ್ ಡಿಸೈಡ್ ಮಾಡಿದ್ರ? ಹಾ,
1: ನಾನೇ ಹೇಳಿದ್ದು ಸರ್.
0: ನೀವೇ ಹೇಳಿದ್ದ, ಫ್ಯಾಂಟಾಸ್ಟಿಕ್ ಆನ್ಸರ್. ಕವಿರಾಜ ಮಾರ್ಗ ಕರೆಕ್ಟ್ ಆದ ಉತ್ತರ. ಇದು ಮೊದಲ ಲಭ್ಯವಿರುವ ಕನ್ನಡದ ಕಾವ್ಯಕೃತಿ ಆಗಿರುತ್ತದೆ. ಫ್ಯಾಂಟಾಸ್ಟಿಕ್ ಉತ್ತರ, ಕಾಂಗ್ರ್ಯಾಚುಲೇಷನ್ ಸಾಮಾಣಿ ಅವರೇ.
1: ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್.
2: ಅಭಿನಂದನೆಗಳು ಮೇಡಮ್. ನೀವು ನಮ್ಮ ಈ ಕಾರ್ಯಕ್ರಮದ ಅಂದ್ರೆ 5ನೇ ಸಂಚಿಕೆಯ 2ನೇಯ ವಿಜೇತ್ರ ಆಗಿದ್ದೀರಿ.
1: ಥ್ಯಾಂಕ್ ಯು.
2: ಹೆಲ್ಪ್ ಮಾಡ್ಲಿಲ್ಲ ಅಲ್ಲ ಮಗಳೀಗ ಮೂರನೇ ಪ್ರಶ್ನೆಗೆ?
1: ಮೂರನೇ ಪ್ರಶ್ನೆಗೆ ನಂಗೆ ಹೆಲ್ಪ್ ಮಾಡ್ಲಿಲ್ಲ. ಮೊನ್ನೆ ಕೂಡ ಹಾಗೆ ಎರಡು ನಾನೇ ಮಾಡಿದ್ದು, ಮೂರನೇ ಕೂಡ ಅವಳು ಬರ್ಲೇ ಇಲ್ಲ. ಅವಳು ಅಂದ್ರೆ ಸ್ಟಡಿ ಮಾಡ್ತಿದ್ಲು, ಹಾಗೆ ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ಸ್ವಲ್ಪ ರಜೆ ಉಂಟ, ಹಾಗೆ ಅವಳು ನನ್ನ ಹತ್ರ ಬಂದದ್ದು. ಒಂದನೇ ಎರಡನೇ ಪ್ರಶ್ನೆಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಷ್ಟೇ, ಅದಕ್ಕೆ ಸ್ವಲ್ಪ ಅವಳು ಹೆಲ್ಪ್ ಮಾಡಿದ್ಲು.
2: ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನಾವೇ ನಿಮ್ಮನ್ನ ಈಗ ಡಿಸ್ಕ್ವಾಲಿಫೈ ಮಾಡುದಿಲ್ಲ. ನಿಮ್ಮ ಈ ಒಂದು ಆಸೆ, ನಿಮಗೀಗ ತುಂಬಾ ಖುಷಿಯಾಗಿದ್ದೀರಲ್ಲ ಈಗ, ಹೌದಲ್ಲ? ಖುಷಿಯಲ್ಲಿದ್ದೀರಿ. ಹಾ
1: ಹೌದು.
2: ಹಾ, ಸೊ ಈ ಖುಷಿ ಹೀಗೇ ಇರಲಿ. ನಮಗೂ ತುಂಬಾ ಖುಷಿಯಾಯಿತು ನಿಮ್ಮ ಈ ಖುಷಿಯನ್ನ ಕೇಳಿಕೊಂಡು. ಹಾಗಿದ್ರೆ ನಮ್ಮ ಇಂದಿನ ಈ ಕಾರ್ಯಕ್ರಮದ ವಿಜೇತರಾಗಿದ್ದೀರಿ, ಅಭಿನಂದನೆಗಳು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಬೇರೆಯವರಿಗೆ ನಿಮ್ಮ ಮಗಳು ಕೂಡ ಕರೆ ಮಾಡಿ ಭಾಗವಹಿಸಬಹುದು, ಸರಿಯಾ?
1: ಖಂಡಿತ ಖಂಡಿತ.
2: ಅಭಿನಂದನೆ. ಹಾ ಹಾ, ನಮಸ್ತೆ.
1: ಧನ್ಯವಾದಗಳು.

0: ಮಾಣಿಯಿಂದ್ಲಾ?
1: ಹೌದು.
0: ನೀವು ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೇವೆ.
0: ಯಾವುದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ?
1: ಯುವವಾಣಿ.
0: ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ?
1: ಇಲ್ಲ, ಯಾವತ್ತು ಭಾಗವಹಿಸಿಲ್ಲ.
0: ಹೌದಾ, ಆಸೆ ಇದೆಯಾ?
1: ಇಲ್ಲ, ಇವತ್ತಿಲ್ಲ. ನಾನು
0: ತೊಂದರೆ ಇಲ್ಲ, ತೊಂದರೆ ಇಲ್ಲ. ಸರಿ ಮೇಡಮ್, ನಮ್ಮ ಈ ಕ್ವಿಜ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ? ಈಗ 4 ಸಂಚಿಕೆಗಳು, ಇದೀಗ 5ನೇ ಸಂಚಿಕೆ. ಸರಿ ಸರಿ, ಹಾಗಿದ್ರೆ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ನೀವು ಭಾಗವಹಿಸ್ತಾ ಇದ್ದೀರಾ. ನಿಮ್ಮ ಮೊದಲನೇ ಪ್ರಶ್ನೆ, ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು.
2: ನಮಸ್ಕಾರ ವಿನೀತಾ ಶೆಟ್ಟಿ ಅವರೇ.
1: ನಮಸ್ಕಾರ.
2: ನಿಮ್ಮ ಮೊದಲನೆಯ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ?
0: ಯಾರಿದ್ದಾರೆ ಪಕ್ಕದಲ್ಲಿ? ಯಾರಿದ್ದಾರೆ?
1: ಅಮ್ಮ. ಅಮ್ಮ,
0: ನಾವೀಗ ಯಾರಿಗೆ ಪ್ರಶ್ನೆ ಕೇಳುವ?
1: ನಂಗೆ. ನಂಗೆ?
0: ನಿಮಗೆ ಅಲ್ಲ. ಸರಿ, ಹಾಗಿದ್ರೆ ಅಮ್ಮನಿಗೆ ಹೇಳಿ ನನಗೆ ಹೆಲ್ಪ್ ಮಾಡೋದು ಬೇಡ ಅಂತ.
1: ಹೇಳಿದೆ.
0: ಸರಿ ಸರಿ, ಈಗ ಈ ಪ್ರಶ್ನೆಗೆ ನಾವು ಉತ್ತರವನ್ನ ನಾವು ತಗೊಳ್ತೇವೆ. ನೀವು ಉತ್ತರ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ ಅಂತ ಅನ್ಕೊಳ್ತೇವೆ. ಹಾಗಿದ್ರೆ ನಿಮ್ಮ ಮುಂದಿನ ಪ್ರಶ್ನೆ,
2: ಐಪಿಎಲ್ ಇತಿಹಾಸದಲ್ಲಿ ಮೊದಲ ಶತಕ ಬಾರಿಸಿದ ಆಟಗಾರ ಯಾರು?
1: ಐಪಿಎಲ್ ಅಲ್ಲ,
2: ಐಪಿಎಲ್ ಅಲ್ಲಿ. ಹೌದು, ಇದು 2008 ಅಲ್ಲಿ ಮೊದಲನೆಯ ಪಂದ್ಯದಲ್ಲಿಯೇ ಐಪಿಎಲ್ ನ ಅವರು ನಮ್ಮದೇ ಟೀಮ್ ಆದ RCBಯ ವಿರುದ್ಧ ಈ ಸೆಂಚುರಿಯನ್ನು ಹೊಡೆದಿದ್ದರು. ಯಾರಿವರು?
1: ಎಂಎಸ್ ಧೋನಿ.
2: ತಪ್ಪಾದ ಉತ್ತರ. ಸರಿಯಾದ ಉತ್ತರ ಬ್ರೆಂಡನ್ ಮೆಕ್ಕೆಲೆಮ್, ನ್ಯೂಜಿಲೆಂಡ್ನವರು. ಅವರು ಕಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಆಡಿದಾಗ ಮೊದಲನೆಯ ಸೆಂಚುರಿಯನ್ನು ಬಾರಿಸಿದ್ದರು.
0: ವಿನೀತಾ ಮೇಡಮ್, ಬೇಜಾರು ಮಾಡ್ಕೊಳ್ಬೇಡಿ, ಮುಂದಿನ ಬಾರಿ ಮತ್ತೊಮ್ಮೆ ಪ್ರಯತ್ನ ಮಾಡಿ ವಿನ್ನರ್ ಆಗಿ. ಸರಿಯಾ?
1: ಓಕೆ,
0: ಆಲ್ ದ ಬೆಸ್ಟ್ ನೆಕ್ಸ್ಟ್ ಸಂಚಿಕೆಗೆ. ಕರೆ ಮಾಡಿದಕ್ಕಾಗಿ ಧನ್ಯವಾದ. ನಮಸ್ತೆ.

0: ನಮಸ್ತೆ
1: ನಮಸ್ತೆ. ಹಾ ಹೇಳಿ.
0: ಯಾರಿದು?
1: ವಸಂತ್, ಕೇರಳದಿಂದ.
0: ವಸಂತ್ ಎಲ್ಲಿಂದ?
1: ಹೌದು, ಕೇರಳದಿಂದ.
0: ಕೇರಳದಲ್ಲಿ ಎಲ್ಲಿಂದ?
1: ಕಾಂಜಿನಗಾಡಿ.
0: ಹಾ, ನಿಮಗೆ ನಮ್ಮ ಆಕಾಶವಾಣಿ ಮಂಗಳೂರು ಕಾರ್ಯಕ್ರಮವನ್ನ ಕೇಳುವ ಅಭ್ಯಾಸ ಇದೆಯಾ?
1: ಹೌದು, ಕೇರಳಕ್ಕೆ ಬಂದು ಕಮ್ಮಿ ಮಾಡಿದ್ದೆ, ಇಲ್ಲದ್ರೆ ನಾನು ಅಲ್ಲಿ ಬೆಳ್ತಂಗಡಿ, ನಮ್ಮ ಊರಲ್ಲಿರೋದು ತುಂಬಾ ಕೇಳ್ತಿದ್ದೆ.
0: ಬೆಳ್ತಂಗಡಿ ನಿಮ್ಮ ಊರಾ?
1: ಹೌದು, ಕೆಲಸದ ಒತ್ತಡದಿಂದ ಸ್ವಲ್ಪ ಕಮ್ಮಿ ಆಗಿದೆ.
0: ಸರಿ ಸರಿ. ಹಾಗಿದ್ರೆ ನಿಮಗೆ ಈ ಕ್ವಿಸ್ ಕಾರ್ಯಕ್ರಮದ ಬಗ್ಗೆ ಹೇಗೆ ಗೊತ್ತಾಯ್ತು? ಬೇರೆ ಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ನೀವು ಬೇರೆ ಕಡೆ? ಹೌದಾ, ಸರಿ. ಹಾಗಿದ್ರೆ ನಿಮ್ಮ ಮೊದಲ ಪ್ರವೇಶ ಪ್ರಶ್ನೆ ಇದೀಗ ಕ್ವಿಸ್ ಮಾಸ್ಟರ್ ಅವರು ಕೇಳ್ತಾರೆ. ಆಲ್ ದ ಬೆಸ್ಟ್.
2: ನಿಮ್ಮ ಮೊದಲನೆಯ ಪ್ರಶ್ನೆ, ಎಐ ಎಂಬುದರ ಪೂರ್ಣ ರೂಪ ಏನು?
1: ಎಐ ಎಂಬುದರ ಪೂರ್ಣ ರೂಪ ಏನು?
2: ಕರೆಕ್ಟ್. ಈಗ ಎಲ್ಲಿ ಕೇಳಿದ್ರು ಸಹ ಎಐ ಮೆಷಿನ್ ಲರ್ನಿಂಗ್ ಅಂತೆಲ್ಲ ಹೇಳ್ತಾರೆ, ಅದರಲ್ಲಿ ಎಐ ಎಂಬುದರ ಪೂರ್ಣ ರೂಪ ಏನು?
0: ಉತ್ತರ ಬರ್ಲಿಲ್ವಾ?
1: ಇಂಟೆಲಿಜೆಂಟ್.
0: ಉತ್ತರ ಆ ಕಡೆಯಿಂದ ಬರ್ಲಿಲ್ವಾ ಅಂತ? ಸರಿಯಾಗಿ ಸ್ವಲ್ಪ ಆಚೆ ಈಚೆ ಆಗಿದೆ ಅಲ್ಲ, ಒಂದ್ ಸ್ವಲ್ಪ ಆಚೆ ಈಚೆ ಆಗಿದೆ. ಸರಿಯಾಗಿ ಹೇಳ್ಬೋದಾ ಸರ್?
1: ಇಂಟೆಲಿಜೆಂಟ್,
0: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸರಿ ಸರಿ ಸರ್, ನೀವು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ ನಿಮ್ಮ ಎರಡನೇ ಪ್ರಶ್ನೆ. ಆದ್ರೆ ಅಲ್ಲಿ ಸುತ್ತಮುತ್ತ ಯಾರು ಇದಾರ ನಿಮಗೆ ಹೆಲ್ಪ್ ಮಾಡುವವರು?
1: ಇಲ್ಲ
0: ಅಲ್ಲ. ಸರಿ, ಹಾಗಿದ್ರೆ
1: ಎರಡನೇ
0: ಪ್ರಶ್ನೆ ಸರ್, ಆಲ್ ದ ಬೆಸ್ಟ್.
2: ಕನ್ನಡದ ಮೊದಲ ಚಲನಚಿತ್ರ ಯಾವುದು?
1: ಕನ್ನಡದ
2: ಮೊದಲ ಚಲನಚಿತ್ರ ಯಾವುದು?
1: ಸತೀ ಸುಲೋಚನಾ.

0: ಸತಿ ಸುಲೋಚನಾ, ಸರಿಯಾದ ಉತ್ತರ, ಅಭಿನಂದನೆಗಳು. ಖುಷಿ ಆಗ್ತಿದ್ಯಾ ಸರ್?
1: ಖುಷಿ ಆಗ್ತದೆ, ಮೊನ್ನೆ ನಾನು ಖುಷಿ ಆಗ್ತಂತೆ, ಖುಷಿ ಆಗ್ತಂತೆ.
0: ಏನು ಗೊಂದಲ ಹೇಳಿಬಿಡಿ.
1: ಅಂದ್ರೆ ಉತ್ತರ ಹೇಳುವಾಗ ಸ್ವಲ್ಪ ಭಯ ಆಗ್ತದೆ.
0: ತೊಂದರೆ ಇಲ್ಲ, ನೀವೀಗ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀರಿ, ಪಟಾಪಟ್ ಅಂತ ಅಲ್ವಾ. ಇದೀಗ ನಿಮ್ಮ ಕಟ್ಟಕಡೆಯ ಪ್ರಶ್ನೆ, ಇದಕ್ಕೆ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ನೀವು ನಮ್ಮ ಈ ಕಾರ್ಯಕ್ರಮದ ಮೂರನೆಯ ವಿಜೇತರಾಗ್ತೀರಿ. ಹಾಗಿದ್ರೆ ನಿಮ್ಮ ಮೂರನೇ ಪ್ರಶ್ನೆ, ಆಲ್ ದ ಬೆಸ್ಟ್.
2: ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು?
1: ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು?
2: ಹೌದು. ಆಪ್ಷನ್ಸ್ ಕೊಡ್ಬೇಕಾ?
1: ಆಪ್ಷನ್ ಕೊಡಿ, ಆಪ್ಷನ್
2: ಕೊಡ್ತೇನೆ. ಹಾರ್ಟ್,
1: ಲಿವರ್,
2: ಸ್ಕಿನ್,
1: ಕಿಡ್ನಿ. ಹಾರ್ಟ್, ಹಾರ್ಟ್, ಲಿವರ್, ಕಿಡ್ನಿ,
2: ಸ್ಕಿನ್, ಚರ್ಮ. ಯಾವುದು ಆನ್ಸರ್?
1: ಹಾರ್ಟ್ ಉಂಟು, ಕಿಡ್ನಿ ಉಂಟು, ಲಿವರ್ ಉಂಟು, ಚರ್ಮ ಉಂಟು.
2: ಹೌದು. ನೀವೊಂದು ಆನ್ಸರ್ ಹೇಳಿ ಈಗ, ಆಯ್ತಲ್ಲ, ತುಂಬಾ ಟೈಮ್ ತಗೊಳ್ತಾ ಇದ್ದೀರಾ ನೀವು.
1: ಚರ್ಮ.
2: ಹೌದು, ಚರ್ಮ ಸರಿಯಾದ ಉತ್ತರ. ಚರ್ಮವು ಮಾನವ ದೇಹದಲ್ಲಿನ ಅತಿ ದೊಡ್ಡ ಮತ್ತು ಭಾರವಾದ ಅಂಗವಾಗಿದೆ. ಸರಿಸುಮಾರು 20 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿರುವ ಇದು ನಮ್ಮ ಒಟ್ಟು ದೇಹದ ತೂಕದ 16% ರಷ್ಟಿದೆ.
0: ವಸಂತ ಸರ್,
1: ಹೇಳಿ.
0: ಭಯಪಟ್ಟರು ಕೂಡ ನೀವು ಮೂರು ಪ್ರಶ್ನೆಗಳಿಗೂ ಸರಿಯಾದ ಉತ್ತರಗಳನ್ನೇ ಕೊಟ್ಟಿದ್ದೀರಿ.
1: ಹೌದು.
0: ಹೇಗೆ ಅನ್ನಿಸ್ತದೆ, ಈಗಲೂ ಭಯ ಆಗ್ತಾ ಇದೆಯಾ?
1: ಈಗ ಎಲ್ಲ ಸರಿ ಆಯ್ತು, ಅಂದ್ರೆ ಮೊನ್ನೆ ನಾನು ಉತ್ತರ ಕೊಟ್ಟು ಸೋತು ಹೋಗಿದ್ದೆ. ಸೋಳೆ ಗೆಲುವಿನ ಸೋಪಾನ
0: ಅಲ್ವಾ. ಈಗ ನೀವು ಗೆಲುವಿನ ಹಂತವನ್ನ ತಲುಪಿದ್ದೀರಿ, ಅಭಿನಂದನೆಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಮೂರನೇ ವಿಜೇತರು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರಿದು?
1: ರತೀಶ್ ಕುಮಾರ್, ಮಂಗಳಾದೇವಿಯಿಂದ.
0: ಲತೀಶ್ ಕುಮಾರ, ಸತೀಶ್ ಕುಮಾರ?
1: ರತೀಶ್ ಕುಮಾರ್, ಆರ್ ಎ.
0: ರತೀಶ್, ಸರಿ, ಮಂಗಳಾದೇವಿಯಿಂದ.
1: ಹೌದು.
0: ತಾವೇನ್ ಮಾಡ್ತಾ ಇದ್ದೀರಿ?
1: ಮಾರ್ಕೆಟಿಂಗ್ ಜಾಬ್ ಮಾಡ್ತಾ
0: ಇದ್ದೀನಿ. ಮಾರ್ಕೆಟಿಂಗ್ ಜಾಬ್, ಹೇಗೆ ಅನಿಸ್ತದೆ ಸರ್? ಆ ಫೀಲ್ಡ್ ಅಲ್ಲಿ ಹೇಗಿದೆ ಈಗ? ನಿಮ್ಮ ಚಾಲೆಂಜಸ್ ಏನು?
1: ಚಾಲೆಂಜಸ್ ಇದೆ ಮೇಡಮ್.
0: ಸರಿ, ನಿಮ್ಮ ಪ್ರಶ್ನೆ ರೆಡಿಯಾಗಿದೆ. ಮೊದಲನೇ ಪ್ರಶ್ನೆ ರತೀಶ್ ಸರ್.
2: ಮೊದಲನೇ ಪ್ರಶ್ನೆ, ಕರ್ನಾಟಕದ ರಾಜ್ಯಪಾಲರು ಯಾರು? ಪ್ರಸ್ತುತ ಕರ್ನಾಟಕದ ಫುಲ್ ನೇಮ್ ಹೇಳ್ಬೋದಾ?
0: ಪೂರ್ತಿ ಹೆಸರು,
2: ಪೂರ್ತಿ ಹೆಸರು ಹೇಳ್ಬೋದಾ
0: ರತೀಶ್ ಸರ್?
1: ಕ್ಲೂ ಇದೆ ಮೇಡಮ್, ಆಪ್ಷನ್.
0: ಕ್ಲೂ ತುಂಬಾ ಸುಲಭ ಇದೆ, ನೀವು ಆಲ್ಮೋಸ್ಟ್ ಸಮೀಪ ಇದ್ದೀರಾ ಉತ್ತರಕ್ಕೆ. ಹೌದು, ಸರಿಯಾಗಿ ಹೇಳಿ ನೋಡಿ, ಸ್ವಲ್ಪ ಯೋಚನೆ ಮಾಡಿ ರತೀಶ್ ಸರ್. ಉತ್ತರ ಹೇಳಿ ಸರ್, ಗೊತ್ತಾಗ್ತಾ ಇಲ್ವಾ? ಹೌದಾ, ಸರಿ, ಅವರಿಗೆ ಉತ್ತರ ಹೇಳ್ತಾರೆ ನಿಮಗೆ.
2: ತಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಆಗಿದ್ದಾರೆ.
0: ಸರಿ ಸರ್, ಕರೆ ಮಾಡಿದಕ್ಕಾಗಿ ಧನ್ಯವಾದ. ನಮಸ್ತೆ. ನಮಸ್ತೆ. ಹಂಡ್ರೆಡ್ ಪಾಯಿಂಟ್ ತ್ರೀ ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮ. ನಮಸ್ತೆ.
3: ನಮಸ್ತೆ ಮೇಡಮ್.
0: ಯಾರಿದು?
3: ನಾನು ಜಿ ಸುರೇಶ್ ಅಂತ ಗುಣ್ಮೆ ಅಂತ ಹೇಳಿ.
0: ಹೇಗಿದ್ದೀರಿ ಸರ್?
3: ನಾವು ಚೆನ್ನಾಗಿದ್ದೇವೆ ಮೇಡಮ್. ನಂಬರ್ ಸ್ವಲ್ಪ ಚೇಂಜ್ ಉಂಟು ನಮ್ದು, ಹೆಂಡತಿ ನಂಬರ್.
0: ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನೀವಿದೀಗ ಮೊದಲನೇ ಬಾರಿ ಕರೆ ಮಾಡ್ತಾ ಇರೋದು ನಮ್ಮ ಕ್ವಿಸ್ ಕಾರ್ಯಕ್ರಮ
3: ಮೇಡಮ್? ಇಲ್ಲ, ಎರಡು ಸಾರಿ ಹಿಂದೆ ಮಾಡಿದ್ದೇನೆ. ಮೊದ್ಲು ಕರೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆ ಟೆನ್ಷನ್ ಅಲ್ಲಿ ಇದ್ದೇನೆ. ಎರಡನೇ ಕರೆಯಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಹೇಳಿದ್ದೇನೆ.

0: ಹಾಗಿದ್ರೆ ಇವತ್ತು ಮೂರು ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ನೀವು ಅಲ್ವಾ?
1: ಓಕೆ ಮೇಡಮ್, ನಿಮ್ಮ ಆಶೀರ್ವಾದ, ನಿಮ್ಮೊಂದು ಅನುಗ್ರಹ.
0: ಏನಿಲ್ಲ ಸರ್, ನಿಮ್ಮ ಆತರ ಏನಿಲ್ಲ. ಸರಿ ಸರ್, ನಿಮ್ಮ ಮೊದಲನೇ ಪ್ರಶ್ನೆ ನಿಮಗಾಗಿ ಕ್ವಿಜ್ ಮಾಸ್ಟರ್ ಅವರಿಂದ.
1: ಓಕೆ ಮೇಡಮ್,
0: ಆಲ್ ದಿ ಬೆಸ್ಟ್.
1: ಥ್ಯಾಂಕ್ ಯು.
2: ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು?
1: ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ,
2: ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು?
1: ಭಾರತ ರತ್ನ.
2: ಸೂಪರ್ ಆನ್ಸರ್, ಆಲೋಚನೆ ಮಾಡಿ ಕರೆಕ್ಟ್ ಆಗಿ ಹೇಳಿದ್ದೀರಾ. ಸರಿಯಾದ ಉತ್ತರ ಭಾರತ ರತ್ನ.
1: ಓಕೆ, ಥ್ಯಾಂಕ್ ಯು ಸರ್.
0: ಸರ್, ನಿಮ್ಮ ಎರಡನೇ ಪ್ರಶ್ನೆ.
1: ಓಕೆ ಓಕೆ ಓಕೆ ಓಕೆ.
2: ಹೌಸಿಂಗ್ ಫಾರ್ ಆಲ್ ಗುರಿಯಿಂದ ಜಾರಿಯಲ್ಲಿರುವ ಗ್ರಾಮೀಣ ವಸತಿ ಯೋಜನೆ ಯಾವುದು?

0: ಪಾಸ್ ಮಾಡಿದ್ದಷ್ಟೇ.
1: ಹ್ಮ್, ಮತ್ತೆ ಹೇಗೆ ಇದೆಲ್ಲ ಸಾಧ್ಯ?
0: ಇದು ನಿಮ್ಮ ಆಕಾಶವಾಣಿ ಪ್ರಭಾವ ಇದೆಲ್ಲ
1: ಅಲ್ವಾ? ಖುಷಿ ಆಯ್ತು ಸರ್, ಆಕಾಶವಾಣಿಯಿಂದ ಈ ರೀತಿಯಾಗಿ ಜ್ಞಾನ ವೃದ್ಧಿ ಆಗತ್ತೆ ಅನ್ನೋದನ್ನ ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮಂತಹ ಅಭಿಮಾನಿಗಳನ್ನ ಪಡ್ಕೊಂಡಿರುವಂತಹ ನಾವು ಕೂಡ ಧನ್ಯರು ಅಲ್ವಾ? ಸುರೇಶ್ ಸರ್, ನಿಮ್ಮ ಕಡೆಯ ಪ್ರಶ್ನೆ.
0: ಓಕೆ ಮೇಡಮ್,
1: ಆಲ್ ದ ಬೆಸ್ಟ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ವಿಶ್ವ ಪರಿಸರ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ?
0: ವಿಶ್ವ ಪರಿಸರ ದಿನ,
2: ಆಪ್ಷನ್ಸ್ ಕೊಡಬೇಕಾ? ಆಪ್ಷನ್ಸ್: ಜೂನ್ 4, ಜೂನ್ 5, ಜೂನ್ 6, ಜೂನ್ 7. ಇತ್ತೀಚೆಗೆ ಇದನ್ನು ಆಚರಿಸಲಾಗಿದೆ, ಸೊ ಯಾವ ದಿನ?
0: ಜೂನ್ 4.
2: ತಪ್ಪಾದ ಉತ್ತರ. ಸರಿಯಾದ ಉತ್ತರ ಜೂನ್ 5, ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ.
1: ಒಂದು ದಿನ ಆಚೆ ಈಚೆ ಆಯ್ತು ಅಲ್ವಾ? ನನಗೂ ಬೇಜಾರಾಯ್ತು. ತೊಂದ್ರೆ ಇಲ್ಲ
0: ಇಲ್ಲ ಮೇಡಮ್, ಜ್ಞಾನಾಭಿವೃದ್ಧಿ ಇನ್ನೂ ಸ್ವಲ್ಪ ಹೆಚ್ಚಾಯ್ತು ಇದರಿಂದ.
1: ತೊಂದ್ರೆ ಇಲ್ಲ ಸರ್. ನೀವು ಕೇಳಿರ್ತೀರಿ ಆಕಾಶವಾಣಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನ ಪರಿಸರ ದಿನಾಚರಣೆ ಅಂಗವಾಗಿ, ಆದ್ರೆ ಅದು ತಕ್ಷಣಕ್ಕೆ ನಮಗೆ ನೆನಪಿಗೆ ಬರೋದಿಲ್ಲ ಅಲ್ವಾ? ತೊಂದ್ರೆ ಇಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. ಮುಂದಿನ ಬಾರಿ ಮೂರು ಪ್ರಶ್ನೆಗಳಿಗೂ ಉತ್ತರಗಳನ್ನ ಕೊಟ್ಟು ವಿಜೇತರಾಗಬೇಕು, ಅದೇ ನಮ್ಮ ಅಭಿಲಾಷೆ ಕೂಡ. ಧನ್ಯವಾದ. ಖುಷಿ ಆಯ್ತು ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ. ಹಂಡ್ರೆಡ್ ಪಾಯಿಂಟ್ ತ್ರೀ ಆಕಾಶವಾಣಿ ಟೆಲಿಕ್ವೆಸ್ಟ್ ಕಾರ್ಯಕ್ರಮದ ಐದನೇ ಸಂಚಿಕೆ ಇದೀಗ ಮುಂದಿನ ಕರೆ. ನಮಸ್ತೆ.
3: ನಮಸ್ತೆ ಮೇಡಮ್.
1: ಯಾರಿದು?
3: ನಾನು ಚಂಪಾ ಅಂತ, ಉಡುಪಿಯಿಂದ ಮೇಡಮ್.
1: ಚಂಪಾ ಅವರು ಉಡುಪಿಯಿಂದ, ಏನ್ ಮಾಡ್ಕೊಂಡಿದ್ದೀರಿ?
3: ನಾನು ಹೋಮ್ ಮೇಕರ್ ಮೇಡಮ್.
1: ಹೋಮ್ ಮೇಕರ್, ಅಡಿಗೆ ಎಲ್ಲ ಆಯ್ತಾ?
3: ಆಯ್ತು ಮೇಡಮ್.
1: ಯಾವ್ದು ನಿಮ್ಮ ಫೇವರೇಟ್ ಅಡಿಗೆ? ನೀವು ಮಾಡೋ ಯಾವ ಅಡಿಗೆ ಮನೆಯವರು ತುಂಬಾ ಖುಷಿ ಪಟ್ಟು ಸವಿತಾರೆ? ಅದನ್ನ
3: ಸೊಪ್ಪಿನ ಸಾರು ಮೇಡಮ್.
1: ಸೊಪ್ಪಿನ ಸಾರು. ನಿಮ್ಮ ಊರ್ ಯಾವ್ದು, ಉಡುಪಿನ ಅಥವಾ ಬೇರೆ ಕಡೆನ?
3: ನಮ್ದು ಹಾಸನ್ ಮೇಡಮ್.
1: ಸೊಪ್ಪಿನ ಸಾರು ಅಂತ ಹೇಳಿದ ತಕ್ಷಣ ಗೊತ್ತಾಯ್ತು ನನಗೆ, ಬಸ್ಸಾರು ರಾಗಿ ಮುದ್ದೆ ಅಲ್ವಾ? ಸರಿ ಸರಿ. ಚಂಪಾ ಅವರೇ, ನಿಮಗೆ ನಮ್ಮ ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳೋ ಅಭ್ಯಾಸ ಇದೆಯಾ?
3: ಹೌದು ಮೇಡಮ್, ನನ್ ಬೆಳಗ್ಗೆ ಸ್ಟಾರ್ಟ್ ಆಗದೆ ನಿಮ್ಮ ಆಕಾಶವಾಣಿ ಪ್ರೋಗ್ರಾಮ್ ಇಂದ.
1: ವಾವ್, ಸೂಪರ್. ಯಾವ್ದು ತುಂಬಾ? ಹೇಳಿ ಹೇಳಿ.
3: ಇಷ್ಟನಲ್ಲೇ ಇಟ್ಕೊಂಡಿದ್ದೀನಿ ಮೇಡಮ್ ನಾನು ರೇಡಿಯೋನ. ಸ್ಟಾರ್ಟ್ ಆಗದೆ ನಂದು ನಿಮ್ ಪ್ರೋಗ್ರಾಮ್ ಇಂದ.
1: ಓ, ತುಂಬಾ ಖುಷಿ ಆಯ್ತು. ನಿಮ್ಗೆ ಯಾವ ಕಾರ್ಯಕ್ರಮ ತುಂಬಾ ಇಷ್ಟ?
3: ನನಗೆ ನಿಮ್ದು ಆರೋಗ್ಯ ಕಾರ್ಯಕ್ರಮ ಎಲ್ಲ ತುಂಬಾ ಇಷ್ಟ ಆಗುತ್ತೆ.
1: ಹೌದಾ, ಸರಿ. ಹಾಗಿದ್ರೆ ಇವತ್ತಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವೀಗ ಭಾಗವಹಿಸ್ತಿದ್ದೀರಿ. ಮೂರು ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಮೊದಲನೆಯದು ಪ್ರವೇಶ ಪ್ರಶ್ನೆ. ರೆಡಿ ಇದ್ದೀರಾ?
3: ಆಯ್ತು ಮೇಡಮ್, ರೆಡಿ.
1: ಓಕೆ, ಆಲ್ ದ ಬೆಸ್ಟ್.
3: ಥ್ಯಾಂಕ್ ಯು.
2: ನಮಸ್ಕಾರ ಚಂಪಾ ಅವರೇ.
3: ಹೇಳಿ. ನಮಸ್ತೆ ಸರ್. ನಿಮಗೆ
2: ಮೊದಲನೇ ಪ್ರಶ್ನೆ, ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಹೆಸರು ಏನು? ಅಂದ್ರೆ ಸ್ಪೇಸ್.
3: ಸ್ಪೇಸ್ ಅಂತಾರಲ್ಲ ಸರ್.
2: ಹೌದು, ಭಾರತದ ಬಾಹ್ಯಾಕಾಶ ಅಂದ್ರೆ ಸ್ಪೇಸ್ ಸಂಶೋಧನಾ ಸಂಸ್ಥೆಯ ಹೆಸರು ಏನು?
3: ನನಗೆ ಸ್ಪೇಸ್ ಅನ್ನೋದೇ ಗೊತ್ತು ಸರ್, ಮತ್ತೇನು
2: ಗೊತ್ತಿಲ್ವಾ?
1: ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಅದಕ್ಕೆ ಸರಿಯಾದ ಉತ್ತರವನ್ನ ಈಗ ಕ್ವಿಜ್ ಮಾಸ್ಟರ್ ಅವರು ಕೊಡ್ತಾರೆ.
2: ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ, ಇದು ಕರ್ನಾಟಕದ ಬೆಂಗಳೂರಿನಲ್ಲಿ ಇದೆ.
1: ಇಸ್ರೋ ಅಂತ ಕೇಳಿರ್ತೇವಲ್ಲ ನಾವು ನ್ಯೂಸ್ ಅಲ್ಲೆಲ್ಲ, ಅದೇ ಹೆಸರು ಅಂತ ನಮಗೆ ಗೊತ್ತಾಗೋದಿಲ್ಲ ಕೆಲವೊಂದ್ಸಲ. ತೊಂದ್ರೆ ಇಲ್ಲ, ಪ್ರಯತ್ನ ಮಾಡಿದ್ರಿ, ಖುಷಿ ಆಯ್ತು. ಮತ್ತೊಮ್ಮೆ ಮುಂದಿನ ಸಂಚಿಕೆಗಳಲ್ಲಿ ಪ್ರಯತ್ನ ಮಾಡಿ ವಿಜೇತರಾಗಿ, ಅದೇ ನಮ್ಮ ಹಾರೈಕೆ. ಧನ್ಯವಾದ. ನಮಸ್ತೆ.
4: ನಮಸ್ತೆ.
1: ಯಾರಿದು ಸರ್?

0: ಇದು ನಾನು ಕಲ್ಮಳಕದಿಂದ, ಸುಳ್ಯ ತಾಲೂಕು ಕಲ್ಮಳಕದಿಂದ ವಿಘ್ನೇಶ್ವರ ಭಟ್ ಅಂತ ಮಾತಾಡ್ತಾ ಇರೋದು.
1: ಸರ್ ಹೇಗಿದ್ದೀರಿ?
0: ಪರವಾಗಿಲ್ಲ, ಆರಾಮ.
1: ಆರಾಮ, ಕೃಷಿಕರ?
0: ಹೌದು, ಕೃಷಿ. ಮಂಗಳೂರು ಮಳೆ ಜೋರಿದೆಯಾ?
1: ಹದಕ್ಕೆ. ನಿಮ್ಮಲ್ಲಿ ಹೇಗಿದೆ? ಮಳೆಯೇ ಇಲ್ಲ ತುಂಬಾ?
0: ಇಲ್ಲ, ದಿವಸಕ್ಕೊಂದು ಸಣ್ಣಕ್ಕೆ ಒಂದು ಮಳೆ, ಒಂದು ಮಳೆ ಎರಡು ಮಳೆ ಬಂದು ಹೋಗ್ತದೆ ಅಷ್ಟೇ,
1: ಹನಿಗಳು ಮಾತ್ರ. ಹೇಗೆ, ಏನ್ ಅನ್ಸುತ್ತೆ ಸರ್, ಈಗ ಕೃಷಿಕರಿಗೆ ಈ ರೀತಿಯಾದಂತಹ ಹವಾಮಾನ ಇದ್ರೆ ಯಾವ ರೀತಿಯಲ್ಲಿ ಮುಂದೆ ಹೋಗ್ಬೋದು ಅನ್ಸುತ್ತೆ?
0: ಈ ರೀತಿಯಾದಂತಹ, ಆಕ್ಚುಲಿ ಈಗ ಈ ರೀತಿಯಾದಂತಹ ವಾತಾವರಣ ಒಳ್ಳೇದಲ್ಲ ಕೃಷಿಕರಿಗೆ. ಈಗ ಮಳೆಗಾಲದಲ್ಲಿ ಮಳೆಗಾಲ ಬರಬೇಕಾದಂತಹ ಸಮಯ ಇರುತ್ತೆ.
1: ಹೌದು,
0: ಮಳೆ ಬರಲಿಲ್ಲ ಅಂದ್ರೆ ಮತ್ತೆ ಮುಂದಕ್ಕೆ ನಮಗೆ ನೀರಿಗೆ, ಮತ್ತೆ ಬೇಸಿಗೆಯಲ್ಲಿ ನೀರಿಗೆ ಸಮಸ್ಯೆ. ಇದೆಲ್ಲ ನಿಜವಾಗಿ ಕಷ್ಟವಾದಂತಹ ವಿಚಾರಗಳು. ಆದ್ರೆ ನಾವು ಏನು ಮಾಡೋದು, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ.
1: ಹೌದು, ಅನಿವಾರ್ಯವಾಗಿ
0: ಪ್ರಕೃತಿ ಏನು ಮಾಡ್ತದೆ ಅದಕ್ಕೆ ನಾವು ಹೊಂದಿಕೆ ಆಗುತ್ತೆ, ನಾವು ಹೋಗ್ಬೇಕಾಗ್ತದೆ.
1: ನಿಜ ನಿಜ, ಹೌದು ಹೌದು. ವಿಘ್ನೇಶ್ವರ ಅವರೇ,
0: ನಾವು ಪ್ರಕೃತಿ ಇದ್ರೆ ನಾವು ಏನು ಅಲ್ಲ.
1: ನಿಜ ನಿಜ. ವಿಘ್ನೇಶ್ವರ ಅವರೇ, ಇದೀಗ ನೀವು ನಮ್ಮ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿ ಕರೆ ಮಾಡ್ತಾ ಇರೋದ? ನಮ್ಮ ಕಾರ್ಯಕ್ರಮ, ನಮ್ಮ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
0: ಬೆಳಿಗ್ಗೆ ಒಂದು 8 ಗಂಟೆ ತನಕ ಕೇಳ್ತಾ ಇರ್ತೇನೆ ನಾನು.
1: ಮತ್ತೆ ತೋಟಕ್ಕೆ ಹೋಗ್ತೀರಿ? ಸರಿ ಸರಿ. ಹಾಗಿದ್ರೆ ನಿಮ್ಮ ಮೊದಲ ಪ್ರಶ್ನೆ ಇದೀಗ ಕ್ವಿಜ್ ಮಾಸ್ಟರ್ ಅವರು ಕೇಳ್ತಾರೆ. ಆಲ್ ದ ಬೆಸ್ಟ್.
0: ಥ್ಯಾಂಕ್ ಯು.
2: ನಮಸ್ಕಾರ ಸರ್.
0: ನಮಸ್ತೆ.
2: ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಜನಪ್ರಿಯ ವೇದಿಕೆ ಯಾವುದು? ಇದಕ್ಕೆ ಜನಪ್ರಿಯ ಒಂದು ಹೆಸರಿದೆ, ಅದು ಹೆಸರು ಏನು? ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಜನಪ್ರಿಯ ವೇದಿಕೆ ಯಾವುದು?
0: UPI.
2: ಹಾ, ಸೂಪರ್ ಆನ್ಸರ್. UPI ಸರಿಯಾದ ಉತ್ತರ. ಇದು ಭಾರತದ ಪ್ರಮುಖ ನೈಜ ಸಮಯದ ಡಿಜಿಟಲ್ ಪಾವತಿ ವ್ಯವಸ್ಥೆಯಾಗಿದ್ದು, ಬಳಕೆದಾರರಿಗೆ ಮೊಬೈಲ್ ಸಾಧನದ ಮೂಲಕ ಬ್ಯಾಂಕ್ ಖಾತೆಗಳಿಗೆ ತಕ್ಷಣವೇ ಹಣವನ್ನು ವರ್ಗಾಯಿಸಲು ಅನುವು ಮಾಡಿಕೊಡುತ್ತದೆ.
1: ಸರ್, UPI ಇದು ಫುಲ್ ಫಾರ್ಮ್ ಗೊತ್ತಾ? ಅಲ್ಲ, ಇದು ಕ್ವಿಜ್ ಅಲ್ಲಿ ಅಲ್ಲ, ಉತ್ತರ ಗೊತ್ತಿಲ್ಲದೆ ಇದ್ರೆ ಏನು ತೊಂದರೆ ಇಲ್ಲ. ನೀವು ಮೊದಲನೇ ಪ್ರಶ್ನೆಗೆ ತೊಂದರೆ ಇಲ್ಲ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಕ್ವಿಜ್ ಮಾಸ್ಟರ್ ಅವರು,
2: ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಕರೀತಾರೆ.
1: ಸರಿ ಸರ್, ನೀವು ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಅಭಿನಂದನೆಗಳು. ನಿಮ್ಮ ಮುಂದಿನ ಪ್ರಶ್ನೆ, ಆಲ್ ದ ಬೆಸ್ಟ್.
2: ಎರಡನೇ ಪ್ರಶ್ನೆ, IPL ನಲ್ಲಿ ಯೂನಿವರ್ಸ್ ಬಾಸ್ ಎಂದು ಪ್ರಸಿದ್ಧರಾದ ಆಟಗಾರರು ಯಾರು? ಹಾ, ಸರಿಯಾದ ಉತ್ತರ. ಈಸಿ ಇತ್ತು ಇದು. ಸೆಕೆಂಡ್ ಕ್ವಶನ್ಗೆ, ಜಮೈಕಾದ ಕ್ರಿಕೆಟಿಗ, ಕ್ರಿಕೆಟ್ ಇತಿಹಾಸದಲ್ಲಿ ಶ್ರೇಷ್ಠ T20 ಬ್ಯಾಟ್ಸ್ಮನ್ ಎಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಇವರು ಯೂನಿವರ್ಸ್ ಬಾಸ್ ಎಂದು ಕರೆಯಲಾಗುತ್ತಾರೆ. ಈಗ ಬೇಬಿ ಯೂನಿವರ್ಸ್ ಬಾಸ್ ಅಂತ ಯಾರನ್ನು ಕರೀತಾರೆ ಗೊತ್ತಾ?
0: ವೈಭವ್ ಸೂರ್ಯವಂಶಿ.
2: ಹಾ, ಕರೆಕ್ಟ್. ಇದು ಸಹ ಗೊತ್ತಿದೆ. ಇದು ನಿಮ್ಮ ಮೂರನೇ ಪ್ರಶ್ನೆ ಅಲ್ಲ.
1: ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಿ, ತುಂಬಾ ಚೆನ್ನಾಗಿ ಭಾಗವಹಿಸ್ತಾ ಇದ್ದೀರಿ ಸರ್. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಈಗ ಕಟ್ಟ ಕಡೆಯ ಪ್ರಶ್ನೆ, ಆಲ್ ದ ಬೆಸ್ಟ್.
2: ಭಾರತದ ಚಂದ್ರಯಾನ 3 ಯಾವ ವರ್ಷ ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿಯಿತು? ನಿಮಗೆ ನಾನು 3-4 ಆಪ್ಷನ್ಸ್ ಕೊಡ್ತೇನೆ. 2021, 2023, 2024, 2026.
0: 2023.
2: ಸರಿಯಾದ ಉತ್ತರ, 2023 ಕರೆಕ್ಟ್ ಆನ್ಸರ್.
1: ವಾವ್, ಸೂಪರ್.

0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್.
1: ಖುಷಿ ಆಗ್ತಿಲ್ವಾ ಸರ್?
0: ಖಂಡಿತ ಖಂಡಿತ ಖುಷಿ ಆಗ್ತಾ ಇದೆ.
1: ನಮಗೂ ಖುಷಿ ಆಯ್ತು. ನೀವು ನಮ್ಮ ಇವತ್ತಿನ ಈ ಕಾರ್ಯಕ್ರಮದ 4ನೇ ವಿಜೇತರು.
0: ಓಕೆ ಓಕೆ
1: ಸರ್. ಇದು ಈ ಜ್ಞಾನವೃದ್ಧಿಗೆ ಕಾರಣ ಏನು? ಟಿವಿ ನೋಡಿನ?
0: ಹಾ, ನಾನು ಸರಾಗಿ ನೋಡ್ತಾ ಇದ್ದೆ.
1: ಹಾ, ಅಭಿಮಾನಿ.
0: ಹೌದು.

0: ಕ್ರಿಕೆಟ್ ಅಭಿಮಾನಿ
1: ಕ್ರಿಕೆಟ್
0: ಅಭಿಮಾನಿ
1: ಮತ್ತೆ ನ್ಯೂಸ್ ಪೇಪರ್
0: ನ್ಯೂಸ್ ಪೇಪರ್ ಈಗ ಮೊಬೈಲಲ್ಲೇ ಆಗಿದೆ ಅಲ್ಲ ಕೆಲಸಗಳು.
1: ಹೌದು ಹೌದು,
0: ಸ್ವಲ್ಪ ಹೀಗೆ ತಿರುಗಾಡ್ತಾ ಇರ್ತೇನೆ, ಹಾಗಾಗಿ ಗೊತ್ತಾಗ್ತದೆ ವಿಚಾರಗಳು.
1: ಖುಷಿಯಾಯ್ತು ಖುಷಿಯಾಯ್ತು. ಸರಿ, ಹಾಗಿದ್ರೆ ನಮ್ಮ ಇವತ್ತನೇ ಕಾರ್ಯಕ್ರಮದ ವಿಜೇತರಾಗಿದ್ದೀರಿ, ಅಭಿನಂದನೆಗಳು. ಹೀಗೆ ಬೇರೆಯವರನ್ನು, ನಿಮ್ಮ ಸುತ್ತಮುತ್ತಲಿರುವಂತಹ ಜನರನ್ನು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರೇರೇಪಿಸಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
0: ಓಕೆ ಮ್ಯಾಮ್, ಥ್ಯಾಂಕ್ ಯು.
1: ನಮಸ್ತೆ.

0: 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ನಮಸ್ಕಾರ.
0: ಯಾರಿದು ಸರ್ ತಮ್ಮ ಹೆಸರು?
1: ಸತೀಶ್ ಕುಮಾರ್ ಅಂತ.
0: ಸತೀಶ್ ಕುಮಾರ?
1: ಹೌದು.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಸಾಲಿಗ್ರಾಮ.
0: ಸಾಲಿಗ್ರಾಮದಿಂದ ಸರ್. ತಾವೇನ್ ಮಾಡ್ಕೊಂಡಿದ್ದೀರಿ?
1: ನಾವಿಲ್ಲಿ ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀವಿ.
0: ಹೌದಾ? ನಮ್ಮ ಆಕಾಶವಾಣಿ ಮಂಗಳೂರು.
1: ಆಕಾಶವಾಣಿ ಕೇಳ್ತೇವೆ. ಬಹಳ ಹಿಂದೆ ನಾವು ಸ್ಕೂಲಿಗೆಲ್ಲ ಹೋಗುವಾಗ ಬಾಲವೃಂದ ಮತ್ತೆ ಇದ್ರೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೇವೆ ಬ್ರಹ್ಮವಾರದಲ್ಲಿ. ಆವಾಗ ನಿಮ್ದು ರಿಲೇ ಸ್ಟುಡಿಯೋ ಇತ್ತು, ಆವಾಗೆಲ್ಲ ಕಾರ್ಯಕ್ರಮಕ್ಕೂ ಬಂದಿದ್ದೇವೆ.
0: ಮಂಗಳೂರು ಆಕಾಶವಾಣಿ
1: ಬಾಲವೃಂದ ಇದರಲ್ಲೆಲ್ಲ ನಾವು ಪ್ರೈಮರಿ ಹೈಸ್ಕೂಲ್ ಇರುವಾಗ
0: ಆವಾಗ ಭಾಗವಹಿಸಿದ್ರಿ. ಈಗ ಮಂಗಳೂರು ಆಕಾಶವಾಣಿ ನಿಲಯಕ್ಕೆ ಬರ್ಲಿಲ್ವಾ?
1: ಸಮಯ ಸಿಕ್ಕಾಗ ಕೇಳ್ತೇವೆ.
0: ಖಂಡಿತ. ಓಕೆ, ಖುಷಿಯಾಯ್ತು. ಖುಷಿಯಾಯ್ತು ಸರ್.
1: ಸ್ನೇಹ ಪಟ್ರಲ್ವಾ?
0: ಹೌದು. ಸತೀಶ್ ಕುಮಾರ್ ಸರ್, ಇದೀಗ ನಿಮ್ಮ ಮೊದಲ ಪ್ರಶ್ನೆ ಕ್ವಿಜ್ ಮಾಸ್ಟರ್ ಅವರಿಂದ. ಆಲ್ ದ ಬೆಸ್ಟ್.
1: ಪ್ರಯತ್ನ ಪಡುವ.
0: ಸರಿ ಸರ್,
2: ಮೊದಲನೆಯ ಪ್ರಶ್ನೆ.
1: ನಮಸ್ಕಾರ ಸರ್.
2: ನಮಸ್ಕಾರ. ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಡಿ ಕುಟುಂಬದ ಮಹಿಳಾ ಮುಖ್ಯಸ್ಥೆಗೆ ಪ್ರತಿ ತಿಂಗಳು ಎಷ್ಟು ಹಣ ನೀಡಲಾಗುತ್ತದೆ?
1: ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಅದು.
2: ಕರೆಕ್ಟ್.
1: 2000 ರೂಪಾಯಿ.
2: ಕರೆಕ್ಟ್. 2000 ರೂಪಾಯಿ ನೀಡಲಾಗುತ್ತದೆ. ಸರಿಯಾದ ಉತ್ತರ.
0: ಅಭಿನಂದನೆಗಳು.
1: ಈ ಮೂಲಕ ಬರ್ತದೆ.
0: ಎಲ್ಲ ಡೀಟೇಲ್ಸ್ ಗೊತ್ತು ಸರಿಗೆ ಅಲ್ಲ?
1: ಅಲ್ಲ, ಇದು ಒಂದು ಗೊತ್ತಿದೆ ಅಂತ ಅಲ್ಲ, ಗೊತ್ತಿರ್ಬೇಕಲ್ಲ ಎಲ್ಲ. ನಾವೇನು ಸರ್ವಜ್ಞ ಅಲ್ಲ.
0: ಆದ್ರೂ ಕೂಡ ಪ್ರತಿಯೊಂದು ಪ್ರಶ್ನೆಗೂ ತುಂಬಾ ಎಲ್ಲಾ ರೀತಿಯಂತಹ ವಿವರಣೆ ಗೊತ್ತಿರೋದೇ ತುಂಬಾ ಒಳ್ಳೇದಲ್ವಾ ಸರ್?
1: ಹೌದು.
0: ಸರಿ,
1: ಅಧ್ಯಾಪನ ಮಾಡ್ತೀರಿ ಎಲ್ಲ ಗೊತ್ತಿರ್ತದೆ.
0: ಆತರ ಏನಿಲ್ಲಪ್ಪ, ನೀವು ಹೇಳಿದಾಗ ನಾವು ಯಾರು ಕೂಡ ಸರ್ವಜ್ಞರಲ್ಲ. ಈಗ ನಿಮ್ಮ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ. ಆಲ್ ದ ಬೆಸ್ಟ್.
1: ಪ್ರಯತ್ನ ಪಡುವ.
0: ಹಾ ಸರ್.
2: ವಂದೇ ಮಾತರಂ ಯಾವ ಕಾದಂಬರಿಯಿಂದ ತೆಗೆದುಕೊಳ್ಳಲಾಗಿದೆ?
1: ವಂದೇ ಮಾತರಂ
2: ಯಾವ ಕಾದಂಬರಿಯಿಂದ ತೆಗೆದುಕೊಳ್ಳಲಾಗಿದೆ?
1: ವಂದೇ ಮಾತರಂ ಅದು ನಮ್ಮ ಬಂಕಿಂ ಚಂದ್ರ ಚಟರ್ಜಿ ಅವರದ್ದು.
2: ಕರೆಕ್ಟ್.
1: ಅದು 150ನೇ ವರ್ಷ ಈಗ ಜಾರಿಯಲ್ಲಿ ಉಂಟು.
2: ಅದು ಸಹ ಕರೆಕ್ಟ್. ಆದ್ರೆ ಆನ್ಸರ್ ಮಾತ್ರ ಹೇಳಲಿಲ್ಲ ನೀವು ಇಷ್ಟರವರೆಗೆ. ಇದು 1882 ಅಲ್ಲಿ ಇದು ಫಸ್ಟ್ ಟೈಮ್ ಪ್ರಕಟವಾಗಿತ್ತು. ಮತ್ತು 1770 ಬಂಗಾಳದ ಭೀಕರ ಕ್ಷಾಮ ಮತ್ತು ಬ್ರಿಟಿಷರ ವಿರುದ್ಧ ನಡೆದ ಸನ್ಯಾಸಿಗಳ ದಂಗೆಯ ಐತಿಹಾಸಿಕ ಹಿನ್ನೆಲೆಯಲ್ಲಿ ಈ ಕಾದಂಬರಿಯನ್ನು ಬರೆಯಲಾಗಿದೆ. ಈಗ ನೀವು ಅದರ ಹೆಸರು ಹೇಳಬೇಕಷ್ಟೇ.
1: ಹೆಸರು ಹೇಳಬೇಕು.
2: ಇಷ್ಟು ಕ್ಲೂ ಕೊಟ್ಟಿದ್ದೇನೆ ನಾನು ನಿಮಗೆ.
1: ಹೆಸರು ಈಗ ಗಟ್ಟ ಹತ್ತಿದೆ ಈಗ. ಅದು ಸುಲಭದ ಹೆಸರು ಈಗ ತತ್ತು ಕ್ಷಣದಲ್ಲಿ ನೆನಪಿಗೆ ಬರ್ತಾ ಇಲ್ಲ. ಇಲ್ಲ,
0: ಏನ್ ಮಾಡುವ, ಸ್ವಲ್ಪ ಕಾಲ ಸಮಯ ಕೊಡೋದಾ ಅಥವಾ
1: ಆಪ್ಷನ್ ಏನಾದ್ರು ಕೊಟ್ರೆ ಹೇಳ್ಬೋದು.
0: ಆಪ್ಷನ್ಸ್ ಅವರು ಒಂದೆರಡು ಕ್ಲೂ ಕೊಟ್ಟಿದ್ದಾರೆ ನಿಮಗೆ, ಒಂದೆರಡು ಹಿಂಟ್ಗಳನ್ನ
1: ಕೊಟ್ಟಿದ್ದಾರೆ. ಹೆಸರು
0: ಕ್ಲೂ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಬೇರೆ ಹಿಂಟ್?
1: ಏನಾದ್ರು
0: ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು. ಸರ್ ನೋಡುವ, ಇದಕ್ಕೆ ಉತ್ತರ ಗೊತ್ತಾಗ್ತಾ ಇಲ್ಲಲ್ಲ ನಿಮಗೆ.
1: ಈಗ ತತ್ಕ್ಷಣ ಅದು ಕೇಳಿದ್ದೆ, ಅದು ಮಾಮೂಲಿ ಇದೆ, ಆದ್ರೆ ಈಗ ತತ್ಕ್ಷಣದಲ್ಲಿ ಅದು ಮೆನ್ಷನ್ಗೆ ಬರ್ತಾ ಇಲ್ಲ.
0: ತೊಂದ್ರೆ ಇಲ್ಲ, ಈಗ ಕ್ವಿಜ್ ಮಾಸ್ಟರ್ ಅವರು ಅದಕ್ಕೆ ಉತ್ತರ ಹೇಳಿದ್ದಾರೆ.
1: ಮಟ್ಟ ಎಂತ ಮಟ್ಟ ಅಂತ ಇರ್ಬೇಕು.
2: ಹೇಳಿ. ಕರೆಕ್ಟ್.
1: ಮಟ್ಟ
2: ಎಂತ ಮಟ್ಟ?
1: ಇದು ಮಟ್ಟ ಏನು
2: ಅ ಅಕ್ಷರದಿಂದ ಶುರು ಆಗ್ತದೆ.
1: ಎರಡನೇ
0: ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ನಮಗೂ ಕೂಡ ಆನಂದವಾಗಿ.

0: ಆಯ್ತು,
1: ಆನಂದ ಆಯ್ತ, ನಮಗೂ ಕೂಡ ಅದಕ್ಕಿಂತ ಹೆಚ್ಚು ಆನಂದ ಆಯ್ತು.
0: ಕೊನೆ ಕ್ಷಣದಲ್ಲಿ ನಿಮಗೆ ಉತ್ತರ ಗೊತ್ತಾಯ್ತಲ್ವಾ?
1: ಅಲ್ಲ ಗೊತ್ತಿತ್ತಲ್ಲ, ಅದು ಗೊತ್ತಿಲ್ಲದಿದ್ದಲ್ಲ, ಈ ಹೊತ್ತಿಗೆ ಮಾತ್ರ ಬಂದಿಲ್ಲ. ಅದು
0: ನೆನ್ಪಾದದ್ದು, ನೆನ್ಪಾಯ್ತು ನಿಮಗೆ, ತಕ್ಷಣಕ್ಕೆ ನೆನ್ಪಾಯ್ತು.
1: ಫ್ಲಾಶ್ ಬ್ಯಾಕಿಂಗ್ ಹೋಯ್ತು.
0: ಖುಷಿ ಆಯ್ತು, ಘಟ್ಟದಿಂದ ದಟ್ಟಕ್ಕೆ ಬಂತೀಗ. ಈಗ ನಿಮ್ಮ ಕಡೆಯ ನಿಮ್ಮ ಈಗ ಕಟ್ಟ ಕಡೆಯ ಪ್ರಶ್ನೆ, ಆಲ್ ದ ಬೆಸ್ಟ್.
1: ಪ್ರಯತ್ನ ಪಡುವ ಪ್ರಯತ್ನ.
2: ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು?
1: ಭಾರತದ ಮುಖ್ಯ
2: ಚುನಾವಣಾ ಆಯುಕ್ತರು ಯಾರು? ಈಗ ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು?
1: ಈಗ ನೋಡಿ, ಈಗ ಮೊನ್ನೆ ಮೊನ್ನೆ ಎಲ್ಲ ಅವ್ರ ಹೆಸರೇ ಬರ್ತಾ ಇದ್ದಿತ್ತು. ಇದಕ್ಕೇನಾದ್ರು ಕ್ಲೂ ಉಂಟಾ ಸರ್? ಹೆಸರು ಈಗ ಅದು ಹಾಗೆ ಆಗಿದೆ, ಈಗ ಹೆಸರು ಕೇಳಿ ಕೇಳಿ ಸಾಕಾಗಿತ್ತು, ಈಗ ಒಟ್ಟಿಗೆ ಬರ್ತಾ ಇಲ್ಲ.
2: ಓಕೆ, ರಮೇಶ್ ಕುಮಾರ್, ನಾಗೇಶ್ ಕುಮಾರ್, ಜ್ಞಾನೇಶ್ ಕುಮಾರ್, ಸತೀಶ್ ಕುಮಾರ್.
1: ಅದೇ ಮೂರನೇದು, ಮೂರನೇ 3-1. ಜ್ಞಾನೇಶ್ ಕುಮಾರ್.
2: ಜ್ಞಾನೇಶ್ ಕುಮಾರ್ ಸರಿಯಾದ ಉತ್ತರ.

0: ಅದು ನಮಗೆ ಗೊತ್ತಿತ್ತು ಸರ್, ಈ ಹೊತ್ತಿಗೆ ಹೇಳಿದೆಲ್ಲ ಫ್ಲಾಶ್ ಆಗ್ತಾ ಇಲ್ಲ.
1: ಸತೀಶ್ ಕುಮಾರ್ ಅವರಿಗೆ ಅಭಿನಂದನೆಗಳು.
0: ಆಯ್ತು, ನಿಮ್ಗೂ ಕೂಡ, ನಿಮ್ಗೂ, ನಿಮ್ಮ ಸರ್ಗೂ, ಕ್ವಿಸ್ ಮಾಸ್ಟರ್ಗೂ. ಅವರು ತಮ್ಮ ಹೆಸರು ಸರ್?
2: ನನ್ನ ಹೆಸರು ಡಾಕ್ಟರ್ ಅಣ್ಣಪ್ಪ ಕಾಮತ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸ್ನೇಹ ಭಟ್ರಿಗೆ ಎಲ್ಲರಿಗೂ, ಕೇಳುವರಿಗೂ ಧನ್ಯವಾದ.
1: ಸರ್, ನಿಮ್ಮ ಹೆಸರು ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಆಗಿತ್ತಲ್ಲ, ಸತೀಶ್ ಕುಮಾರ್ ಅಂತ ಕೂಡ ಹೇಳಿದ್ರು. ಅದ್ ನೀವೇನಾ? ನೀವೇ ಆಗಿರ್ಬಹುದು.
0: ಅಲ್ಲ, ಆಗಿರ್ಬೋದೇನೋ, ಮಾಡಿದ್ರು, ಅದೊಂದು ಖುಷಿ ಆಯ್ತು ಬಿಡಿ.
1: ಖುಷಿ ಆಯ್ತು ನಮ್ಗೂ ಕೂಡ. ನೀವು ತುಂಬಾ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡಿದ್ರಿ ಉತ್ತರಗಳು ಸರಿಯಾದ.
0: ಪ್ರಯತ್ನ ಅಂದ್ರೆ ಏನಾಯ್ತು ಗೊತ್ತಾ ಮೇಡಮ್, ಎಲ್ಲದು ಗೊತ್ತಿರೋದೆ, ಆದ್ರೆ ಆ ಹೊತ್ತಿಗೆ ಅದು ಹೇಳ್ತಾರಲ್ಲ, ಫ್ಲಾಶ್ ಬ್ಯಾಕ್ ಆಗ್ತಾ ಇಲ್ಲ ಸಡನ್ಲಿ.
1: ಹೌದು,
0: ಒಂದು ಟ್ವಿಸ್ಟ್ ಅಲ್ವಾ, ಈ ಟ್ವಿಸ್ಟ್ ಅಲ್ಲಿ ಇರುವುದೇ ಅದೇ ಟ್ವಿಸ್ಟ್ ನೋಡಿ.
1: ಸಮಯ ಪ್ರಜ್ಞೆ ಅಲ್ವಾ, ಆ ಸಮಯಕ್ಕೆ ಸರಿಯಾಗಿ ನಮಗೆ ಉತ್ತರಗಳು ಹೊಳಿಬೇಕು. ಅದನ್ನ ನಾವು
0: ಇರುವುದೇ ಅವತ್ತಿಗೆ ಕಾಲು ಕೈ ಕಾಲು ಬಿಡ್ತದೆ ಅದು.
1: ಹೌದು, ಆದ್ರೂ ಕೂಡ ನಿಮ್ಮ ಈ ಪ್ರಾಮಾಣಿಕ ಪ್ರಯತ್ನ, ನಿಮ್ಮ ಆ ತಕ್ಷಣ ನೆನಪಾಗುವಂತಹ ಆ ಯೋಚನಾ ಶಕ್ತಿ ಎಲ್ಲವೂ ನಿಮಗೆ ಸಾಥ್ ಕೊಟ್ಟಿದೆ. ಹಾಗೂ ನಮ್ಮ ಈ ಕಾರ್ಯಕ್ರಮದ ವಿಜೇತರು ಕೂಡ ಆಗಿದ್ದೀರಿ, ಅಭಿನಂದನೆಗಳು.
0: ಆಯ್ತಾಯ್ತು, ನಿಮಗೂ ಮತ್ತೊಮ್ಮೆ ಧನ್ಯವಾದಗಳು, ವಂದನೆ ರೀ.
1: ಹಾ, ಖುಷಿ ಆಯ್ತು. ನಮಸ್ತೆ.
0: ಖುಷಿ ಆಯ್ತು, ನಮಗೂ ಖುಷಿ ಆಯ್ತು. ನಮಸ್ಕಾರ, ನಮಸ್ಕಾರ.
1: ನೀವು ಕೇಳ್ತಾ ಇದ್ರಿ
3: 100.3 ಆಕಾಶವಾಣಿ ಟೆಲಿಕ್ವಿಸ್.

0: 100.3 ಆಕಾಶವಾಣಿ ಟೆಲಿಕ್ವೆಸ್ಟ್ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ಯಾರಿದು?
1: ಹಲೋ, ಸವಿತಾ.
0: ಸವಿತಾ ಅವರು ಯಾವ ಊರಿಂದ?
1: ಬೆಂಗಳೂರಿಂದ.
0: ಬೆಂಗಳೂರಿಂದ? ಅಲ್ಲಿಂದ ನೀವು ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಟೈಮ್ ಇದ್ದಾಗ ಕೇಳ್ತೀನಿ ಮ್ಯಾಮ್.
0: ಹೌದಾ? ಯಾವ್ದ್ರಲ್ಲಿ? ಮೊಬೈಲ್ ಅಲ್ಲ, ರೇಡಿಯೋದಲ್ಲ, ಅಥವಾ ರೇಡಿಯೋದಲ್ಲಿ ಸಿಗಲ್ಲ, ಹೇಗೂ ಆಪ್ ಅಲ್ಲ?
1: ಇಲ್ಲ, ನನ್ ತಂಗಿ ಒಬ್ಳು ಅಲ್ಲಿ ಹುಡುಕಿದಾಳೆ, ಅವಳೊಂದು ಇದು ಟಾಸ್ಕ್ ತಂದ್ಕೊಟ್ಟಿದ್ಲು, ಅದು ಯಾವಾಗಾರ ಹಾಕೊಂಡು ಕೇಳ್ತಾ ಇರ್ತೀನಿ.
0: ಹೌದಾ? ನಿಮಗೆ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಅದಕ್ಕೆ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿದಿರಿ. ಮೇಡಮ್
1: ಹೇಳಿ ಮ್ಯಾಮ್.
0: ರೆಡಿ ಇದ್ದೀರಲ್ಲ?
1: ಓಕೆ ಮ್ಯಾಮ್.
0: ಭಯ ಆಗ್ತಿದ್ಯಾ?
1: ಇಲ್ಲ ಮ್ಯಾಮ್. ಹೇಳಿ ಮ್ಯಾಮ್.
0: ಇಲ್ಲ, ಸರಿ, ಫುಲ್ ರೆಡಿ ಇದ್ದೀರಿ ಅನ್ಸುತ್ತೆ. ಆಲ್ ದ ಬೆಸ್ಟ್. ನಿಮ್ಮ ಕಾನ್ಫಿಡೆನ್ಸ್ ತುಂಬಾ ಖುಷಿ ಆಯ್ತು. ನಿಮ್ಮ ಮೊದಲ ಪ್ರವೇಶ ಪ್ರಶ್ನೆ ಕ್ವಿಜ್ ಮಾಸ್ಟರ್ ಅವರು ಕೇಳ್ತಾರೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್.
2: ಇಂದ್ರಧನುಷ್ನಲ್ಲಿ ಎಷ್ಟು ಬಣ್ಣಗಳಿವೆ? ಸುಲಭವಾದ. ಇಂದ್ರಧನುಷ್ನಲ್ಲಿ ಎಷ್ಟು ಬಣ್ಣಗಳಿವೆ?
0: ಕಾಮನ ಬಿಲ್ಲು.
2: ಕಾಮನ ಬಿಲ್ಲು.
1: ಏಳು ಬಣ್ಣ.
0: ಏಳು ಬಣ್ಣ.
2: ಏಳು ಬಣ್ಣ ಸರಿಯಾದ ಉತ್ತರ.
0: ಯಾವ್ದೆಲ್ಲ ಅಂತ ಹೇಳ್ಬೋದಾ?
1: ವಿಕ್ ಬಯರ್, ವೈಲ್ಡ್ ಲೈಫ್, ಇಂಡಿಗೋ, ಬ್ಲೂ, ಆರೆಂಜ್, ಎಲ್ಲೋ, ವೈಲ್ಡ್ ಲೈಫ್. ಅದೇ ವಿಕ್ ಬಯರ್ ವಿ ಎಫ್ ಬಿ ಹಾಕೊಂಡ್ರೆ ಪ್ರೊನೌನ್ಸ್ ಮಾಡಿದ್ರೆ ಅದರಲ್ಲಿರೋ ಕಲರ್ಸ್ ಎಲ್ಲ ಸೆವೆನ್.
2: ಹೌದು, ಕರೆಕ್ಟ್. ವಿಪ್ ಜಾರ್ ಅಂತ ಹೇಳ್ತಾರೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್.
0: ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಉತ್ತರ ಹೇಳಿದಿರಿ. ನಿಮ್ಮ ಮುಂದಿನ

0: ಪ್ರಶ್ನೆ. ಆಲ್ ದ ಬೆಸ್ಟ್.
1: ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ ಯಾವುದು?
2: ಕನ್ನಡ ಜ್ಞಾನಪೀಠ ಪ್ರಶಸ್ತಿ
1: ಪಡೆದ ಕೃತಿ, ಇದು ರಚಿಸಿದವರು ನಮ್ಮ ಯುಗ ಪುರುಷ ಕುವೆಂಪು ಅವರು. ಇದಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಸೈಡಿಂದ ಸಿಕ್ಕಿತ್ತು 1965 ಅಲ್ಲಿ. ಸೊ ಇದು ಕೃತಿ ಯಾವುದು? ಹೆಸರು ಬೇಕು.
2: ಕುವೆಂಪು ಅವರು ಬರ್ತಿದ್ದಲ್ಲ ಸರ್?
1: ಕರೆಕ್ಟ್.
2: ರಾಮಾಯಣ ದರ್ಶನ.
1: ಹಾ, ಸರಿಯಾದ ಉತ್ತರ. ಶ್ರೀ ರಾಮಾಯಣ ದರ್ಶನಂ ಯುಗ ಪುರುಷ ಕುವೆಂಪು ಅವರಿಂದ ರಚಿತವಾದ ಆಧುನಿಕ ಕನ್ನಡ ಸಾಹಿತ್ಯದ ಅತ್ಯುನ್ನತ ಮಹಾಕಾವ್ಯವಾಗಿದೆ. ಹಿಂದೂ ಮಹಾಕಾವ್ಯವಾದ ರಾಮಾಯಣವನ್ನು ಆಧರಿಸಿ ಬರೆಸಲಾದ ಈ ಕೃತಿಗೆ 1965 ಅಲ್ಲಿ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತ್ತು.
0: ಸವಿತಾ ಮೇಡಮ್, ನಿಮಗೆ ಬುಕ್ಸ್ ಓದುವ ಹವ್ಯಾಸ ಇದೆಯಾ? ಪುಸ್ತಕ ಓದುವ ಹವ್ಯಾಸ ಇದೆಯಾ? ಹಾಗಲ್ಲ, ನೀವೀಗ ಕೇಳಿರೋ ಪ್ರಶ್ನೆಗಳಿಗೆಲ್ಲ ಸರಿಯಾದ ಉತ್ತರವನ್ನೇ ಕೊಡ್ತಿದ್ದೀರಿ. ಈ ಜ್ಞಾನ ವೃದ್ಧಿಗೆ ಕಾರಣ ಏನು ಅಂತ ಅಷ್ಟೇ, ಕ್ಯೂರಿಯಾಸಿಟಿ.
2: ಅಂದ್ರೆ ನಾನು ಹೈಸ್ಕೂಲ್ ಲೆವೆಲ್ ಇದ್ದಾಗ ಕನ್ನಡ ಇಷ್ಟಪಡ್ತಾ ಇದ್ದೆ, ಕನ್ನಡ ಚೆನ್ನಾಗಿ
0: ಆಸಕ್ತಿ ಇತ್ತು ಎಲ್ಲ ಕ್ಷೇತ್ರಗಳಲ್ಲಿ ಅಲ್ಲ. ಖುಷಿ ಆಯ್ತು. ನಿಮ್ಮ ಕಟ್ಟ ಕಡೆಯ ಪ್ರಶ್ನೆ, ಭಯ ಆಗ್ತಾ ಇದೆಯಾ?
2: ಇಲ್ಲ ಮ್ಯಾಮ್. ಹೇಳಿ ಮ್ಯಾಮ್.
0: ಖುಷಿಯಲ್ಲಿದ್ದೀರಿ, ಕಾನ್ಫಿಡೆನ್ಸ್ ಅಲ್ಲಿದ್ದೀರಿ ಅಲ್ವಾ? ಆಲ್ ದ ಬೆಸ್ಟ್. ಲಾಸ್ಟ್ ಪ್ರಶ್ನೆ ನಿಮಗೆ.
1: ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಮಹಿಳಾ ರಾಜ್ಯಪಾಲರು. ಹೌದು, ಇದು ಭಾರತ ಸ್ವತಂತ್ರ ಆದ ಮೇಲೆ ಕೂಡಲೇ ಸ್ವಲ್ಪ ವರ್ಷಗಳ ಒಳಗೆ ಇವರು ಆಯ್ಕೆ ಆಗಿದ್ದರು. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು?
0: ನೆನಪಾಗ್ತಾ ಇಲ್ವಾ?
2: ಭಾರತದ ಮೊದಲ, ಅದು ಬರ್ತಾ ಇದೆ, ಸರೋಜಿನಿ ನಾಯ್ಡು.
1: ನಾನು ನಿಮ್ಗೆ ಈಗ ಆಪ್ಷನ್ ಕೊಡ್ಬೇಕಂತ ಇದ್ದೆ, ಅದರ ಮುಂಚೆನೆ ನೀವು ಸರಿಯಾದ ಉತ್ತರ ಹೇಳಿದಿರಿ.

0: ಕರೆಕ್ಟ್ ಆದ ಉತ್ತರ. ಸರೋಜಿನಿ ನಾಯ್ಡು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು. ಅವರು ಆಗಸ್ಟ್ 15, 1947 ರಿಂದ ಮಾರ್ಚ್ 2, 1949 ವರೆಗೆ ಈಗಿನ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದರು.
1: ಸವಿತಾ ಮೇಡಮ್, ಕಂಗ್ರಾಚುಲೇಷನ್ಸ್. ಹೇಗನ್ನಿಸ್ತದೆ ಈಗ?
2: ಚೆನ್ನಾಗನ್ನಿಸ್ತು ಮ್ಯಾಮ್.
1: ಖುಷಿ ಆಯ್ತಾ?
2: ಖುಷಿ ಆಯ್ತು.
1: ಆಗ್ಲೇಬೇಕಲ್ವಾ? ಸರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಹೀಗೆ ಬೇರೆಯವರಿಗೂ ಕರೆ ಮಾಡ್ಲಿಕ್ಕೆ ಹೇಳ್ತಾ ಇರಿ. ಧನ್ಯವಾದಗಳು. ನಮಸ್ತೆ. ಹಂಡ್ರೆಡ್ ಪಾಯಿಂಟ್ ತ್ರೀ ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ. ನಮಸ್ತೆ. ಯಾರಿದು?
3: ಮಮತಾ.
1: ಕಾವೂರಿಂದ?
3: ಹೌದು.
1: ತಾವೇನ್ ಮಾಡ್ತಾ ಇದ್ದೀರಿ?
3: ನಾನು ಹೌಸ್ ವೈಫ್.
1: ಹೌಸ್ ವೈಫ್, ಹೌದಾ? ನಿಮಗೆ ಆಕಾಶವಾಣಿ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ಬೋದಾ ಕ್ವಿಸ್ ಕಾರ್ಯಕ್ರಮ ಶುರು ಮಾಡೋ ಮುಂಚೆ? ಈಗ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಲ್ವಾ?
3: ಹೌದು.
1: ಅದ್ ಯಾವುದು ಅಂತ ಹೇಳ್ತೀರಾ?
3: ವನಿತಾವಾಣಿ.
1: ಮತ್ತೆ? ಅದು ಅದು ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ ಪ್ರಸಾರ ಆಗೋದು ವನಿತಾವಾಣಿ. ಮತ್ತೊಂದು? ಹಾ, ಸರಿಯಾದ ಉತ್ತರ. ಇದು ಕ್ವಿಸ್ ಕಾರ್ಯಕ್ರಮ ಅಲ್ಲ, ಕ್ವಿಸ್ ಕಾರ್ಯಕ್ರಮದ ಪ್ರಶ್ನೆಗಳಲ್ಲ, ಜಸ್ಟ್ ಟ್ರಯಲ್ ಅಷ್ಟೇ. ಮಮತಾ ಅವ್ರೆ, ರೆಡಿ ಇದ್ದೀರಾ?
3: ರೆಡಿ ಇದ್ದೇನೆ.
1: ಹಾ.

0: ಭಯ ಆಗ್ತಾ ಇದೆಯಾ?
1: ಹೌದು ಒಂಥರ. ಕೇಳಿ ಕೇಳಿ.
0: ರೆಡಿಯಾ ಈಗ? ಸರಿ, ಹಾಗಿದ್ರೆ ಕ್ವಿಜ್ ಮಾಸ್ಟರ್ ನಿಮ್ಮ ಹತ್ರ ಮೊದಲ ಪ್ರಶ್ನೆ ಕೇಳ್ತಾರೆ. ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು.
2: ಭಯ ಪಡುವ ಅಗತ್ಯನೇ ಇಲ್ಲ, ಈಸಿ ಕ್ವಶನ್ ಬರ್ತಾ ಇದೆ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು?
1: ನೈಸರ್ಗಿಕ ಉಪಗ್ರಹ ಚಂದ್ರ.
2: ಹಾ, ವೆರಿ ಗುಡ್, ಕರೆಕ್ಟ್ ಆನ್ಸರ್. ಚಂದ್ರನು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದ್ದು ಸರಾಸರಿ 384,000 ಕಿಲೋಮೀಟರ್ ದೂರದಲ್ಲಿ ಪರಿಭ್ರಮಿಸುತ್ತಿದೆ. ಸರಿಯಾದ ಉತ್ತರ.
0: ಅಭಿನಂದನೆಗಳು ಮಮತಾ ಅವರೇ. ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವುದು? ನೀವು ಸ್ಕೂಲಲ್ಲಿ ಓದ್ತಿರುವಾಗ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವುದು?
1: ಕನ್ನಡ.
0: ಕನ್ನಡ, ಸರಿ. ಹಾಗಿದ್ರೆ ಮುಂದಿನ ಎರಡನೇ ಪ್ರಶ್ನೆ. ಆಲ್ ದ ಬೆಸ್ಟ್.
2: ಐಪಿಎಲ್ನಲ್ಲಿ 1,000ಕ್ಕೂ ಹೆಚ್ಚು ಬೌಂಡ್ರಿಗಳನ್ನು ಬಾರಿಸಿದ ಮೊದಲ ಆಟಗಾರ ಯಾರು? ಐಪಿಎಲ್ನಲ್ಲಿ 1,000ಕ್ಕೂ ಹೆಚ್ಚು ಬೌಂಡ್ರಿಗಳನ್ನು ಬಾರಿಸಿದ ಮೊದಲ ಆಟಗಾರ ಯಾರು? ಈ ಆಟಗಾರ ಈಗ ಆದ ಐಪಿಎಲ್ನಲ್ಲಿ ಇದು ಮೈಲ್ ಸ್ಟೋನ್ ಅನ್ನು ಅಚೀವ್ ಮಾಡಿದ್ದರು, 1,000 ಬೌಂಡ್ರಿಗಳ.
0: ನಿಮಗೆ ಕ್ಲೂ ಕೊಟ್ಟಿದ್ದಾರೆ ಅವರೀಗ.
2: ಇತ್ತೀಚೆಗೆ ನಡೆದ ಐಪಿಎಲ್ ನಲ್ಲಿ ಯಂಗ್ ಅಲ್ಲ, 1,000 ಬೌಂಡ್ರಿ ಹೊಡಿಬೇಕಾದ್ರೆ ತುಂಬಾ ಪ್ರಾಯ ಆಗಿದ್ದವ್ರು ಆಗ್ಬೇಕು, ರಿಟೈರ್ಮೆಂಟ್ ಗೆ ಹತ್ತಿರ ಆದವರು. ಸೊ ಯಾರಿರ್ಬಹುದು? ಬಾರಿ ನಿಮ್ಗೆ ಗೊತ್ತಿರುವ ಒಂದು ಫೇಮಸ್ ಕ್ರಿಕೆಟ್ ಪ್ಲೇಯರ್ ಅವರ ಹೆಸರು ಹೇಳಿ.
0: ಯೋಚನೆ ಮಾಡಿ, ನಿಮಗೆ ಒಂದು 5 ಸೆಕೆಂಡ್ ಕೊಡುವಪ್ಪ ಟೈಮ್. ಚಾನ್ಸಸ್ ಇಲ್ವಾ?
1: ಕೊಹ್ಲಿ.
0: ಅಬ್ಬಾ, ಸರಿ. ಅದ ಉತ್ತರ ಅಂತೂ ಇಂತೂ ಬಂದೇ ಬಿಡ್ತು ಬಾಯಿಂದ.
1: ಅಲ್ಲ,
0: ಖುಷಿ ಆಯ್ತು, ಅಟ್ ಲೀಸ್ಟ್ ನಿಮಗೆ ಆನ್ಸರ್ ಹೇಳಲಿಕ್ಕೆ ಆಯ್ತಲ್ಲ ಸಮಯಕ್ಕೆ ಸರಿಯಾಗಿ ಅಲ್ವಾ? ಅಭಿನಂದನೆಗಳು. ನಿಮ್ಮ ಫೇವರೇಟ್ ಆಟಗಾರ ಅವರು?
1: ವಿರಾಟ್ ಕೊಹ್ಲಿ. ಓಕೆ, ಈಗ ಲೇಟೆಸ್ಟ್ ಮೊದ್ಲೆಲ್ಲ ದ್ರಾವಿಡ್, ಶ್ರೀನಾಥ್, ಆಮೇಲೆ ವೆಂಕಟೇಶ್ ಪ್ರಸಾದ್ ಈ ತರ.
0: ಸರಿ ಸರಿ,
2: ಕ್ರಿಕೆಟ್ ನ ಬಗ್ಗೆ ಒಳ್ಳೆ ನಾಲೆಜ್ ಇದೆ ನಿಮ್ಗೆ.
0: ಖುಷಿ ಆಯ್ತು ಮಮತಾ ಅವರೇ, ಎರಡು ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ನಿಮ್ಮ ಕಡೆಯ ಪ್ರಶ್ನೆ. ಆಲ್ ದ ಬೆಸ್ಟ್.
2: ಭಾರತದ ಸಂವಿಧಾನ ಯಾವ ವರ್ಷ ಜಾರಿಗೆ ಬಂತು? ನಿಮ್ಗೆ ನಾನು ಆಪ್ಷನ್ಸ್ ಕೊಡ್ಲಾ? 1947, 1950, 1956,
1: 1973.
2: ಕರೆಕ್ಟ್ ಆದ ಉತ್ತರ.

0: ಅಭಿನಂದನೆಗಳು.
1: ಥ್ಯಾಂಕ್ ಯು ಮ್ಯಾಮ್.
0: ಖುಷಿ ಆಗ್ತಿದೆಯಾ ಈಗ?
1: ತುಂಬಾ ಖುಷಿ ಆಗ್ತಾ ಇದೆ, ನಡ್ತಾ ಇದ್ದೀನಿ.
0: ಗೊತ್ತಾಗ್ತಿರ್ಲಿಲ್ಲ ಬಟ್ ಭಯ ಮಾತ್ರ ಕೇಳ್ತಾ ಇತ್ತು ನಮಗೆ ನಿಮ್ಮ ಧ್ವನಿಯಲ್ಲಿ, ಹಾಗೆ ಕೇಳಿದೆ ಅಷ್ಟೇ. ಅಂತೂ ಇಂತೂ ನೀವು ಮೂರೂ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ರಲ್ವಾ? ನಮಗೆ ಖುಷಿ ಆಯ್ತು ತುಂಬಾ, ನಿಮ್ಗಿಂತಲೂ ಜಾಸ್ತಿ. ಸರಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ವಿಜೇತರಾಗಿದ್ದೀರಿ ನೀವು, ಅಭಿನಂದನೆಗಳು. ನೀವು ಕರೆ ಮಾಡಿದಕ್ಕಾಗಿ ಧನ್ಯವಾದ. ನಮಸ್ತೆ. 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ಭಾಗವಹಿಸಿ ವಿಜೇತರಾದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗುವ. ನಮಸ್ಕಾರ.
2: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಇದುವರೆಗೆ 100.3 ಎಫ್

0: ಎಫ್ಎಂ ಆಕಾಶವಾಣಿ ಟೆಲಿಕ್ವಿಜ್ನ 5ನೇ ಸಂಚಿಕೆಯನ್ನು ಆಲಿಸಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಕ್ವಿಜ್ ಮಾಸ್ಟರ್ ಆಗಿ ಡಾಕ್ಟರ್ ಅಣ್ಣಪ್ಪ ಕಾಮತ್ ಮನೋವೈದ್ಯರು ಹಾಗೂ ಕಾರ್ಯಕ್ರಮದ ನಿರೂಪಕರಾಗಿ ಸ್ನೇಹಾ ಭಟ್.
1: ವಿಜೇತರಿಗೆಲ್ಲ ಅಭಿನಂದನೆಗಳು. ನಿಲಯದಿಂದ ಇಂದಿನ ಕಾರ್ಯಕ್ರಮದ ವಿಜೇತರನ್ನು ನೇರವಾಗಿ ಸಂಪರ್ಕಿಸಲಾಗುವುದು. ಇಂದು ಬೆಳಗ್ಗೆ 11:30 ಧ್ವನಿಮುದ್ರಣ ಮಾಡಿದ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಪ್ರಸಾರ ಮಾಡಲಿದ್ದೇವೆ. ನಮ್ಮ ಮುಂದಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಗಮನಿಸಬೇಕಾದ ಕ್ವಿಜ್ ಕಾರ್ಯಕ್ರಮದ ನಿಯಮಗಳು ಹೀಗಿವೆ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರೆಂದು ಘೋಷಿಸಲಾಗುವುದು. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611, STD ಸಂಖ್ಯೆ 0824. ಮತ್ತೊಮ್ಮೆ 2211999 ಅಥವಾ 2222611, STD ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
2: 100.3 ಕ್ವಿಜ್ ಟೀಮ್ ಸಾವಿತ್ರಿ ಪೂರ್ಣಚಂದ್ರ, ಸ್ನೇಹಾ ಭಟ್, ರಜನಿ ಭಟ್, ಗೌತಮಿ, ದಿವ್ಯಾ ಎ ಗಿರೀಶ್, ಗಾಯತ್ರಿ ಲೋಕೇಶ್, ಶ್ವೇತಾ ಇಂದಾಜಿ,
0: ತಾಂತ್ರಿಕ ನೆರವು ಚಂದ್ರಶೇಖರ್ ಪಾಣಾಜೆ ಹಾಗೂ ಮನೋಜ್ ಕುಮಾರ್,
2: ಪರಿಕಲ್ಪನೆ ಹಾಗೂ ನಿರ್ಮಾಣ PV ಪ್ರಶಾಂತ್ ಕುಮಾರ್.

0: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಂತೋಷ್ ಪೈ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಶ್ರೋತೃಗಳೇ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದುರ್ಗಾ ರತ್ನ ಸಿ ಅವರಿಂದ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತಾದ ಭಾಷಣ ಕೇಳುವಿರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ. ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ, ಈ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 10:30 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ.

ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ವಿಷಯ ಆತಂಕವಾದ್.

ಆಕಾಶವಾಣಿ ಬೆಂಗಳೂರು. ಸರಿಯಾಗಿ 11:05 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: That is the end of this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 11:10. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಪ್ರಸಾರ ನಾಳೆ ಮುಂಜಾನೆ 5:55 ಆರಂಭ. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಶಾಂತಿ ಶೆಟ್ಟಿ ಇರುವೈಲು ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.